ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 10 ದಿನ, ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 1 ತಾರೀಕು ಶನಿವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:40. ಆತ್ಮೀಯ ಕೇಳುಗರಿಗೆಲ್ಲ ಮಾಧವಿ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದು ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಮೈಸೂರಿಗೆ ಆಗಮಿಸಲಿರುವ ಪ್ರಧಾನಿಯವರು ಐತಿಹಾಸಿಕ ನಿರಂಜನ ಮಠದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಆದೇಶ ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಇದೇ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಬೆಂಗಳೂರಿನಲ್ಲಿ ನಡೆದಂತಹ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, 13ರಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ರಾಜ್ಯಾದ್ಯಂತ ಬಂದ್ ನಡೆಸುವುದಾಗಿ ಘೋಷಣೆ ಮಾಡಿದ್ದಾರೆ. ಮಹಿಳೆಯರು ಅನ್ಯಾಯ ಮತ್ತು ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಬೇಕು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಗದಗದಲ್ಲಿ ಹೇಳಿದ್ದಾರೆ. ಸ್ಥಳೀಯ ಮತ್ತು ಆಂತರಿಕ ದೂರು ನಿವಾರಣಾ ಸಮಿತಿ ಸದಸ್ಯರಿಗೆ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2013ರ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು ನಿನ್ನೆವರೆಗೆ ಒಟ್ಟು 10,39,291 ಗಣತಿ ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಗಳೂ ಆಗಿರುವಂತಹ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ತೀವ್ರ ಮಳೆ ಕೊರತೆ ಎದುರಾಗಿದ್ದು ಬಿತ್ತನೆ ವೈಫಲ್ಯ ಕಂಡಿರುವ ರೈತರಿಗೆ ಬೆಳೆ ವಿಮೆ ಪರಿಹಾರ ದೊರಕಿಸಲು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಬಾಕ್ಸರ್ಗಳು ಅತ್ಯುತ್ತಮ ಪ್ರದರ್ಶನ ಮುಂದುವರಿಸಿದ್ದು 5ರು ಫೈನಲ್ಗೆ ಪ್ರವೇಶ ಪಡೆದಿದ್ದಾರೆ. ಪ್ರೀತಿ ಪವಾರ್, ಅಂಕುಶ್ ಪಂಗಾಲ್, ಜೈಸ್ಮಿನ್ ಲಂಬೋರಿಯಾ, ಅರುಂಧತಿ ಚೌಧರಿ ಮತ್ತು ಜುಡುಮಣಿ ಸಿಂಗ್ ತಮ್ಮ ವಿಭಾಗಗಳ ಫೈನಲ್ಗೆ ಪ್ರವೇಶವನ್ನು ಪಡೆದಿದ್ದು ಭಾರತಕ್ಕೆ ಕನಿಷ್ಠ 5 ಪದಕಗಳನ್ನು ಖಚಿತಪಡಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಕಾರ್ಯಕ್ರಮ ವಿವರಣೆಯ ನಂತರ ನಾದೋಪಾಸನೆ ಭಕ್ತಿ ಗೀತೆಗಳು ಮೂಡಿಬರಲಿದೆ. ಏಳು ಗಂಟೆ ಐದು ನಿಮಿಷಕ್ಕೆ ಪ್ರದೇಶ ಸಮಾಚಾರ, ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು ಪ್ರಸಾರವಾಗಲಿದೆ. ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತಾ ಪ್ರಸಾರವಿರುತ್ತೆ, ಆನಂತರ ಭಾವಗೀತೆಗಳು ಮುಂದುವರಿಯಲಿದೆ. ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಚಿತ್ರಗೀತೆಗಳೊಂದಿಗೆ ದಿನವಿಶೇಷ ಮೂಡಿಬರಲಿದೆ. ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಇಂದಿನ ವಿಶೇಷ. ಹತ್ತು ಗಂಟೆ ಎರಡು ನಿಮಿಷಕ್ಕೆ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಇಂಪಾದ ಮಧುರವಾದ ಚಿತ್ರಗೀತೆಗಳು ಮೂಡಿಬರಲಿದೆ. ಹನ್ನೊಂದು ಗಂಟೆ ಎರಡು ನಿಮಿಷಕ್ಕೆ ಹೊಸ ಹಾಡು, ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕಲಾಭಾರತಿ, ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರದೇಶ ಸಮಾಚಾರ.

12:05 ಕರೆಗೊಂದು ಹಾಡು. 1:10 ಕನ್ನಡದಲ್ಲಿ ವಾರ್ತಾ ಪ್ರಸಾರ. 1:20 ಸಂದೇಶ ನಮಗೆ, ಸಂಗೀತ ನಿಮಗೆ. ಎರಡು ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. 2:15 ಶನಿವಾರದ ವಿಶೇಷ ಕಾರ್ಯಕ್ರಮ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್. 2:30 ಪ್ರದೇಶ ಸಮಾಚಾರ. 2:40 ಚಿತ್ರತಾಣ, ಒಂದೇ ಚಿತ್ರದ ಗೀತೆಗಳು ಪ್ರಸಾರವಾಗಲಿದೆ. 3:00 ಸಖಿ ಸಹೇಲಿ,

ನಾಲ್ಕು ಗಂಟೆಗೆ ಪರಿಮಳ, ಐದು ಗಂಟೆ ಎರಡು ನಿಮಿಷಕ್ಕೆ ಎಂದಿನಂತೆ ಕಾರ್ಯಕ್ರಮ ವಿವರಣೆ, ಐದು ಗಂಟೆ ಐದು ನಿಮಿಷಕ್ಕೆ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್, ಐದು ಗಂಟೆ ಹದಿನೈದು ನಿಮಿಷಕ್ಕೆ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಐದು ಗಂಟೆ ನಲವತ್ತು ನಿಮಿಷಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. ನಂತರ ಓಲ್ಡ್ ಈಸ್ ಗೋಲ್ಡ್ ಮುಂದುವರಿಯಲಿದೆ. ಆರು ಗಂಟೆ ಎರಡು ನಿಮಿಷಕ್ಕೆ ಸೇಫ್ ಡ್ರೈವ್ ಗಾನ ಭಜಾನ, ಆರು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರದೇಶ ಸಮಾಚಾರ, ನಂತರ ಸೇಫ್ ಡ್ರೈವ್ ಗಾನ ಭಜಾನ ಮುಂದುವರಿಯಲಿದೆ. ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ, ನಂತರ ಸೇಫ್ ಡ್ರೈವ್ ಗಾನ ಭಜಾನ ಮುಂದುವರಿಯುವುದು. ಎಂಟು ಗಂಟೆ ಎರಡು ನಿಮಿಷಕ್ಕೆ ಶನಿವಾರದ ವಿಶೇಷ ಕಾರ್ಯಕ್ರಮ, ಕನ್ನಡ ಚಲನಚಿತ್ರ ಧ್ವನಿವಾಹಿನಿ, ಚಿತ್ರ ಇದು ಎಂಥ ಪ್ರೇಮವಯ್ಯ. ರಾತ್ರಿ ಒಂಬತ್ತು ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹಿಂದಿ ಮೆಲಡೀಸ್, ಹತ್ತು ಗಂಟೆ ಎರಡು ನಿಮಿಷಕ್ಕೆ ಪ್ರೇಮ ನಿನಾದ. ಇದಾಗಿತ್ತು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಇದೀಗ ಕಾರ್ಯಕ್ರಮ ನಾದೋಪಾಸನೆ. ಆತ್ಮೀಯ ಕೇಳುವರಿಗೆಲ್ಲ ಇವತ್ತಿನ ನಾದೋಪಾಸನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಮಾಧವಿ. ಸ್ನೇಹಿತರೆ, ಇವತ್ತಿನ ನಾದೋಪಾಸನೆ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಗಣೇಶ ಪಂಚರತ್ನಂ, ರೂಪಾದೀಪ ಅವರ ಧ್ವನಿಯಲ್ಲಿ.

ಸ್ನೇಹಿತರೆ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳು ಮೂಡಿ ಬರ್ತಾ ಇದೆ. ಮುಂದಿನ ಗೀತೆಯಾಗಿ ಕೇಳಿ ಬರೋಣ ವಾಸಂತಿ ಆರ್ ಪ್ರಭು ಅವರ ರಚನೆ, ಶಶಿಧರ್ ಕೋಟೆ ಅವರ ಸಂಗೀತ ಮತ್ತು ಧ್ವನಿ ಈ ಗೀತೆಗಿದೆ.

ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳು ಮೂಡಿ ಬರ್ತಾ ಇದೆ. ಮುಂದಿನ ಗೀತೆಯನ್ನ ಕೇಳಿ ಬರೋಣ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆಗೆ ಧನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಮುಂದಿನ ಗೀತೆಯಾಗಿ ಮೂಡಿ ಬರ್ತಾ ಇದೆ ಗುರುರಾಮ ವಿಠಲ ಅವರ ರಚನೆ, ಶ್ರೀನಿವಾಸ ಟಿ ಅವರ ಸಂಗೀತ. ಧನಿಯಾಗಿದ್ದಾರೆ ನಾಗಮಣಿ ಶ್ರೀನಾಥ್.

ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಮುಂದಿನ ಗೀತೆಯನ್ನ ಕೇಳೋಣ. ಪುರಂದರದಾಸರ ಒಂದು ರಚನೆಯನ್ನ ಎಸ್ ಜಾನಕಿಯವರ ಧ್ವನಿಯಲ್ಲಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ, ಕನ್ನಡ ಸದಾ ನಿಮ್ಮ ಸಂಗಡ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಚಲನಚಿತ್ರ ಆಧಾರಿತ ಭಕ್ತಿ ಗೀತೆಗಳು ಪ್ರಸಾರವಾಗಲಿದೆ ನಿಮಗಾಗಿ. ಇದೀಗ ಭಕ್ತ ಪ್ರಹ್ಲಾದ ಚಿತ್ರದ ಒಂದು ಗೀತೆಯನ್ನು ಕೇಳಿ ಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ, ಜಿ ಉದಯಶಂಕರ್ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಈ ಗೀತೆಗಿದೆ.

ಶ್ರೀ ಜಗನ್ನಾಥದಾಸರು ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಗಣೇಶ್ ದೇಸಾಯಿ ಹಾಗೂ ಸಂಗಡಿಗರ ದನಿಗಳಲ್ಲಿ ವಿಜಯದಾಸರ ರಚನೆ, ವಿಜಯಕೃಷ್ಣ ಡಿ ಅವರ ಸಂಗೀತ ಈ ಗೀತೆಗಿದೆ.

ಭಕ್ತ ಸಿರಿಯಾಳ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಎಸ್ ಜಾನಕಿ ಹಾಗೂ ಸಂಗಡಿಗರ ದನಿಗಳಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಟಿ ಜಿಲಿಂಗಪ್ಪ ಅವರ ಸಂಗೀತ ಈ ಗೀತೆಗಿದೆ.

ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ದಾಸವರೇಣ್ಯ ಶ್ರೀ ವಿಜಯದಾಸರು ಚಿತ್ರದ ಒಂದು ಗೀತೆಯನ್ನು ಕೇಳಿ ಬರೋಣ. ವಿಜಯಾನಂದ ಅವರು ಧ್ವನಿಯಾಗಿದ್ದಾರೆ. ವಿಜಯದಾಸರ ಈ ರಚನೆಯನ್ನು ಸಂಗೀತಕ್ಕೆ ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ್ ಕೃಷ್ಣ ಡಿ.

ಶಿವಭಕ್ತ ಮಾರ್ಕಂಡೇಯ ಚಿತ್ರದ ಗೀತೆಯನ್ನು ಕೇಳಿಬರೋಣ. ರಾಜ್ಕುಮಾರ್ ಭಾರತಿ ಹಾಗೂ ಸಂಗಡಿಗರ ದನಿಗಳಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಗೀತೆಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ವಿವೇಕ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಬಳಿಕ ಪ್ರಧಾನಿಯವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸದರು, ಸ್ವಾಮೀಜಿಗಳು ಉಪಸ್ಥಿತರಿರಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಯೋಜನೆಯನ್ನು 2026-27 2030-31 ಮುಂದುವರೆಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 5 ವರ್ಷಗಳ ಅವಧಿಯಲ್ಲಿ ಈ ಯೋಜನೆಗೆ ಒಟ್ಟು 3.15 ಲಕ್ಷ ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಅನುಮೋದಿಸಲಾಗಿದೆ. ಹೈಕೋರ್ಟ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಂದು ಧಾರವಾಡ ಪೀಠದಲ್ಲಿ 10 ಮಹಿಳಾ ನ್ಯಾಯಮೂರ್ತಿಗಳೇ ಕಲಾಪ ನಡೆಸಿಕೊಡಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಆದೇಶದಂತೆ ಹೈಕೋರ್ಟ್ ನ್ಯಾಯಾಂಗ ವಿಭಾಗದ ರಿಜಿಸ್ಟ್ರಾರ್ ರೋಣ ವಾಸುದೇವ ಈ ಕುರಿತಂತೆ ಈಗಾಗಲೇ ಅಧಿಸೂಚನೆ ಹೊರಡಿಸಿದ್ದಾರೆ. ನಾಳೆ 3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಲಿಖಿತ ಪರೀಕ್ಷೆ ನಡೆಯಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಪರೀಕ್ಷೆ ನಡೆಸುತ್ತಿದ್ದು, ಬೆಳಗ್ಗೆ 10:30 ವರೆಗೆ 884 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಜರುಗಲಿದೆ. ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅಕ್ರಮ ಅಥವಾ ವಂಚನೆಗೆ ಅವಕಾಶವಿಲ್ಲ. ಅಕ್ರಮ ಎಸಗಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಚ್ಚರಿಕೆ ನೀಡಿದ್ದಾರೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯದಿಂದ ಮಾಲ್ಡೀವ್ಸ್ಗೆ ನೀಲಂ ಮತ್ತು ತೋತಾಪುರಿ ಮಾವಿನ ಹಣ್ಣಿನ ವಾಯು ಸಾಗಣೆಗೆ ಅನುಕೂಲ

ಮಾಡಿಕೊಟ್ಟಿದೆ. ಮಾವಿನ ರಫ್ತು ಉಪಕ್ರಮವು ರೈತರಿಗೆ ಶೇಕಡಾ 50%ಕ್ಕಿಂತ ಹೆಚ್ಚಿನ ಲಾಭವನ್ನು ನೀಡಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಜೂಡೋಪಟು ಅಸ್ಮಿತಾ ದೇ ಐತಿಹಾಸಿಕ ಸಾಧನೆ ಮಾಡಿದ್ದು, ಜೂಡೋ ಸ್ಪರ್ಧೆಯಲ್ಲಿ ದೇಶಕ್ಕೆ ಮೊದಲ ಬಾರಿಗೆ ಚಿನ್ನದ ಪದಕ ತಂದುಕೊಟ್ಟಿದ್ದಾರೆ. ಮಹಿಳೆಯರ 48 ಕೆಜಿಯ ವಿಭಾಗದಲ್ಲಿ ಫೈನಲ್ನಲ್ಲಿ ಅಸ್ಮಿತಾ ದೇ ಕೆನಡಾದ ಹೈಡಿ ಕ್ವಾಚ್ ಅವರನ್ನು 2-1 ಅಂತರದಿಂದ ಸೋಲಿಸಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35ಕ್ಕೆ. ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹೌದು ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ನೇನು 7:05 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಮೈಸೂರಿನಲ್ಲಿ ಇಂದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕ ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಧಾರವಾಡ ಉಚ್ಚ ನ್ಯಾಯಾಲಯದ 10 ನ್ಯಾಯಪೀಠಗಳಲ್ಲಿ ಇಂದು ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ ನಿರ್ವಹಣೆ. ಇಳಕಲ್ಲಿನ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನದ ಹಿನ್ನೆಲೆ ಇಂದು ವ್ಯಸನ ಮುಕ್ತಿ ದಿನಾಚರಣೆ. ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ಆಯುಷ್ ಔಷಧಿಗಳ ಪಾತ್ರ ಮಹತ್ವದ್ದು, ಸುನಿಲ್ ಪನ್ವರ್ ಅಭಿಮತ. ಈಗ ವಾರ್ತೆಗಳ ವಿವರ. ಸ್ವಾಮಿ ವಿವೇಕಾನಂದರು 1892 ನವೆಂಬರ್ನಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರು. ಈ ಅವಿಸ್ಮರಣೀಯ ಘಳಿಗೆಯ ಸ್ಮರಣಾರ್ಥ ಮೈಸೂರಿನ ಐತಿಹಾಸಿಕ ಶ್ರೀ ನಿರಂಜನ ಮಠದ ಆವರಣದಲ್ಲಿ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಪೂಜ್ಯ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕವನ್ನು ಇಂದು ಮಧ್ಯಾಹ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ವಿವೇಕ ಸ್ಮಾರಕ 81,000 ಚದರ ಅಡಿ ವಿಸ್ತೀರ್ಣ ಹೊಂದಿದೆ. ಧ್ಯಾನ ಮತ್ತು ಯೋಗ ಸಭಾಂಗಣ, ಗ್ರಂಥಾಲಯ, ಪುಸ್ತಕ ಮಳಿಗೆ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಒಳಗೊಂಡಿದೆ. ಸಂಜೆ 4:30 ಶ್ರೀ ರಾಮಕೃಷ್ಣ ವಿದ್ಯಾಶಾಲೆ ಮೈದಾನದಲ್ಲಿ ಸಾರ್ವಜನಿಕ ಸಮಾರಂಭ ಆಯೋಜಿತವಾಗಿದೆ. ಪ್ರಧಾನಮಂತ್ರಿಯವರು ಆಗಮಿಸುತ್ತಿರುವ ಹಿನ್ನೆಲೆ ಮೈಸೂರಿನಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ಮೈಸೂರು ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ತಿಳಿಸಿದ್ದಾರೆ. ಧಾರವಾಡ ಉಚ್ಚ ನ್ಯಾಯಾಲಯದ 10 ನ್ಯಾಯಪೀಠಗಳಲ್ಲಿ 10 ಜನ ಹಿರಿಯ ಮಹಿಳಾ ನ್ಯಾಯಮೂರ್ತಿಗಳು ಇಂದು ಕಲಾಪ ನಡೆಸಲಿದ್ದಾರೆ. ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಭಾಕ್ರು ಅವರ ಆದೇಶದಂತೆ ರಾಜ್ಯ ಉಚ್ಚ ನ್ಯಾಯಾಲಯದ ರಿಜಿಸ್ಟ್ರಾರ್ ರೋಣಾ ವಾಸುದೇವ ಮಹಿಳಾ ನ್ಯಾಯಮೂರ್ತಿಗಳೇ ಇಂದು ಕಲಾಪ ನಡೆಸುವ ಕುರಿತು ಅಧಿಸೂಚನೆ

0: ಸೂಚನೆ ಹೊರಡಿಸಿದ್ದಾರೆ. 3 ವಿಭಾಗೀಯ ಹಾಗೂ 4 ಏಕಸದಸ್ಯ ನ್ಯಾಯಪೀಠಗಳನ್ನು ರಚಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನವಾದ ಇಂದು ವ್ಯಸನಮುಕ್ತಿ ದಿನಾಚರಣೆಯನ್ನು ರಾಜ್ಯಾದ್ಯಂತ ಅನೇಕ ವಿಧಾಯಕ ಜನಜಾಗೃತಿ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತಿದೆ. ಚಟ ವಿಮುಕ್ತಿ ಜೋಳಿಗೆ ಮೂಲಕ ಪೂಜ್ಯ ಮಹಾಂತ ಶಿವಯೋಗಿಗಳು ಮನೆ ಮನೆಗೆ ಪಾದಯಾತ್ರೆ ಮೂಲಕ ತೆರಳಿ ಯುವಜನರನ್ನು ವ್ಯಸನ ಮುಕ್ತಗೊಳಿಸಲು ಮದ್ಯ, ಮಾದಕ ವಸ್ತು ಹಾಗೂ ತಂಬಾಕು ಉತ್ಪನ್ನಗಳನ್ನು ತಮ್ಮ ಜೋಳಿಗೆಗೆ ಹಾಕಿಸಿಕೊಂಡು ಪ್ರಮಾಣ ಮಾಡುವಂತೆ ಮಾಡಿದ ಆಂದೋಲನ ಇಂದಿನ ವ್ಯಸನ ಮುಕ್ತಿ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಬೆಂಗಳೂರಿನ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಕಲಬುರಗಿಯ ಆದರ್ಶ ನಗರದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಇಂದು ಬೆಳಗ್ಗೆ ವ್ಯಸನ ಮುಕ್ತಿ ದಿನಾಚರಣೆ ಆಯೋಜಿಸಿದೆ. ಕಲಬುರಗಿ ಜಿಲ್ಲೆ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ ಡಾ ಮೊಹಮ್ಮದ್ ಇರ್ಫಾನ್ ಮಹಾಗಾವಿ ಉಪನ್ಯಾಸ ನೀಡಲಿದ್ದಾರೆ. ರಾಜ್ಯಸಭೆ ವಿಪಕ್ಷ ನಾಯಕ ಡಾ ಮಲ್ಲಿಕಾರ್ಜುನ ಖರ್ಗೆ, ರಾಜ್ಯ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಸನ ಮುಕ್ತಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಿಂದ ಜಗತ್ ವೃತ್ತದವರೆಗೆ ಜಾಗೃತಿ ಜಾಥಾ ಜರುಗಲಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 10,39,291 ಗಣತಿ ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮತದಾರರ ಅರ್ಜಿಗಳ ಡಿಜಿಟಲೀಕರಣ ಕಾರ್ಯ 86% ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಎಸ್ ಜೆ ಸೋಮಶೇಖರ್ ತಿಳಿಸಿದ್ದಾರೆ. ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ಸಾಂಪ್ರದಾಯಿಕ ಆಯುಷ್ ಔಷಧಿಗಳ ಪಾತ್ರ ಮಹತ್ವದ್ದು ಎಂದು ರಾಜ್ಯ ಆಯುಷ್ ಇಲಾಖೆ ಆಯುಕ್ತ ಡಾ ಸುನಿಲ್ ಪನ್ವರ್ ತಿಳಿಸಿದ್ದಾರೆ. ರಾಷ್ಟೀಯ ಸಾಂಪ್ರದಾಯಿಕ ಔಷಧ ಸಂಸ್ಥೆ ಆಯುಷ್ ಇಲಾಖೆ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ಆಯೋಜಿಸಿದ್ದ ಆಯುಷ್ ಉತ್ಪನ್ನಗಳ ಗುಣಮಟ್ಟದ ಮಾನದಂಡಗಳ ಕುರಿತ ಔಷಧ ತಜ್ಞರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ದೇಶದ 20 ಅಧಿಕ ಔಷಧ ತಜ್ಞರು ಪಾಲ್ಗೊಂಡಿದ್ದರು. ಐಸಿಎಂಆರ್ ನಿರ್ದೇಶಕ ಡಾ ಸುವರ್ಣ ರಾಯ್ ನೇತೃತ್ವ ವಹಿಸಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಕೊಡಮಾಡುವ 2025 ಸಾಲಿನ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಧಾರವಾಡದ ಡಾ ದರಾ ಬೇಂದ್ರೆ ಸ್ಮಾರಕ ರಾಷ್ಟೀಯ ಟ್ರಸ್ಟ್ ಅಧ್ಯಕ್ಷ ಡಾ ಸರಜು ಕಾಟ್ಕರ್ ಭಾಜನರಾಗಿದ್ದಾರೆ. ಪ್ರಶಸ್ತಿ 7 ಲಕ್ಷ ರೂಪಾಯಿ ನಗದು ಹಾಗೂ ಪ್ರಮಾಣಪತ್ರ ಒಳಗೊಂಡಿದೆ. ಹಿರಿಯ ಪತ್ರಕರ್ತ ಸರಜು ಕಾಟ್ಕರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
4: ನೃಪತುಂಗ ಸಾಹಿತ್ಯ ಪ್ರಶಸ್ತಿಯು 2025 ಸಾಲಿಗಾಗಿ ನನಗೆ ನೀಡಲಾಗಿದೆ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯವರಿಗೆ ಹಾಗೂ ಆಯ್ಕೆ ಸಮಿತಿ ಸದಸ್ಯರಿಗೆ ಕೃತಜ್ಞನಾಗಿದ್ದೇನೆ. ರಾಷ್ಟ್ರಕೂಟ ಚಕ್ರವರ್ತಿಯಾಗಿದ್ದ ನೃಪತುಂಗ ಅಥವಾ ಅಮೋಘ ವರ್ಷನ ಹೆಸರಿನಲ್ಲಿ ನೀಡುವಂತಹ ಪ್ರಶಸ್ತಿ. ನೃಪತುಂಗನು 9ನೇ ಶತಮಾನದಲ್ಲಿ ಈಗಿನ ಕಲಬುರಗಿ ಜಿಲ್ಲೆಯ ಮಾನ್ಯಖೇಟ, ಈಗ ಅದಕ್ಕೆ ಬಳಖೇಡ ಎಂದು ಕರೆಯಲಾಗುತ್ತದೆ, ಆ ಮಾನ್ಯಖೇಟವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಡೀ ಕನ್ನಡ ನಾಡು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆಳಿದ ಚಕ್ರವರ್ತಿ. ಕನ್ನಡ ನಾಡಿನ ಇತಿಹಾಸ, ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಯಲ್ಲಿ ಅವನದ್ದು ಅಪಾರವಾದ ಕೊಡುಗೆ. ಕರ್ನಾಟಕದ ಇತಿಹಾಸದಲ್ಲಿ ಸಾಹಿತ್ಯ ಪ್ರೇಮಿ ಮತ್ತು ಸಂಸ್ಕೃತಿ ಪೋಷಕನೆಂಬ ಹೆಗ್ಗಳಿಕೆಗೂ ನೃಪತುಂಗ ಪಾತ್ರನಾಗಿದ್ದಾನೆ. ಇಂತಹ ಚಕ್ರವರ್ತಿಯ ಹೆಸರಿನಲ್ಲಿ ಸ್ಥಾಪಿತವಾಗಿರುವ ಪ್ರಶಸ್ತಿಯು ನನಗೆ ಸಂದಿರುವುದಕ್ಕೆ ಸಂತಸವಾಗಿದೆ.
0: ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿದ್ದ ಮಂಜುಳಾ ಪುರಾಣಿಕ್ 32 ವರ್ಷಗಳ ಸುದೀರ್ಘ ಸೇವೆಯ ಬಳಿಕ ನಿನ್ನೆ ಸೇವಾನಿವೃತ್ತರಾದರು. ರಾಜ್ಯ

ಹಾಗೂ ರಾಷ್ಟಮಟ್ಟದ ಅನೇಕ ಪುರಸ್ಕಾರಗಳಿಗೆ ಅವರು ಭಾಜನರಾಗಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಹಿರಿಯ ತಂತ್ರಜ್ಞರಾಗಿದ್ದ ವಿಜಯ ಅಥಣಿ ಹಾಗೂ ವಾಹನ ಚಾಲಕರಾಗಿದ್ದ ಗಿರಿಸಾಗರ್ ಅವರು 36 ವರ್ಷಗಳ ಸುದೀರ್ಘ ಸೇವೆಯ ಬಳಿಕ ನಿನ್ನೆ ಸೇವಾನಿವೃತ್ತರಾದರು. ನಿಲಯದ ಮುಖ್ಯಸ್ಥರಾದ ಅರುಣ್ ಪ್ರಭಾಕರ್ ಹಾಗೂ ಸಿಬ್ಬಂದಿ ಆಕಾಶವಾಣಿ ಧಾರವಾಡ ಕೇಂದ್ರದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು. ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿ ಕುಮಾರ್ ಅಗಡಿ ನಿಯುಕ್ತರಾಗಿದ್ದು ಸೋಮವಾರ ಅಧಿಕಾರ ಸ್ವೀಕರಿಸಲಿದ್ದಾರೆ. ಆಕಾಶವಾಣಿಯ ವಿವಿಧ ಕೇಂದ್ರಗಳಲ್ಲಿ 38 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿ ಸೇವಾ ನಿವೃತ್ತರಾದ ಡಾ ಎಎಸ್ ಶಂಕರನಾರಾಯಣ, ತಾಂತ್ರಿಕ ವಿಭಾಗದ ಎಲ್ ಶ್ರೀನಿವಾಸ್, ಆಡಳಿತ ವಿಭಾಗದ ರಾಜೇಶ್ ಅಗರ್ವಾಲ್ ಅವರಿಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ನಿಲಯದ ಮುಖ್ಯಸ್ಥ ಕೆಪಿ ಸಂಜೀವ್ ಸೇರಿದಂತೆ ಎಲ್ಲ ವಿಭಾಗಗಳ ಸಿಬ್ಬಂದಿ ಭಾಗವಹಿಸಿ ನಿವೃತ್ತರಿಗೆ ಶುಭ ಕೋರಿದ್ದರು. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದ ಆಶಯದಂತೆ ನಿವೃತ್ತ 3 ಅಧಿಕಾರಿಗಳು ಸಸಿಗಳನ್ನು ನೆಟ್ಟರು. ಯಕ್ಷಗಾನದ ಅಪ್ರತಿಮ ಹಾಸ್ಯ ಕಲಾವಿದ ಶ್ರೀಧರ್ ಭಟ್ ಕಾಸರಕೋಡ್ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಸಲ್ಕೋಡದಲ್ಲಿ ನಿಧನರಾದರು. ಅವರಿಗೆ 52 ವರ್ಷ ವಯಸ್ಸಾಗಿತ್ತು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇಂದು ವರ್ಲ್ಡ್ ವೈಡ್ ವೆಬ್ ದಿನಾಚರಣೆ. ತಂತ್ರಜ್ಞ ಟಿಮ್ ಬರ್ನರ್ಸ್ಲೀ ತಂಡ ಜಾಗತಿಕ ಸಂವಹನ, ವಾಣಿಜ್ಯ ಮತ್ತು ಡೇಟಾ ಬಳಕೆಯನ್ನು ಬದಲಿಸಿದ ಕ್ರಾಂತಿಕಾರಕ ಅನ್ವೇಷಣೆಯ ಹೆಜ್ಜೆಯನ್ನು ಸಂಭ್ರಮಿಸುತ್ತದೆ. ಕಲಬುರಗಿ ನಗರದ ಜನತೆ ನೀರನ್ನು ಕುದಿಸಿ, ಆರಿಸಿ ಹಾಗೂ ಸೋಸಿ ಬಳಸುವಂತೆ ಕಲಬುರಗಿಯ ನಗರ ನೀರು ಸರಬರಾಜು ಯೋಜನೆ ಕಾರ್ಯಪಾಲಕ ಅಭಿಯಂತರರು ಮನವಿ ಮಾಡಿದ್ದಾರೆ. ಭೀಮಾ ನದಿಯಿಂದ ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಸರಬರಾಜಾಗುತ್ತಿದ್ದು ಮಳೆ ಹಿನ್ನೆಲೆ ಸೂಪರ್ ಕ್ಲೋರಿನೇಷನ್ ಮಾಡಲಾಗುತ್ತಿದ್ದು ಮುಂಜಾಗ್ರತೆ ವಹಿಸಿ ನೀರನ್ನು ಕುಡಿಯಲು ಉಪಯೋಗಿಸುವಂತೆ ಕೋರಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಗದಗ್ ನಗರದ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಆಸ್ಪತ್ರೆಯಲ್ಲಿ ತಾಯಂದಿರ ಹಾಗೂ ಶಿಶುಗಳ ಮರಣ ಪ್ರಮಾಣ ತಡೆಗೆ ವಿಶೇಷ ತಂಡ ರಚಿಸಿರುವ ಕ್ರಮವನ್ನು ಅವರು ಶ್ಲಾಘಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಇಂದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕ ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಧಾರವಾಡ ಉಚ್ಚ ನ್ಯಾಯಾಲಯದ 10 ನ್ಯಾಯಪೀಠಗಳಲ್ಲಿ ಇಂದು ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ ನಿರ್ವಹಣೆ. ಇಳಕಲ್ಲಿನ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನದ ಹಿನ್ನೆಲೆ ಇಂದು ವ್ಯಸನ ಮುಕ್ತಿ ದಿನಾಚರಣೆ. ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ಆಯುಷ್ ಔಷಧಿಗಳ ಪಾತ್ರ ಮಹತ್ವದ್ದು, ಸುನಿಲ್ ಪನ್ವರ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಪ್ರೀತಿಯ ಸ್ವಾಗತ. ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಮಾಧವಿ. ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ಶುಭೋದಯ ಹೇಳ್ತಾ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೀನಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರದೊಂದಿಗೆ ಶುರುವಾಗುತ್ತೆ. ಇದೀಗ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ.

0: ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೇ, ನಿಮಗೆ ಸ್ವಾಗತ. ಗಜಲ್ ಕವಿ ಎಂದೇ ಪ್ರಖ್ಯಾತರು ಶಾಂತರಸರು. ಶಾಂತಯ್ಯ ಹೆಂಬೆರಳು ಅವರ ಮೂಲ ನಾಮ. ರಾಯಚೂರು ಭಾಗದ ಸಾಂಸ್ಕೃತಿಕ ಕ್ಷೇತ್ರವನ್ನು ನಮಗೆ ತಲುಪಿಸಿದವರು. ಆ ಪ್ರದೇಶದ ಕಷ್ಟ ಸುಖಗಳನ್ನು ಅರಿತವರು, ಎಲ್ಲರಿಗೂ ಮುಟ್ಟಿಸಿದವರು. ಸತ್ಯಸ್ನೇಹ ಎಂಬ ಪ್ರಕಾಶನವನ್ನ ಅವರು ಆಗಲೇ ನಡೆಸ್ತಾ ಇದ್ರು. ಉರ್ದುವಿನಿಂದ ಕನ್ನಡಕ್ಕೆ ಅನುವಾದ ಮಾಡಿದರು. ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ಕವನ, ಕಥೆ, ಕಾದಂಬರಿ, ನಾಟಕಗಳನ್ನ, ಜೀವನ ಚರಿತ್ರೆಗಳನ್ನ ಬರೆದರು. 1992 ರಾಜ್ಯೋತ್ಸವ ಪ್ರಶಸ್ತಿ ಬಂದರೂ ಬೇಡ ಅಂದವರು. ಬೀದರ್ನಲ್ಲಿ ನಡೆದ 72ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು. ಕೇಳೋಣ ಶಾಂತರಸರ ಧ್ವನಿಯನ್ನ.
1: ಈ ಹಳೆಯ ಮೈಸೂರು ಭಾಗದವರು ಇನ್ನಿತರರು ಹೈದರಾಬಾದ್ ಕರ್ನಾಟಕದವರಿಗೆ ಕನ್ನಡನೇ ಬರೋದಿಲ್ಲ, ಕನ್ನಡನೇ ಗೊತ್ತಿಲ್ಲ ಅಂಥೇಳಿ ಅವರ ಭಾವನೆ ಇವತ್ತಿಗೂ ಇದೆ. ಆದರೆ ಕನ್ನಡದ ಬಗ್ಗೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಏನು ಹೋರಾಟ ಆಯಿತು ಅಂತಹ ಹೋರಾಟ ಬೇರೆ ಭಾಗದಲ್ಲಿ ಆಗಿಲ್ಲ. ನಮಗೆ ನಿಜಾಮರ ಕಾಲಕ್ಕೆ ಸರ್ವತ್ರ ಉರ್ದುಮಯವಾಗಿತ್ತು. ಎಲ್ಲ ಕಡೆ ಕೋರ್ಟ್ ಹಿಡಿದು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ಗೆ ಕೂಡ ಅವರು ಉರ್ದುಮಯ ಮಾಡಿಬಿಟ್ಟಿದ್ರು. ಉರ್ದು ಕಲಿದೆ ಹೋದರೆ ನಮ್ಮ ಮುಂದೆ ಜೀವಿತಕ್ಕೆ ನೌಕರಿನೇ ಸಿಗ್ತಿರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಕನ್ನಡ ಉಳಿಸಿದ್ವಿ ಅಂತಂದ್ರೆ ಬಹಳ ದೊಡ್ಡ ವಿಷಯ. ಹಾಗೆ ಕನ್ನಡ ಉಳಿಸಲಿಕ್ಕೆ ಕಾರಣರಾದವರು ಪ್ರಮುಖವಾಗಿ ಕೂಲಿಗಾರರು, ಸಾಮಾನ್ಯ ಜನರು. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮತ್ತು ಇನ್ನಿತರ ಭಾಗದಲ್ಲಿ ಐನವರ ಶಾಲೆಗಳಂತಿದ್ದವು. ಆ ಶಾಲೆಯಲ್ಲಿ ಎಲ್ಲವನ್ನೂ ಕಲಿಸ್ತಾ ಇದ್ರು, ಅದ್ರ ಜೊತೆ ಕನ್ನಡ ಕಲಿಸ್ತಾ ಇದ್ರು. ಆದರೆ ಕನ್ನಡಕ್ಕೆ ಪ್ರಾಮುಖ್ಯತೆ ಹೆಚ್ಚಿತ್ತು. ನಬಿ ಸಾಬ್ ಮಾಸ್ತರ್ ಅಂತೇಳಿ ನಮ್ಮ ಮಾಸ್ತರು, ಅವ್ರ ಜಾತಿ ಬೇರೆ ಆದರೂ ಕೂಡ ಕನ್ನಡಿಗರೇ. ಕಾರ್ಮಿಕರಿಂದ, ರೈತರಿಂದ, ಸಾಮಾನ್ಯ ಜನರಿಂದ, ಇಂಥ ಐನವರ ಶಾಲೆಗಳಿಂದ ಈ ಕನ್ನಡ ಇಲ್ಲಿ ಉಳಿತು ಅಂತೇಳಿ ನನಗನ್ನಿಸ್ತಾ ಇದೆ. ಸಾಮಾನ್ಯವಾಗಿ ಕೆಲ ಭಾಗದವರು ಕನ್ನಡ ಬರೋದಿಲ್ಲ ಅಂತ ನಮಗೆ ಅಂತಾರಲ್ಲ, ಕನ್ನಡ ಕಣ್ತೆರೆದದ್ದೇ ಇಲ್ಲಿ. ಕನ್ನಡ ಸರಸ್ವತಿ ಮೊಟ್ಟ ಮೊದಲಿಗೆ ತನ್ನ ಬೇಣಿಯನ್ನು ಬಾರಿಸಿದ್ದೇ ಈ ಭಾಗದಲ್ಲಿ. ಒಡ್ಡಾರಾಧನೆ ಕೃತಿ ಹುಟ್ಟಿದ್ದೇ ಇಲ್ಲಿ. ಅದರ ತರುವಾಯ ಅನೇಕ ಕವಿಗಳು ಮತ್ತು ಇನ್ನಿತರರು ಏನು ಕನ್ನಡವನ್ನು ಆ ಕಾಲಕ್ಕೆ ಬೆಳೆಸಿಕೊಂಡು ಬಂದ್ರಲ್ಲ, ಈ ಭಾಗದಲ್ಲೇ ಈ ಭಾಗದ ಕನ್ನಡವೇ ಬೇರೆಯವರಿಗೆ ಮಾರ್ಗ ತೋರಿಸ್ತು ಅಂತ ನನ್ನ ಅಭಿಪ್ರಾಯ. ನಿಜವಾಗಿ ಒಂದು ವಿಶೇಷವಾದ ಮಾತು ಅಂತಂದರೆ, ಆಗ ಹೈದರಾಬಾದ್ ಕರ್ನಾಟಕದಲ್ಲಿ 20-25 ಹಳ್ಳಿಗಳಿಗೆ ಒಂದು ಪ್ರಾಥಮಿಕ ಶಾಲೆ ಇರ್ತಿತ್ತು. ಅಲ್ಲಿ ಉರ್ದು ಕಲಿಸ್ತಾ ಇದ್ರು. ಕನ್ನಡ ಇಲ್ಲೇ ಇಲ್ಲ ಅಂತ ಅನಿಸ್ಬೋದು, ಆದರೆ ನಾವು ಎಲ್ಲಿ ಐನೀರ ಶಾಲೆಯಲ್ಲಿ ಕನ್ನಡ ಮತ್ತು ಉರ್ದು ಎರಡೂ ಕಲಿಸ್ತಾ ಇದ್ರಲ್ಲ, ಅಲ್ಲಿ ನಾವು ಕಲಿತಾ ಇದ್ದೆ ಹೋಗಿ. ಅದರ ಜೊತೆಗೆ ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳಿದ್ದು ಅಲ್ಲಲ್ಲಿ ನಾನು ಮತ್ತು ನಮ್ಮ ಸ್ನೇಹಿತರು ನಮ್ಮಂಥವ್ರು ಎಲ್ಲರೂ ಹೋಗಿ ಕಲಿತದ್ದು. ಇನ್ನೊಂದು ವಿಷಯ ಹೇಳ್ತೀನಿ ನಾನು, ಆ ಕಾಲಕ್ಕೆ ಮನೆಯಲ್ಲೇ ನಾವು ಉರ್ದು ಭಾಷೆಯನ್ನು ಸರಿಯಾಗಿ ಅಭ್ಯಾಸ ಮಾಡಿ ಸರ್ಕಾರಿ ಶಾಲೆಗಳಿಗೆ ಹೋಗಿ ನಾನು ಹೀಗೆ ಈ ರೀತಿಯಿಂದ ಮನೆಯಲ್ಲಿ ಅಭ್ಯಾಸ ಮಾಡಿದ್ದೇನೆ, 8ನೇ ಕ್ಲಾಸಿನವರೆಗೆ ಅಭ್ಯಾಸ ಮಾಡಿದ್ದೇನೆ ಅಂತ ಹೇಳಿದರೆ ಪರೀಕ್ಷೆ ತಗೊಂಡು ಅವರು 8ನೇ ಕ್ಲಾಸಿನವರೆಗೆ ನಮಗೆ ಪ್ರವೇಶ ಕೊಡ್ತಾ ಇದ್ರು. ನವೋದಯ ಅಂತನ್ನುವುದು ಅದು ಕನ್ನಡ ಜಾಯಮಾನದಿಂದ ಬಂದದ್ದಲ್ಲ, ಅದು ಇಂಗ್ಲಿಷ್ ಪ್ರಭಾವದಿಂದ ಬಂದಿರತಕ್ಕಂಥ ಸಾಹಿತ್ಯ ಅಂತ ನನಗನ್ನಿಸ್ತಾ ಇದೆ. ಇಂಗ್ಲಿಷ್ ಓದಿದವರು ಈ ನವೋದಯಕ್ಕೆ ಬಹಳ ಕೆಲಸ ಮಾಡಿದರು, ನವೋದಯವನ್ನು ಸೃಷ್ಟಿ ಮಾಡಿದರು ಅಂತ ಹೇಳಬಹುದು. ಆ ನವೋದಯ ಅಂತನ್ನುವ ಶಬ್ದನೇ ಹೈದರಾಬಾದ್ ಕರ್ನಾಟಕದವರಿಗೆ ಗೊತ್ತಿರಲಿಲ್ಲ. ನಮಗೆ ಎಂ ಎವರೆಗೆ ಓದಿದ್ರು ಕೂಡ ಉರ್ದುನೇ ಇತ್ತು ನಮಗೆ ಸಾಧಾರಣವಾಗಿ, ಇವತ್ತಿಗೂ ನಮ್ಗೆ ಇಂಗ್ಲೀಷ್ ಸರಿಯಾಗಿ ಬರೋದಿಲ್ಲ. ಆದರೆ ನಾವು ಇಲ್ಲಿ ಸಾಹಿತ್ಯ ಸೃಷ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೀವಲ್ಲ, ಆ ನವೋದಯದ ಪ್ರಭಾವ ಅಲ್ಲ, ನಮ್ಮ ದೇಶೀಯ ಮಟ್ಟುಗಳ ಪ್ರಭಾವ. ಏನು ಜನಸಾಮಾನ್ಯರು ಹಾಡ್ತಾ ಇದ್ರಲ್ಲ ಹಾಡುಗಳು, ಇವುಗಳ ಪ್ರಭಾವ ನಮ್ಮ ಮೇಲೆ ಆಗಿ ನಾವು ಕವನಗಳನ್ನು ಬರೆದ್ವಿ, ಕಥೆಗಳನ್ನು ಬರೆದ್ವಿ ಹೊರತಾಗಿ ಆ ನವೋದಯ ಸಾಹಿತ್ಯದ ಪ್ರಭಾವ ನಮ್ಮ ಮೇಲೆ ಆಗಲಿಲ್ಲ. ಈ ಖಾಸಗೀಕರಣ, ಜಾಗತೀಕರಣ ಇವೆಲ್ಲ ಬಂದು ನಮ್ಮ ಭಾಷೆ ಒಂದೇ ಅಲ್ಲ, ನಮ್ಮ ಜೀವನದ ಕುತ್ತಿಗೆಯನ್ನು ಹೆಸಿಬಿಟ್ಟವ. ಮೊದಲು ನಮ್ಮ ಜೀವನ ಸುಭದ್ರ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಚರ್ಚೆ ಮಾಡಿ ನಮ್ಮ ಕನ್ನಡ, ಕನ್ನಡದ ಬದುಕು, ಕರ್ನಾಟಕದ ಜೀವನ ಇದನ್ನು ಮೊದಲು ಗಟ್ಟಿಗೊಳಿಸಿದರೆ ನಾವು ಮುಂದೆ ನಮ್ಮ ಸಾಹಿತ್ಯ ಇನ್ನಿಷ್ಟು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಸಾಹಿತ್ಯ ಸಮ್ಮೇಳನದಲ್ಲಿ ಬರೀ ಸಾಹಿತ್ಯ ಏನು ಚರ್ಚೆ ಮಾಡ್ತೀರಿ ನೀವು? ಬದುಕು ಯಾವ ರೀತಿಯಿಂದ ಸುಂದರ ಆಗಬೇಕು, ಸಮೃದ್ಧ ಆಗಬೇಕು, ಚೆನ್ನಾಗಿ ಆಗಬೇಕು ಅಂತ ನಾವು ಚರ್ಚೆ ಮಾಡಿ ಆ ರೀತಿಯಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಂಡ್ರೆ ನಮ್ಮ ಸಾಹಿತ್ಯ ಕೂಡ ಚೆನ್ನಾಗಿ ಆಗ್ತಾ ಇದೆಯಲ್ಲ. ನಮ್ಮ ಬದುಕಿನ ಸರ್ವಾಂಗಗಳ ಬಗ್ಗೆ ಚರ್ಚೆ ಆಗಬೇಕು.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಹಿತಿ ಶಾಂತರಸ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ.

ಸ್ನೇಹಿತರೆ, ಇದುವರೆಗೂ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ಒಂದಷ್ಟು ಭಾವಗೀತೆಗಳನ್ನು ಕೇಳುವಂತಹ ಸಮಯ. ಮೊದಲಿಗೆ ಮೂಡಿ ಬರ್ತಾ ಇದೆ ಸಿ ಅಶ್ವಥ್ ಅವರ ದನಿಯಲ್ಲಿ, ಇವಳು ಯಾರು ಬಲ್ಲೆ ಏನು.

ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳೊಂದಿಗೆ ಸಾಗ್ತಾ ಇದ್ದೇವೆ. ಮುಂದಿನ ಗೀತೆಯನ್ನ ಕೇಳಿಬರೋಣ. ಎಂ ಗೋಪಾಲಕೃಷ್ಣ ಅಡಿಗರ ಒಂದು ಕವನ, ಮುದ್ದುಕೃಷ್ಣ ವೈಕಿ ಅವರ ದನಿಯಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದಾರಿ ತಪ್ಪಿದ ಯುವ ಜನತೆಯನ್ನು ನಿಂದಿಸದೆ ಅವರ ಬಗ್ಗೆ ಸಹಾನುಭೂತಿ ತೋರಿಸುವಂತೆ ದೇಶವಾಸಿಗಳಿಗೆ ಪ್ರಧಾನಿ ಮನವಿ. ಪ್ರಧಾನಿ ನರೇಂದ್ರ ಮೋದಿ ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ, ಆಂಧ್ರಪ್ರದೇಶದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣೆ. ಪಿಎಂ ಕಿಸಾನ್ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ ಮುಂದುವರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ. ಭಾರತಕ್ಕೆ ಜೂಡೋದಲ್ಲಿ ಐತಿಹಾಸಿಕ 2 ಚಿನ್ನ. ಬಾಕ್ಸಿಂಗ್ನಲ್ಲಿ 10 ಆಟಗಾರರು ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ನಿಂದನೆ ಮತ್ತು ದ್ವೇಷ ಎಂದಿಗೂ ಯಾವುದನ್ನು ಪರಿಹರಿಸುವುದಿಲ್ಲ. ದಾರಿ ತಪ್ಪಿದ ಯುವ ಜನತೆ ಬಗ್ಗೆ ಸಹಾನುಭೂತಿ ತೋರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮದ ಖಾತೆಗಳಲ್ಲಿ ಪೋಸ್ಟ್ ಮಾಡಿರುವ ವಿಡಿಯೋ ಸಂದೇಶದಲ್ಲಿ ಅವರು ದಾರಿ ತಪ್ಪಿದ ಯುವ ಜನತೆಗೆ ಶಿಕ್ಷೆ ನೀಡುವ ಬದಲು ಯುವ ಜನತೆಯನ್ನು ರಾಷ್ಟ್ರ ನಿರ್ಮಾಣ ಮತ್ತು ರಾಷ್ಟೀಯ ಹಿತಾಸಕ್ತಿಯ ಉತ್ಸಾಹದಲ್ಲಿ ಸರಿಯಾದ ಹಾದಿಗೆ ಕರೆದೊಯ್ಯಬೇಕೆಂದು ಹೇಳಿದ್ದಾರೆ. ಪ್ರಧಾನಿಯವರು ಇತ್ತೀಚೆಗೆ ರಾಷ್ಟ್ರ ರಾಜಧಾನಿಯ ಜಂತರ್ ಮಂತರ್ನಲ್ಲಿ ನಡೆದ ಘಟನೆಯನ್ನು ಉಲ್ಲೇಖಿಸಿದ್ದು ತಮ್ಮ ಮತ್ತು ತಮ್ಮ ದಿವಂಗತ ತಾಯಿಯ ವಿರುದ್ಧ ನಿಂದನೀಯ ಭಾಷೆಯನ್ನು ಬಳಸಲಾಯಿತು. ಈ ಘಟನೆಯನ್ನು ದೇಶಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಜನರು ನೋಡಿದ್ದಾರೆ. ಅಂಥ ನಡವಳಿಕೆಯ ಬಗ್ಗೆ ಸಮಾಜದಲ್ಲಿರುವಂತಹ ಕೋಪ ಮತ್ತು ನಿರಾಶೆ ಅರ್ಥವಾಗುವಂಥದ್ದಾಗಿದ್ದರೂ ಬಾಲ್ಯ ಕಲಿಕೆಯ ತಪ್ಪುಗಳನ್ನು ಮಾಡುವ ಮತ್ತು ಅವುಗಳನ್ನು ಸರಿಪಡಿಸುವ ಹಂತವಾಗಿದೆ ಎಂದು ಹೇಳಿದ್ದಾರೆ. ಅಂಥ ಯುವ ಜನತೆಯನ್ನು ನ್ಯಾಯಾಲಯದ ವಿಚಾರಣೆಗೆ ಎಳೆಯುವ ಅಥವಾ ಸಮಾಜಕ್ಕೆ ಕಿರುಕುಳಕ್ಕೆ ಒಳಪಡಿಸುವ ಬದಲು ಸಮಾಜ ಅವರನ್ನು ಅಪ್ಪಿಕೊಂಡು ಸರಿಯಾದ ಮಾರ್ಗವನ್ನು ತೋರಿಸಬೇಕು. ಇದೇ ವೇಳೆ ಅಂತಹ ನಡವಳಿಕೆಯಲ್ಲಿ ಭಾಗಿಯಾಗಿರುವ ಮಕ್ಕಳನ್ನು ಕ್ಷಮಿಸಲು ಬಯಸುತ್ತೇನೆ ಎಂದಿರುವ ಅವರು, ಜನರು ಕೂಡ ದಾರಿ ತಪ್ಪಿದ ಯುವ ಜನತೆ ಬಗ್ಗೆ ಸಹಾನುಭೂತಿ ಮತ್ತು ತಿಳಿವಳಿಕೆಯ ಮನೋಭಾವವನ್ನು ಸ್ವೀಕರಿಸಬೇಕೆಂದು ಮನವಿ ಮಾಡಿದ್ದಾರೆ. ಶಿಕ್ಷೆಗಿಂತ ಮಾರ್ಗದರ್ಶನದ ಮಹತ್ವದ ಕುರಿತು ಹೇಳಿದ ಪ್ರಧಾನಿ, ದಾರಿ ತಪ್ಪು

0: ಯುವ ಜನತೆಗೆ ಬೆಂಬಲ ಮತ್ತು ಸಕಾರಾತ್ಮಕ ಮಾರ್ಗದರ್ಶನದ ಅಗತ್ಯವಿದೆ. ಇದರಿಂದ ಯುವ ಜನರು ಜವಾಬ್ದಾರಿಯುತ ನಾಗರಿಕರಾಗಬಹುದು ಎಂದು ಅವರು ಹೇಳಿದ್ದಾರೆ. ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮ್ಮ ತಪ್ಪುಗಳಿಂದ ಕಲಿಯಿರಿ, ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ಭಾರತ ವೇಗವಾಗಿ ಪ್ರಗತಿ ಸಾಧಿಸುತ್ತಿದೆ ಎಂದು ಹೇಳಿದ ಅವರು, ಪ್ರತಿಯೊಬ್ಬ ಯುವಕರು ತಮ್ಮ ಕನಸುಗಳನ್ನು ಅನುಸರಿಸುವ ಮೂಲಕ ಮತ್ತು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವ ಮೂಲಕ ಜೀವನದಲ್ಲಿ ಮುನ್ನಡೆ ಸಾಧಿಸುತ್ತಾರೆ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಒಂದು ದಿನದ ಭೇಟಿ ನೀಡಲಿದ್ದಾರೆ. ಮೊದಲು ಅವರು ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಲಿದ್ದು, ವಿಜಯನಗರ ಜಿಲ್ಲೆಯ ಭೋಗಪುರಂನಲ್ಲಿ ಸುಮಾರು 18,000 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ, ಉದ್ಘಾಟನೆ ಮತ್ತು ರಾಷ್ಟಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ. ಪ್ರಧಾನಿಯವರು ಭೋಗಪುರಂನಲ್ಲಿ ಅಲ್ಲೂರಿ ಸೀತಾರಾಮ ರಾಜು ಅಂತಾರಾಷ್ಟ್ರ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ವಿಮಾನ ನಿಲ್ದಾಣವನ್ನು 5,600 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಕ್ರಮದಲ್ಲಿ ನಿರ್ಮಿಸಲಾಗಿದೆ. ಪ್ರಧಾನಿಯವರು ವಿಶಾಖಪಟ್ಟಣಂನಲ್ಲಿ 460 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹೂಡಿಕೆಯೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿರುವಂತಹ ಎಎಸ್ಐಪಿ ಸೆಮಿಕಂಡಕ್ಟರ್ ಯೋಜನೆಗೆ ಕೂಡ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದು ಭಾರತ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಅನುಮೋದಿಸಲಾದಂತಹ ಆಂಧ್ರಪ್ರದೇಶದ ಮೊದಲ ಸೆಮಿಕಂಡಕ್ಟರ್ ಉತ್ಪಾದನಾ ಸೌಲಭ್ಯವಾಗಿದೆ. ಈ ಸೌಲಭ್ಯವು ವಾರ್ಷಿಕವಾಗಿ ಸುಮಾರು 96 ಮಿಲಿಯನ್ ಸೆಮಿಕಂಡಕ್ಟರ್ ಚಿಪ್ಗಳನ್ನು ತಯಾರಿಸಿ ಹೆಚ್ಚಿನ ಕೌಶಲ್ಯ ಹೊಂದಿರುವ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಕರ್ನೂಲ್ ನವೀಕರಿಸಬಹುದಾದಂತಹ ಇಂಧನ ವಲಯದ 4.5 ಗಿಗಾವ್ಯಾಟ್ನ ಮೊದಲನೇ ಹಂತದ ಪ್ರಸರಣ ವ್ಯವಸ್ಥೆಗೆ ಪ್ರಧಾನಿ ಅಡಿಪಾಯ ಹಾಕಲಿದ್ದು, ಇದನ್ನು ವಿಶೇಷ ಉದ್ದೇಶದ ವಾಹನದ ಮೂಲಕ ಪವರ್ಗ್ರಿಡ್ ಮೂಲಕ ಸುಮಾರು 550 ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ. ಇದೇ ವೇಳೆ ಪ್ರಧಾನಿಯವರು ಸುಮಾರು 3,550 ಕೋಟಿ ರೂಪಾಯಿಗಳ ವೆಚ್ಚದ ಕರ್ನೂಲ್ ಪವನಶಕ್ತಿ ವಲಯ ಮತ್ತು ಸೌರಶಕ್ತಿ ವಲಯದ ಭಾಗ ಎ ಮತ್ತು ಭಾಗ ಬಿಗಾಗಿ ಪ್ರಸರಣ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅನಂತಪುರಂನಲ್ಲಿ ಸೌರಶಕ್ತಿ ವಲಯಕ್ಕೆ ಪ್ರಸರಣ ಯೋಜನೆಯನ್ನು ಅವರು ಉದ್ಘಾಟನೆ ಮಾಡಲಿದ್ದಾರೆ. ಇದನ್ನು ಪವರ್ಗ್ರಿಡ್ 800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಕಾರ್ಯಗತಗೊಳಿಸಲಾಗಿದೆ. ಈ ಪ್ರಸರಣ ಯೋಜನೆಗಳು ಕರ್ನೂಲ್ ಮತ್ತು ಅನಂತಪುರಂನಲ್ಲಿನ ನವೀಕರಿಸಬಹುದಾದಂತಹ ಇಂಧನ ವಲಯಗಳಿಂದ ಉತ್ಪಾದಿಸುವ ವಿದ್ಯುತ್ ಅನ್ನು ಸ್ಥಳಾಂತರಿಸಲು ಮತ್ತು ರಾಷ್ಟೀಯ ಗ್ರಿಡ್ ಮೂಲಕ ದೇಶಾದ್ಯಂತ ಫಲಾನುಭವಿಗಳಿಗೆ ವಿದ್ಯುತ್ ಪ್ರಸರಣವನ್ನು ಸಕ್ರಿಯಗೊಳಿಸುತ್ತವೆ. ಪ್ರಧಾನಿ ನರೇಂದ್ರ ಮೋದಿಯವರು 1,880 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೌಲ್ಯದ ರಾಷ್ಟೀಯ ಹೆದ್ದಾರಿ ಯೋಜನೆಯನ್ನು ರಾಷ್ಟಕ್ಕೆ ಅರ್ಪಿಸಿ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ರಾಷ್ಟೀಯ ಹೆದ್ದಾರಿ 565 ಪೆಂಚಲಕೋಣ ಎರ್ಪೇಡು ವಿಭಾಗದ ಲಿಂಗ ಸಮುದ್ರಂನಲ್ಲಿ ಉನ್ನತ ಮಟ್ಟದ ಸೇತುವೆಯ ಶಿಲಾನ್ಯಾಸವನ್ನು ಕೂಡ ಅವರು ನೆರವೇರಿಸಲಿದ್ದಾರೆ. ಬಳಿಕ ಪ್ರಧಾನಿಯವರು ಕರ್ನಾಟಕದ ಮೈಸೂರಿಗೆ ತಲುಪಲಿದ್ದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದಲ್ಲಿ ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು 2026-27 2030-31 ಮುಂದುವರೆಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, 5 ವರ್ಷಗಳ ಅವಧಿಯಲ್ಲಿ ಈ ಯೋಜನೆಗೆ ಒಟ್ಟು 3.15 ಲಕ್ಷ ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ. ರೈತರ ಸಮೃದ್ಧಿಯು ರಾಷ್ಟ್ರದ ಸಮೃದ್ಧಿಯ ದ್ಯೋತಕವಾಗಿದೆ ಎಂಬ ಸರ್ಕಾರದ ಬದ್ಧತೆಯನ್ನು ಈ ಅನುಮೋದನೆಯು ಪುನರುಚ್ಚರಿಸುತ್ತದೆ. ಪಿಎಂ ಕಿಸಾನ್ ಯೋಜನೆಯ ಮೂಲಕ ಅರ್ಹ ರೈತ ಕುಟುಂಬಗಳಿಗೆ ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯ ಮೂಲಕ ಸಕಾಲಿಕ ಮತ್ತು ಪಾರದರ್ಶಕ ಆದಾಯ ಬೆಂಬಲವನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇಲ್ಲಿಯವರೆಗೆ 23 ಕಂತುಗಳ ಮೂಲಕ 4.47 ಲಕ್ಷ ಕೋಟಿ ರೂಪಾಯಿಗಳನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ನೀಡಲಾದಂತಹ ಸಹಾಯವು ರೈತರಿಗೆ ಬೀಜಗಳು, ರಸಗೊಬ್ಬರ, ನೀರಾವರಿ, ಕೃಷಿ ಯಂತ್ರೋಪಕರಣ ಮತ್ತು ಇತರ ಕೃಷಿ ಅಗತ್ಯಗಳಲ್ಲಿ ಸಕಾಲಿಕ ಹೂಡಿಕೆ ಮಾಡಲು ಅನುವು ಮಾಡಿಕೊಟ್ಟು

ಇದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಇದೇ ವೇಳೆ 2030-31 ಹಣಕಾಸು ವರ್ಷದವರೆಗೆ 84 ಕೋಟಿ ರೂಪಾಯಿಗಳ ಅನುಮೋದಿತ ವೆಚ್ಚದೊಂದಿಗೆ ರಾಷ್ಟೀಯ ಕಡಲಾಚೆಯ ಪರಿಶೋಧನಾ ಯೋಜನೆ ಸಮುದ್ರ ಮಂಥನಕ್ಕೂ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿರುವುದಾಗಿ ಅವರು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸಚಿವ ಸಂಪುಟವು 2026-27 2030-31 ಅವಧಿಗೆ ವಿಸ್ತೃತ ಖೇಲೋ ಇಂಡಿಯಾ ಯೋಜನೆ ಮತ್ತು ರಾಷ್ಟೀಯ ಕ್ರೀಡಾ ಮಹಾಸಂಘಗಳಿಗೆ ಹೆಚ್ಚುವರಿ ನೆರವು ನೀಡಲು ಒಟ್ಟು 36,441 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಅನುಮೋದನೆಯನ್ನು ನೀಡಿದೆ. ಈ ನಿರ್ಧಾರವು ಯುವಜನರ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣಕ್ಕಾಗಿ ಕ್ರೀಡೆಯ ಶಕ್ತಿಯನ್ನು ಬಳಸಿಕೊಳ್ಳುವ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ನಿನ್ನೆ ಮತ್ತೊಂದು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದೆ. ಜೂಡೋದಲ್ಲಿ ಐತಿಹಾಸಿಕ 2 ಚಿನ್ನದ ಪದಕಗಳನ್ನು ಗೆಲ್ಲುವುದರ ಜೊತೆಗೆ ಪುರುಷರ ಜಾವೆಲಿನ್ ಎಸೆತದಲ್ಲಿ ಡಬಲ್ ಪೋಡಿಯಂ ಸಾಧನೆಯನ್ನು ಮಾಡಿದೆ. ಡೆಕೆಥ್ಲಾನ್ನಲ್ಲಿ ಮೊದಲ ಬಾರಿಗೆ ಕಂಚಿನ ಪದಕ ಗೆದ್ದಿರುವ ಭಾರತ ಬಾಕ್ಸಿಂಗ್ನಲ್ಲಿ 10 ಆಟಗಾರರು ಫೈನಲ್ಗೆ ಪ್ರವೇಶ ಪಡೆಯುವ ಮೂಲಕ ಮತ್ತೊಂದು ಸಾಧನೆಯನ್ನು ಮಾಡಿದೆ. ಜೂಡೋ ಸ್ಪರ್ಧೆಯಲ್ಲಿ ಅಸ್ಮಿತಾ ಡೇ ಮತ್ತು ಹರ್ಷ ಸಿಂಗ್ ಇತಿಹಾಸ ನಿರ್ಮಿಸಿದ್ದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಜೂಡೋ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಮೊದಲ ಆಟಗಾರರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮಹಿಳೆಯರ 48 ಕೆಜಿ ವಿಭಾಗದ ಫೈನಲ್ನಲ್ಲಿ ಅಸ್ಮಿತಾ ಡೇ ಕೆನಡಾದ ಹೈಡಿ ಕ್ವಾಚ್ ಅವರನ್ನು ಗೋಲ್ಡನ್ ಸ್ಕೋರ್ನಲ್ಲಿ ಮಣಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಪುರುಷರ 60 ಕೆಜಿ ವಿಭಾಗದಲ್ಲಿ ಹರ್ಷ ಸಿಂಗ್ ಆಸ್ಟ್ರೇಲಿಯಾದ ಒಲಿಂಪಿಯನ್ ಜೋಶುವಾ ಕಾಜಟ್ ಅವರನ್ನು ಸೋಲಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಮಹಿಳೆಯರ 57 ಕೆಜಿ ವಿಭಾಗದಲ್ಲಿ ಯಾಮಿನಿ ಮೌರ್ಯ ಬೆಳ್ಳಿ ಪದಕ ಗೆದ್ದಿದ್ದು ಜೂಡೋದಲ್ಲಿ ಭಾರತ 2 ಚಿನ್ನ ಮತ್ತು 1 ಬೆಳ್ಳಿ ಪದಕದೊಂದಿಗೆ ಕಾಮನ್ವೆಲ್ತ್ ಕ್ರೀಡಾಕೂಟದ ತನ್ನ ಅತ್ಯುತ್ತಮ ಸಾಧನೆಯನ್ನು ದಾಖಲಿಸಿದೆ. ಅಥ್ಲೆಟಿಕ್ಸ್ನಲ್ಲಿ ಒಲಿಂಪಿಕ್ ಚಾಂಪಿಯನ್ ನೀರಜ್ ಚೋಪ್ರಾ ಪುರುಷರ ಜಾವೆಲಿನ್ ಎಸೆತದಲ್ಲಿ ಋತುವಿನ ಶ್ರೇಷ್ಠ 85.83 ಮೀಟರ್ ದೂರ ಎಸೆದು ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡರು. ಶ್ರೀಲಂಕಾದ ರುಮೇಶ್ ತರಂಗ ಪತಿರಗೆ 89.75 ಮೀಟರ್ ದೂರ ಎಸೆದು ಚಿನ್ನದ ಪದಕವನ್ನು ಪಡೆದರೆ ಭಾರತದ ಯಶ್ವೀರ್ ಸಿಂಗ್ ತಮ್ಮ ಕೊನೆಯ ಪ್ರಯತ್ನದಲ್ಲಿ ವೈಯಕ್ತಿಕ ಶ್ರೇಷ್ಠ 85.41 ಮೀಟರ್ ದೂರ ಎಸೆದು ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾರಿ ತಪ್ಪಿದ ಯುವ ಜನತೆಯನ್ನು ನಿಂದಿಸದೆ ಅವರ ಬಗ್ಗೆ ಸಹಾನುಭೂತಿ ತೋರಿಸುವಂತೆ ದೇಶವಾಸಿಗಳಿಗೆ ಪ್ರಧಾನಿ ಮನವಿ. ಪ್ರಧಾನಿ ನರೇಂದ್ರ ಮೋದಿ ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ, ಆಂಧ್ರಪ್ರದೇಶದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣೆ. ಪಿಎಂ ಕಿಸಾನ್ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ ಮುಂದುವರೆಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಭಾರತಕ್ಕೆ ಜೂಡೋದಲ್ಲಿ ಐತಿಹಾಸಿಕ 2 ಚಿನ್ನ. ಬಾಕ್ಸಿಂಗ್ನಲ್ಲಿ 10 ಆಟಗಾರರು ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

0: ಬಾಸ್, ಮನೆಗೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳ್ತಾ ಇದ್ವಿ. ಇನ್ನು ಮುಂದೆ ಕೇಳಿ ಬರೋಣ ಬಿ ಆರ್ ಲಕ್ಷ್ಮಣರಾವ್ ಅವರ ಒಂದು ರಚನೆ. ಉಪಾಸನಾ ಮೋಹನ್ ಅವರು ಸಂಗೀತ ನೀಡಿದ್ದಾರೆ. ವಿಕಾಸ್ ವಸಿಷ್ಠ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬರಲಿದೆ.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಮುಂದಿನ ಗೀತೆಯಾಗಿ ಮೂಡಿ ಬರ್ತಾ ಇದೆ ಬಿ ಆರ್ ಲಕ್ಷ್ಮಣ್ ರಾವ್ ಅವರ ರಚನೆ, ಉಪಾಸನ ಮೋಹನ್ ಅವರ ಸಂಗೀತ ಇರುವಂತಹ ಭಾವಗೀತೆಗೆ ಧ್ವನಿಯಾಗಿದ್ದಾರೆ ಚಿನ್ಮಯಿ ಚಂದ್ರಶೇಖರ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೊಡಗು ಜಿಲ್ಲೆಯ ಹಾರಂಗಿ ಅಣೆಕಟ್ಟೆಯ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅಣೆಕಟ್ಟೆಯ ಒಳ ಹರಿವಿನ ನೀರಿನ ಪ್ರಮಾಣ ಏರಿಕೆಯಾಗಿದೆ. ಭದ್ರತಾ ಹಿತದೃಷ್ಟಿಯಿಂದ ಮುಖ್ಯ ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ 13,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಹರಿಸಲಾಗುತ್ತಿದೆ ಎಂದು ಕಾವೇರಿ ನೀರಾವರಿ ನಿಗಮದ ಹಾರಂಗಿ ನೀರಾವರಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರ ಮಹೇಶ್ ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಪ್ರಾಥಮಿಕ ಹಂತದಿಂದ ಪಿಯುಸಿವರೆಗಿನ ಶಾಲಾ ಕಾಲೇಜು ಆವರಣದಿಂದ 50 ಮೀಟರ್ ವ್ಯಾಪ್ತಿಯಲ್ಲಿ ಸಕ್ಕರೆ ಮತ್ತು ಉಪ್ಪಿನಂಶ ಅತ್ಯಧಿಕವಾಗಿರುವಂತಹ ಆಹಾರ ಪದಾರ್ಥಗಳ ಮಾರಾಟ ವಿತರಣೆ ಮತ್ತು ಪ್ರಚಾರ ಮಾಡುವುದನ್ನು ನಿಷೇಧ ಮಾಡಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಾಳೆ ಬಳ್ಳಾರಿ ಜಿಲ್ಲೆಯ 25 ಪರೀಕ್ಷಾ ಕೇಂದ್ರಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ ಲಿಖಿತ ಪರೀಕ್ಷೆ ನಡೆಯುತ್ತಿದೆ. ಪರೀಕ್ಷೆಯನ್ನು ಸುಗಮ ಮತ್ತು ಪಾರದರ್ಶಕವಾಗಿ ನಡೆಸಲು ಜಿಲ್ಲಾಡಳಿತ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಬೆಳೆದಿರುವಂತಹ ಬೆಳೆಗಳ ಬೆಳೆ ಸಮೀಕ್ಷೆ ಈಗಾಗಲೇ ಪ್ರಗತಿಯಲ್ಲಿದ್ದು ಇಲ್ಲಿಯವರೆಗೆ 283,704 ತಾಲೂಕುಗಳಲ್ಲಿ ಸಮೀಕ್ಷೆ ಕೈಗೊಳ್ಳಲಾಗಿದೆ. 2026-27 ಸಾಲಿನ ಮುಂಗಾರು ಹಂಗಾಮಿನಲ್ಲಿ 335,000 ತಾಲೂಕುಗಳಲ್ಲಿ ಬೆಳೆ ಸಮೀಕ್ಷೆ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ದ ಈ ವಾರಾಂತ್ಯದಲ್ಲೇ ಹೊಸ ಸೇನಾ ದಾಳಿಗೆ ಸಿದ್ದತೆ ನಡೆಸುವಂತೆ ಸೇನೆಗೆ ನಿರ್ದೇಶನ ನೀಡಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯಲ್ಲಿಯೂ ಯುದ್ಧ ಮತ್ತು ಲಾಜಿಸ್ಟಿಕ್ಸ್ ವಾಹನಗಳ ಸಾಮರ್ಥ್ಯ ಹೆಚ್ಚಿಸಲು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರುವಂತಹ ಎಕ್ಸ್ಟ್ರೀಮ್ ವೆದರ್ ಗ್ರೇಡ್ ಡೀಸೆಲ್ ಅನ್ನು ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಗಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದಷ್ಟು ಭಾವಗೀತೆಗಳನ್ನ ಕೇಳಿದ್ವಿ. ಇದೀಗ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಕಿರಿಕ್ ಪಾಟಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ವಾಸುಕಿ ವೈಭವ ಅವರು ಧ್ವನಿಯಾಗಿದ್ದಾರೆ. ಜಯಂತ್ ಕಾಯಕಿಣಿ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಬೆಳಗಿನಿಂದ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಮ್ಮ ಅನೇಕ ಶ್ರೋತೃ ಮಿತ್ರರ ಸಂದೇಶಗಳನ್ನ ಕಳಿಸ್ತಾನೆ ಇದ್ದಾರೆ. ಬನ್ನಿ, ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ಒಮ್ಮೆ ನೋಡಿ ಬರೋಣ. ಹೊನ್ನೂರ್ನ ಅಲ್ಲಿ ಅವರು ಶುಭ ಮುಂಜಾನೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ರೆ, ಶುಭ ಮುಂಜಾನೆ ವಿಭಾಗ ಅಂತ ಹೇಳಿ ಕೌಸಲ್ಯ ಅವರು ಬನಶಂಕರಿಯಿಂದ, ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್ ಹಾಗೂ ಮನೆಯವರು, ಹಾಗೆಯೇ ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಶಿವಗಂಗಾ ಹೆಬ್ಬಾಳದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಭಾಗ್ಯಲಕ್ಷ್ಮಿ ರಾಜಾಜಿನಗರ್ನಿಂದ ಸಂದೇಶ ಕಳಿಸಿದರೆ, ಅರುಣಾ ಮೈತ್ರಿ ಜೆಸಿನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಮಧು ಜೆ ಅವರು ಚಿತ್ರದುರ್ಗದಿಂದ, ಹಾಗೆಯೇ ಬೆಳಗಿನ ಪ್ರೀತಿಯ ಶುಭೋದಯಗಳು ಅನ್ನೋದಿನದ ಸಂಗಾತಿ ವಿವಿಧ ಭಾರತಿಗೆ ಅಂತ ಹೇಳ್ತಾ ಇದ್ದಾರೆ. ಎಸ್ ರಾಜು ಚಿಕ್ಕಅಂಕನಹಳ್ಳಿಯಿಂದ, ಹಾಗೆಯೇ ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗೋಕಾಕ್ ತಾಲೂಕಿನ ಭೈರನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಹಾಗೂ ಮನೆಯವರು, ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು, ಗಣಪನ ಸ್ತುತಿಯೊಂದಿಗೆ ನಾದೋಪಾಸನೆ ಕೇಳ್ತಿದ್ದೇವೆ ಅಂತ ಹೇಳಿ ಸುಭಾಷ್ ಕುಲಕರ್ಣಿ ಕೆಂಗೇರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಮೀರಾ ಸುಭಾಷ್ ಕುಲಕರ್ಣಿ ಅವರು. ಚಂದ್ರಲಾಲ್ ಅವರು ಕಲಬುರಗಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಕಿವಿಯಾಗಿದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಹಾಗೆಯೇ ಹರೀಶ್ ಅವರು ಮಲ್ಲೇಶ್ವರಂನಿಂದ, ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಿಂದ ಶಿವಾನಂದ ಪರತಪ್ಪ ಹೂಗಾರ್ ಹಾಗೂ ಮನೆಯವರು, ಪೂರ್ಣಿಮಾ ಮಿಸ್ತ್ರಿ ನಾರಾಯಣಪುರ ಧಾರವಾಡದಿಂದ ನಮಸ್ತೆ ಹೇಳ್ತಾ ಇದ್ದಾರೆ. ನಾದೋಪಾಸನೆಯ ಭಕ್ತಿ ಗೀತೆಗಳು ಮೆಚ್ಚುಗೆ ಆಯಿತು, ಒಂದಕ್ಕಿಂತ ಒಂದು ಸುಮಧುರವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಟಿ ಆರ್ ಮಿಲ್ ಚಾಮರಾಜಪೇಟೆ ಗಣೇಶನ್ ಅವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದರೆ, ಆನಂದ್ ಕುಲಕರ್ಣಿ ಸುಲೆಪೇಟದಿಂದ, ಶ್ರೀಕಾಂತ್ ಸೌಮ್ಯ ಸಿರೀಶ್ ಮಧುಸೂದನ್ ಭದ್ರಾವತಿಯಿಂದ, ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ್ ಹಾಗೂ ಮನೆಯವರು, ಇವತ್ತಿನ ನಾದೋಪಾಸನೆ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಿದ್ದಾರೆ. ಹಾಗೆಯೇ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಗೀತೆ ಇಷ್ಟವಾಯಿತು ಅಂತ ಹೇಳಿ ಚಂದ್ರಮತಿ ಪ್ರಕಾಶ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದರೆ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನಿ ಅವರು, ಶಂಭೋ ಶಂಕರ ಹಾಡು ಇಷ್ಟವಾಯಿತು, ಭಕ್ತಿ ಗೀತೆಗಳಲ್ಲಿ ಮನಸ್ಸಿಗೆ ಆನಂದ ಅಂತ ಅನ್ನಿಸ್ತು ಅಂತಿದ್ದಾರೆ. ಧನ್ಯವಾದ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಅಣ್ಣಪ್ಪ ಪೂಜಾರಿ ಅವರು ಸಹ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ್ ಹಾಗೂ ಮನೆಯವರು, ಹನುಮಂತಪ್ಪ ಹುಲಿಗಮ್ಮನವರು ಅಕ್ಷಯ ಪಾರ್ಕ್ ಹುಬ್ಬಳ್ಳಿಯಿಂದ, ನಳಿನಾ ಲಂಕೇಶ್ ಅವರು ವಿಜಯನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದರೆ, ನಮಸ್ತೆ ಮೇಡಮ್, ಬಾಲಕೃಷ್ಣ ಮುದ್ದುಕಣ್ಣ ಕಲಬುರಗಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀನಿ, ಕನ್ನಡ ರತ್ನ ಭಂಡಾರದಲ್ಲಿ ಶಾಂತರಸ್ ಅವರ ಮಾತು ಕೇಳಿ ತುಂಬ ಖುಷಿಯಾಯಿತು, ಧನ್ಯವಾದ ಅಂತಿದ್ದಾರೆ. ಹಾಗೆಯೇ ಯತೀಶ್ ಗಣೇಶ್ ಲಿಖಿತ ಯತೀಶ್ ಅಜಯ್ ಲೀಲಾ ಪೂಜಾ ವಿಸ್ಮಯ ಪೂರ್ವಿಕ ಇವರು ರಾಜಾಜಿನಗರದಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಹಾಗೆಯೇ ಇಂದಿನ ಬೆಳಗಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ. ಯಾರಿವಳು ಎಂಬ ವಿಶೇಷವಾದ ಭಾವಗೀತೆಗಳು ಪ್ರಸಾರ ಮಾಡಿದ ನಿಮಗೆ ಧನ್ಯವಾದ ಅಂತ ಹೇಳ್ತಿದ್ದಾರೆ ಕಲಬುರಗಿ ಪದ್ಮನಾಭ ಹಾಗೂ ಶುಕ್ರ ಮೂಡಲಪಾಳ್ಯ ಇವರು. ಮಂಡಿಕಲ್ ಕೃಪಾ ಉಮೇಶ್ ಅವರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ ಸುಪ್ರಭಾತ ವಿವಿಧ ಭಾರತಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಹಿತೇಂದ್ರ ದಾಸ್ ಅವರು ಅಸ್ಸಾಂನಿಂದ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಪ್ರೀತಿಗೆ ವಿವಿಧ ಭಾರತಿಯ ಪರವಾಗಿ. ಶುಭ ಸುಪ್ರಭಾತ, ಶುಭ ಶನಿವಾರ ಅಂತ ಹೇಳಿ ಕೃಷ್ಣಮೂರ್ತಿ ಅವರು ಹನುಮಂತ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮುದ್ದಪ್ಪ ವೀರನಾಗಪ್ಪ ಕಾಡತಿಪ್ಪೂರ್ ಇವರು ಸಹ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆಯೇ ಮುಂಜಾನೆಯ ಭಾವಗೀತೆಗಳು ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಗಜಲಕ್ಷ್ಮಿ ಅವರು ಶಿಡ್ಲಘಟ್ಟದಿಂದ ಸಂದೇಶವನ್ನು ಕಳಿಸಿದರೆ, ಗಾನಸಮ ಪಟ್ಟಸೋಮನಹಳ್ಳಿ ಇವರು ಇವಳು ಯಾರು ಬಲ್ಲಿ ಏನು ಸಿ ಅಶ್ವಥ್ ಅವರ ಹಾಡು ತುಂಬ ಇಷ್ಟವಾಯಿತು ಅಂತ ಹೇಳಿ, ಇದರ ಎಲ್ಲ ಕಾರ್ಯಕ್ರಮಗಳು ಭಕ್ತಿ ಗೀತೆಗಳು ಸೇರಿದಂತೆ ಕನ್ನಡ ರತ್ನ ಭಂಡಾರ ಸಹ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಪುಷ್ಪ ಶಾನುಭೋಗರ್ ಅವರು ಗದಗ್ ನಿಂದ ಸಂದೇಶವನ್ನು ಕಳಿಸಿ ಕನ್ನಡ ರತ್ನ ಭಂಡಾರದ ಮಾತುಗಳು ಚೆನ್ನಾಗಿತ್ತು ಮತ್ತು ಭಾವಗೀತೆಗಳು ಚಿತ್ರಗೀತೆಗಳು ಚೆನ್ನಾಗಿವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶುಭೋದಯ ಮೇಡಮ್, ಬೆಳಗಿನ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ವೀಣಾ ಅವರು ನ್ಯಾಮತಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕನ್ನಡ ರತ್ನ ಭಂಡಾರ ಮತ್ತು ಭಾವಗೀತೆಗಳು ಚಿತ್ರಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಪ್ರಸಾರ ಮಾಡ್ತಾ ಇರುವ ನಿಮಗೆ ಮತ್ತು ವಿವಿಧ ಭಾರತಿಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ, ನಿಮ್ಮೆಲ್ಲರ ಪ್ರೀತಿಗೆ ನಾವು ಆಭಾರಿ ಅಂತ ಹೇಳ್ತಾ ನಿಲಯದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಕಲ್ಟ್ ಚಿತ್ರದ ಗೀತೆ ಇದಾಗಿದೆ.
ದನಿಯಾಗಿದ್ದಾರೆ ದರ್ಶನ್ ಮೆಲವಂಕಿ ಹಾಗೂ ಲಹರಿ ಮಹೇಶ್ ಅವರು. ಅನಿಲ್ ಕುಮಾರ್ ಅವರ ಸಾಹಿತ್ಯ, ಅರ್ಜುನ್ ಚನ್ಯ ಅವರ ಸಂಗೀತ ಈ ಗೀತೆಗಿದೆ.

0: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಆಮ್ ನರೇಶ್ ಮಾಗೋ. ದ ಹೆಡ್ಲೈನ್ಸ್. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಕಾಲ್ಸ್ ಫಾರ್ ಕಂಪ್ಯಾಷನ್ ಅಂಡ್ ಗೈಡೆನ್ಸ್ ಫಾರ್ ಮಿಸ್ಗೈಡೆಡ್ ಯೂತ್. ಸೇಸ್ ಹೇಟ್ರೆಡ್ ಅಂಡ್ ಅಬ್ಯೂಸ್ ನೆವರ್ ಸಾಲ್ವ್ ಎನಿಥಿಂಗ್. ಪ್ರೆಸಿಡೆಂಟ್ ಗಿವ್ಸ್ ಅಸೆಂಟ್ ಟು ಆಂಟಿ ಪೇಪರ್ ಲೀಕ್ ಬಿಲ್, ಇಂಟ್ರೊಡ್ಯೂಸಿಂಗ್ ಸ್ಟ್ರಿಕ್ಟರ್ ಪನಿಶ್ಮೆಂಟ್ ಅಂಡ್ ಸೆಟ್ಟಿಂಗ್ ಅಪ್ ಆಫ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್. ಪ್ರೈಮ್ ಮಿನಿಸ್ಟರ್ ಟು ಲಾಂಚ್ ಮಲ್ಟಿಪಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇನ್ ಆಂಧ್ರಪ್ರದೇಶ್ ಅಂಡ್ ಕರ್ನಾಟಕ ಟುಡೇ. ಇಂಡಿಯಾ ರೇಸಸ್ ಕನ್ಸರ್ನ್ಸ್ ಓವರ್ ಆನ್ಗೋಯಿಂಗ್ ಹಾಸ್ಟಿಲಿಟೀಸ್ ಇನ್ ವೆಸ್ಟ್ ಏಷ್ಯಾ ರೀಜನ್, urges Iran to avoid attacks on commercial shipping and seafarers. Italy suspends free border travel with Spain over Ceuta migrant crisis. And at Commonwealth Games, India clinched two historic gold medals in judo, secured double podium finish in men's javelin throw, and win a first ever bronze in decathlon. Prime Minister Narendra Modi has said that abuse and hatred never solve anything. He appealed for compassion toward misguided youth who have gone astray, saying they should be guided onto the right path in the spirit of nation building and national interest rather than be punished. In a video message posted on his social media handles, the Prime Minister referred to the recent incident at Jantar Mantar in national capital, where abusive language was used against him and his late mother. He said the episode has been witnessed by people across the country and the world, adding that while the anger and disappointment in the society over such conduct were understandable, childhood is also a phase of learning, making mistakes and correcting them.
1: Bachpan mein galtiyan hoti hain aur bachpan mein galtiyon se sudharne ka avsar bhi hota hai. Ek gumrah bachche hain, unko raah dikhana hamara kaam hai. Unko saza dena, adalaton ke chakkar katwana, samaj mein unko taadit karna, इससे हम परिस्थितियां नहीं बदल पाएंगे. मैं उन्हें माफ करना चाहता हूं. समाज भी मेरी इस बात को स्वीकार करे. मैं इन बच्चों को कहता हूं, बच्चों आओ, हम देश के लिए साथ मिलकर के आगे बढ़े. देश बहुत आगे बढ़ रहा है, आगे बढ़ने वाला है, और आपका भी आगे बढ़ना निश्चित हो, यही मेरा सपना है.
0: प्रेसिडेंट द्रौपदी मुर्मू हैज गिवन असेंट टू द पब्लिक एग्जामिनेशन प्रिवेंशन.

0: who abused me. Let's show them the way. Headlines, The Indian Express. Pak forces target women, kids in POK. India calls for global scrutiny. 40 killed in stir since July 27, says The Asian Age. Life term for Tahir Hussain in Ankit Sharma murder case is a top headline in The Pioneer. Tribune under the headline, uniform was soaked in blood. Cops skin recount trauma after CJP protest violence. Reports that the family members of police personnel injured during the violence at the CJP protest have shared their ordeal and sought justice. In its editorial, How Apps Have Built the Modern Consumer, Financial Express writes that modern life has a way of creating inconveniences out of the conveniences it promises. The paper says that they promise a user-friendly interface but become a surprisingly accurate portrait of their owners. The paper concludes that what began as an alternative to the website has evolved into a system of hyper-personalized nudges, inducements and playful jabs on our phones. A top headline in The Hindu says, Trump touts Gaza deal, Hamas seeks Israeli exit, saying Hamas acknowledges the deal only if Israel withdraws the troops and stops killing Palestinians. And finally, the front page of Hindustan Times shows beaming faces of Asmita Day and Harsh Singh after winning the country's first ever gold medals in judo at the Commonwealth Games. And with that, it's back to you, Naresh.
1: Thank you, Tanvi. And now before we end the bulletin, the headlines once again. Prime Minister Narendra Modi calls for compassion and guidance for misguided youth, says hatred and abuse never solve anything. President gives assent to anti-paper league bill, introducing stricter punishment and setting up of fast-track courts. Prime Minister to launch multiple development projects in Andhra Pradesh and Karnataka today. India raises concerns over ongoing hostilities in the East Asia region, urges Iran to avoid attacks on commercial shipping and seafarers. Italy suspends free-border travel with Spain over Ceuta migrant crisis and Commonwealth Games. India clinched two historic gold medals in judo, secure double podium finish in men's javelin throw, and win a first-ever bronze in decathlon. And with that, we end the morning news. Have a nice day.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಇವತ್ತು August 1 ಏನೆಲ್ಲ ದಿನ ವಿಶೇಷಗಳಿದೆ ಅಂತ ಒಮ್ಮೆ ನೋಡಿ ಬರೋಣ. August 1 ವಿಶ್ವ ಶ್ವಾಸಕೋಶದ ಕ್ಯಾನ್ಸರ್ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಜಗತ್ತಿನಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತೆ. ಜಾಗತಿಕವಾಗಿ ಪುರುಷರು ಮತ್ತು ಮಹಿಳೆಯರಲ್ಲಿ ಅತಿ ಹೆಚ್ಚು ಸಾವುಗಳಿಗೆ ಕಾರಣವಾಗುವಂತಹ ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು, ಇದರ ಲಕ್ಷಣಗಳನ್ನು ಮೊದಲೇ ಪತ್ತೆ ಹಚ್ಚಲು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಉತ್ತೇಜಿಸಲು ಈ ದಿನವನ್ನು ನಿಗದಿಪಡಿಸಲಾಗಿದೆ. ಈ ದಿನವನ್ನು ಮೊದಲ ಬಾರಿಗೆ 2012 ಫೋರಂ ಆಫ್ ಇಂಟರ್ನ್ಯಾಷನಲ್ ರೆಸ್ಪಿರೇಟರಿ ಸೊಸೈಟೀಸ್ FIRS ಮತ್ತು ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಸ್ಟಡಿ ಆಫ್ ಲಂಗ್ ಕ್ಯಾನ್ಸರ್ ಸಂಸ್ಥೆಗಳ ಸಹಯೋಗದೊಂದಿಗೆ ಪ್ರಾರಂಭ ಮಾಡಲಾಯಿತು. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಧೂಮಪಾನದ ದುಷ್ಪರಿಣಾಮಗಳನ್ನು ತಿಳಿಸೋದು, ಕ್ಯಾನ್ಸರ್ ತಪಾಸಣೆಯನ್ನು ಪ್ರೋತ್ಸಾಹಿಸೋದು ಮತ್ತು ಈ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಹಾಗೂ ನೈತಿಕ ಬೆಂಬಲವನ್ನು ಒದಗಿಸೋದು ಇದರ ಮುಖ್ಯ ಗುರಿಯಾಗಿದೆ. ಶ್ವಾಸಕೋಶದ ಕ್ಯಾನ್ಸರ್ಗೆ ಮುಖ್ಯ ಕಾರಣಗಳು ಧೂಮಪಾನ 80%.

ಹೆಚ್ಚು ಶ್ವಾಸಕೋಶದ ಕ್ಯಾನ್ಸರ್ ಪ್ರಕರಣಗಳಿಗೆ ಧೂಮಪಾನವೇ ನೇರ ಕಾರಣ. ಪರೋಕ್ಷ ಕಾರಣ ಏನಪ್ಪಾ ಅಂತಂದರೆ, ಧೂಮಪಾನ ಮಾಡದಿದ್ದರೂ ಇತರರು ಬಿಡುವ ಸಿಗರೇಟ್ ಹೊಗೆಯನ್ನು ನಿರಂತರವಾಗಿ ಉಸಿರಾಡುವುದರಿಂದಲೂ ಸಹ ಕ್ಯಾನ್ಸರ್ ಬರಬಹುದು. ಇನ್ನು ವಾಯುಮಾಲಿನ್ಯದಿಂದಲೂ ಸಹ ಶ್ವಾಸಕೋಶದ ಕ್ಯಾನ್ಸರ್ ಬರ್ತಾ ಇದೆ. ಕೈಗಾರಿಕಾ ವಿಷಕಾರಿ ಅನಿಲಗಳು, ವಾಹನಗಳ ಹೊಗೆ ಮತ್ತು ಕಲ್ನಾರು ರೆಡಾನ್ ಅನಿಲಗಳ ಸಂಪರ್ಕ ಪ್ರಮುಖ ಲಕ್ಷಣಗಳು ಏನಿರುತ್ತೆ ಈ ಶ್ವಾಸಕೋಶದ ಕ್ಯಾನ್ಸರ್ನಲ್ಲಿ ಅಂತ ಅಂದರೆ, ನಿರಂತರವಾಗಿ ಕಾಡುವಂತಹ, ದಿನ ಕಳೆದಂತೆ ಉಲ್ಬಣಿಸುವಂತಹ ಕೆಮ್ಮು, ಕೆಮ್ಮುವಾಗ ರಕ್ತ ಬೀಳೋದು, ಉಸಿರಾಟದ ತೊಂದರೆ ಮತ್ತು ಎದೆನೋವು, ಕಾರಣವಿಲ್ಲದೆ ತೂಕ ಮತ್ತು ಹಸಿವು ಕಡಿಮೆಯಾಗೋದು ಈ ಶ್ವಾಸಕೋಶದ ಕ್ಯಾನ್ಸರ್ನ ಲಕ್ಷಣಗಳಾಗಿದೆ. ಈ ಎಲ್ಲದರ ಬಗ್ಗೆ ಜಾಗೃತಿ ಮೂಡಿಸಬೇಕು, ಅರಿವು ಮೂಡಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಆಗಸ್ಟ್ 1ನೇ ತಾರೀಕು ಜಗತ್ತಿನಾದ್ಯಂತ ವಿಶ್ವ ಶ್ವಾಸಕೋಶದ ಕ್ಯಾನ್ಸರ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ.

ಹುಡುಗಿಗಾಗಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಬಾಬ್ಜಿ ಹಾಗೂ ಚಿತ್ರ ಅವರ ದನಿಯಲ್ಲಿ ಶಶಾಂಕ್ ಅವರ ಸಾಹಿತ್ಯಕ್ಕೆ ಬಾಬ್ಜಿ ಮತ್ತು ಸಂದೀಪ್ ಅವರು ಸಂಗೀತ ನೀಡಿದ್ರು.

ಆಗಸ್ಟ್ 1ನೇ ತಾರೀಕು ಏನೆಲ್ಲ ದಿನ ವಿಶೇಷಗಳಿದೆ ಅಂತ ತಿಳ್ಕೊಳ್ಳುವಂತಹ ಸಮಯ ಈ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಆಗಸ್ಟ್ 1ನೇ ತಾರೀಕು ಪ್ರತಿ ವರ್ಷ ಮುಸ್ಲಿಂ ಮಹಿಳಾ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಮುಸ್ಲಿಂ ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸುವ ಮತ್ತು ಅವರ ಜೀವನದಲ್ಲಿ ಲಿಂಗ ಸಮಾನತೆಯನ್ನು ತರುವ ಉದ್ದೇಶದಿಂದ ಈ ದಿನವನ್ನು ದೇಶದಾದ್ಯಂತ ಆಚರಣೆ ಮಾಡಲಾಗುತ್ತೆ. ಭಾರತ ಸರ್ಕಾರ 2019 ಆಗಸ್ಟ್ 1ರಂದು ಮುಸ್ಲಿಂ ಮಹಿಳೆಯರ ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಈ ಕಾಯ್ದೆಯ ಮೂಲಕ ತತ್ಕ್ಷಣದ ತ್ರಿವಳಿ ತಲಾಖ್ ಪದ್ಧತಿಯನ್ನು ಕಾನೂನುಬಾಹಿರ ಮತ್ತು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಘೋಷಣೆ ಮಾಡಲಾಯಿತು. ಈ ಐತಿಹಾಸಿಕ ಕಾನೂನು ಜಾರಿಗೆ ಬಂದ ನೆನಪಿಗಾಗಿ ಕೇಂದ್ರ ಸರ್ಕಾರದ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ 2021 ಆಗಸ್ಟ್ 1ರಂದು ದೇಶದಲ್ಲಿ ಮೊದಲ ಬಾರಿಗೆ ಮುಸ್ಲಿಂ ಮಹಿಳಾ ಹಕ್ಕುಗಳ ದಿನವನ್ನು ಆಚರಣೆ ಮಾಡಲಾಯಿತು.

ಖಿಲಾಡಿ ಕಿಟ್ಟು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕೆಜೆ ಜೇಸುದಾಸ್ ಅವರ ದನಿಯಲ್ಲಿ, ಜಿ ವಿಜಯಶಂಕರ್ ಅವರ ಸಾಹಿತ್ಯ, ಮೋಹನ್ ಕುಮಾರ್ ಅವರ ಸಂಗೀತ ಈ ಗೀತೆಗಿತ್ತು. ಅಮೃತಧಾರೆ ಚಿತ್ರದ ಗೀತನ್ನ ಕೇಳಿ ಬರೋಣ. ನಂದಿತಾ ಹಾಗೂ ರಾಜೇಶ್ ಕೃಷ್ಣನ್ ಅವರ ದನಿಯಲ್ಲಿ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರು ಸಂಗೀತ ನೀಡಿದ್ದಾರೆ.

ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಆಗಸ್ಟ್ 1ನೇ ತಾರೀಕು ಏನೆಲ್ಲ ದಿನ ವಿಶೇಷಗಳಿದೆ ಅಂತ ಹೇಳಿ ನಾವು ಮಾತನಾಡ್ತಾ ಇದ್ವಿ.

ಗೆಳತಿಯರು ಒಟ್ಟಾಗಿ ರಾಷ್ಟ್ರೀಯ ಗೆಳತಿಯರ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಗೆಳತಿಯರು ಹಲವಾರು ವರ್ಗಗಳಿಗೆ ಸೇರಿರ್ತಾರೆ. ಹಲವರು ಒಟ್ಟಿಗೆ ಬೆಳೆದ್ರೆ ಇನ್ ಕೆಲವರು ಕೆಲಸ ಅಥವಾ ಕಾಲೇಜಿನಲ್ಲಿ ಭೇಟಿಯಾಗ್ತಾರೆ. ಇನ್ ಕೆಲವರು ಹೆಚ್ಚು ಆಳವಾದ ಬಾಂಧವ್ಯವನ್ನು ಹಂಚಿಕೊಳ್ತಾರೆ. ಸಹೋದರಿಯರು ಮತ್ತು ನಮ್ಮ ತಾಯಂದಿರು ಸಹ ಗೆಳತಿಯರ ವ್ಯಾಖ್ಯಾನವನ್ನು ನಮಗೆ ಪೂರೈಸ್ತಾರೆ. ಈ ರೀತಿಯ ಸಂಬಂಧಗಳು ನಮ್ಮ ಮನಸ್ಸಿನಲ್ಲಿ ಆಗಾಗ್ಗೆ ಉದ್ಭವಿಸುತ್ತವೆ. ಆದರೂ ಸಹ ನಾವು ಪರಸ್ಪರ ಕಳೆಯಲು ಸಮಯವನ್ನು ನಿಗದಿಪಡಿಸೋದಕ್ಕೆ ವಿಫಲರಾಗ್ತೇವೆ. ಈ ದಿನವನ್ನು ಅಂದರೆ ಆಗಸ್ಟ್ 1 ಗೆಳತಿಯರು ತರುವ ನಗು ಮತ್ತು ಸಂತೋಷವನ್ನು ಪ್ರೇರಕವಾಗಿ ಆಚರಣೆ ಮಾಡಲಾಗುತ್ತೆ. ಗೆಳತಿಯರು ಇನ್ನೊಬ್ಬರನ್ನ ಒಂಟಿಯಾಗಿ ಬಿಡೋದು ಅಪರೂಪ. ಅವರು ಒಟ್ಟಿಗೆ ಸಮಯ ಕಳೆಯೋದನ್ನ ಆನಂದಿಸೋದನ್ನ ನಾವು ಪರಸ್ಪರ ಬೆಂಬಲಿಸಬೇಕು. ಹಾಗಾಗಿ ಆಗಸ್ಟ್ 1 ರಾಷ್ಟ್ರೀಯ ಗೆಳತಿಯರ ದಿನ ಅಂತ ಹೇಳಿ ಆಚರಣೆ ಮಾಡಲಾಗತ್ತೆ. ಇದರ ಹಿನ್ನೆಲೆ ಏನಪ್ಪ ಅಂತಂದ್ರೆ 2000ರ ದಶಕದ ಆರಂಭದಲ್ಲಿ ಮಹಿಳಾ ಸ್ನೇಹ, ಸಹೋದರಿ ಮತ್ತು ಗೆಳೆಯರ ಬೆಂಬಲವನ್ನ ಗೌರವಿಸಲು ಮೀಸಲಾದಂತಹ ಸಮಯವಾಗಿ ಗುರುತಿಸಲ್ಪಡ್ತು. ಸೃಷ್ಟಿಕರ್ತ ಯಾರು ಅನ್ನೋದ್ರ ಬಗ್ಗೆ ಹಲವಾರು ಹಕ್ಕುಗಳಿದ್ರೂ ಸಹ ರಾಷ್ಟ್ರೀಯ ಗೆಳತಿಯರ ದಿನವನ್ನು 2002 ಲೇಖಕಿ ಸಿಸ್ಟರ್ಹುಡ್ ಪಬ್ಲಿಷಿಂಗ್ ಅಂತ ಹೇಳಿ ಫೇಮಸ್ ಆದಂತಹ ಕ್ಯಾಥ್ಲಿನ್ ಲೈಂಗ್ ಹಾಗೂ ಎಲಿಜಬೆತ್ ಬಟರ್ಫೀಲ್ಡ್ ಅವರು ಸ್ಥಾಪನೆ ಮಾಡ್ತಾರೆ. ಅವರ ಪುಸ್ತಕ ಗರ್ಲ್ ಫ್ರೆಂಡ್ಸ್ ಗೆಟ್ ಅವೇಗಾಗಿ ಪ್ರಚಾರದ ಪ್ರಯತ್ನವಾಗಿ ವ್ಯಾಪಕವಾಗಿ ಆರೋಪ ಮಾಡಲಾಗಿದೆ. ಅದಾಗ್ಯೂ ಸಹ ಅದೇ ಸಮಯದಲ್ಲಿ ಅಲೈಸಿಯಾ ಡೇವಿಸ್ ತನ್ನ ಮಹಿಳಾ ಸಹಚರರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಒಂದು ಮಾರ್ಗವಾಗಿ 2004 ರಾಷ್ಟ್ರೀಯ ಗೆಳತಿಯರ ದಿನ ಅಂತ ಹೇಳಿ ಆಚರಣೆ ಮಾಡೋದನ್ನು ರೂಪಿಸ್ತಾರೆ. ನಿಖರವಾದ ಮೂಲ ಏನೇ ಇರಲಿ, ಈ ದಿನವನ್ನು ನಾವು ಆನ್ಲೈನ್ನಲ್ಲಿ ಅಥವಾ ಸ್ಥಳೀಯ ಸಮುದಾಯಗಳಲ್ಲಿ ತ್ವರಿತವಾಗಿ ಜನಪ್ರಿಯತೆಯನ್ನು ಗಳಿಸಿ ಅದರ ಜೊತೆಗೆ ನಮ್ಮ ಗೆಳತಿಯರ ಜೊತೆಗೆ ಗೆಳತಿಯರ ದಿನವನ್ನು ಆಚರಿಸೋಣ. ಅವರಿಗಾಗಿ ನಮ್ಮ ದಿನವನ್ನು ಮೀಸಲಿಡೋಣ. ಮಾತುಕತೆ ಹರಟೆ ಜೊತೆಗೆ ಅವರಿಗೆ ಒಂದಷ್ಟು ಉಡುಗೊರೆಗಳನ್ನು ಕೊಡೋದ್ರ ಮೂಲಕ ಅಥವಾ ಪ್ರವಾಸ ಹೋಗೋದ್ರ ಮೂಲಕ ತಮ್ಮ ಗೆಳತಿಯರ ಒಟ್ಟಿಗೆ ಒಂದಷ್ಟು ಸಮಯವನ್ನು ಕಳೆದು ಅವರ ನೆನಪನ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ ಗೀತೆ ಇದಾಗಿದೆ. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಆದಿತ್ಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಗೀತೆಗಿದೆ.

ಹಾಗೆ ಆಗಸ್ಟ್ 1ನೇ ತಾರೀಕು ಇನ್ನೇನೆಲ್ಲ ವಿಶೇಷತೆಗಳಿದೆ, ಏನೆಲ್ಲ ಮಾಡ್ತೀವಿ ಅಂತ ನೋಡೋದಾದ್ರೆ, ಕನ್ನಡ ಮತ್ತು ತಮಿಳು ಚಿತ್ರರಂಗದ ಪ್ರಸಿದ್ಧ ನಟ ಕಲ್ಯಾಣ್ ಕುಮಾರ್ ಅವರ ಸ್ಮರಣೆಯ ದಿನವನ್ನು ಸಹ ಆಗಸ್ಟ್ 1ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಕಲ್ಯಾಣ್ ಕುಮಾರ್ ಅವರು ಜುಲೈ 28 1928 ಬೆಂಗಳೂರಿನಲ್ಲಿ ಜನಿಸಿದ್ರು. ಆಗಸ್ಟ್ 1ನೇ ತಾರೀಕು 1999 ನಿಧನರಾಗ್ತಾರೆ. ಕುಮಾರತ್ರಯರು ಅಂತ ನೀವೆಲ್ಲ ಕೇಳಿರ್ತೀರಾ. ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್ ಮತ್ತು ಕಲ್ಯಾಣ್ ಕುಮಾರ್ ಅವರನ್ನು ಕನ್ನಡ ಚಿತ್ರರಂಗದ ಕುಮಾರತ್ರಯರು ಅಂತ ಹೇಳಿ ಕರೀತಾರೆ. ಕನ್ನಡದ ಮೊದಲ ಪೂರ್ಣ ಬಣ್ಣದ ಚಿತ್ರ ಅಮರಶಿಲ್ಪಿ ಜಕಣಾಚಾರಿ 1963 ತೆರೆ ಕಂಡಂತಹ ಚಿತ್ರ. ಈ ಚಿತ್ರದಲ್ಲಿ ನಾಯಕನಾಗಿ ನಟಿಸಿದ ಹೆಗ್ಗಳಿಕೆ ಕಲ್ಯಾಣ್ ಕುಮಾರ್ ಅವರದು. 50ರಿಂದ 70ರ ದಶಕದಲ್ಲಿ ಕನ್ನಡ ಮತ್ತು ತಮಿಳು ಭಾಷೆಗಳಲ್ಲಿ 200ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಕಲ್ಯಾಣ್ ಕುಮಾರ್ ಅವರು. ಹಾಗೆಯೇ ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಪುಣ್ಯ ಸ್ಮರಣೆಯು ಪ್ರತಿ ವರ್ಷ ಆಗಸ್ಟ್ 1ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಇವರು ಆಗಸ್ಟ್ 1920 ನಿಧನರಾದರು. ಬಾಲಗಂಗಾಧರ ತಿಲಕರು ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕರು. ಸ್ವಾತಂತ್ರ್ಯ ಹೋರಾಟದ ಜನರನ್ನ ಒಗ್ಗೂಡಿಸಲು ಸಾರ್ವಜನಿಕ ಗಣೇಶೋತ್ಸವ ಮತ್ತು ಶಿವ ಜಯಂತಿಯನ್ನು ಆರಂಭಿಸಿದ್ರು. ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಮೂಲಕ ರಾಷ್ಟೀಯ ಜಾಗೃತಿಯನ್ನು ಮೂಡಿಸಿದ್ರು. ಲಾಲ್ ಬಾಲ್ ಪಾಲ್ ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿ ರಾಷ್ಟೀಯತೆಗೆ ಮುಂಚೂಣಿಯಲ್ಲಿದ್ದರು ಲೋಕಮಾನ್ಯ ಬಾಲಗಂಗಾಧರ ತಿಲಕರು. ಇವರ ಪ್ರಸಿದ್ಧ ಘೋಷಣೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ. ಇದು ಬಾಲಗಂಗಾಧರ್ ತಿಲಕ್ ಅವರ ಸ್ಮರಣೆಯ ದಿನ ಆಗಸ್ಟ್ 1ನೇ ತಾರೀಕು.

ಕಬಂಧ ಚಿತ್ರದಾಗಿ ನಾವು ಪ್ರಸಾರ ಮಾಡ್ತಾ ಇದ್ದೀನಿ. ವಾಸುಕಿ ವೈಭವ ಅವರು ಧ್ವನಿಯಾಗಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಘೋತ್ತಮ್ ಎನ್ ಎಸ್ ಹಾಗೂ ಶ್ರೀ ಎಸ್ ಬಿ ರಾವ್ ಅವರ ಸಂಗೀತ ಈ ಗೀತೆಗಿದೆ.

ಕಾರ್ಯಕ್ರಮ ಇಂದಿನ ವಿಶೇಷ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಮಾಧವಿ.

ಹಯಗ್ರೀವ ಚಿತ್ರದ ಗೀತೆಯನ್ನ ಕೇಳಿ ಬರೋಣ. ಲಹರಿ ಮಹೇಶ್ ಹಾಗೂ ಚೇತನ್ ನಾಯಕ್ ಅವರು ಧ್ವನಿಯಾಗಿದ್ದಾರೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ, ಜೂಡಾ ಸ್ಯಾಂಡಿ ಅವರ ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಇಂದು ವರ್ಲ್ಡ್ ವೈಡ್ ವೆಬ್ ದಿನ ಅಂತ ಹೇಳಿ ಆಚರಣೆ ಮಾಡಲಾಗತ್ತೆ. WWW ದಿನ ಅಂತ ಹೇಳಿ ಆಚರಣೆ ಮಾಡಲಾಗತ್ತೆ. ವರ್ಲ್ಡ್ ವೈಡ್ ವೆಬ್ ಡೇ. ಇಂದು ಪ್ರಪಂಚದಾದ್ಯಂತ ವರ್ಲ್ಡ್ ವೈಡ್ ವೆಬ್ ದಿನವನ್ನು ಆಚರಣೆ ಮಾಡ್ತಾರೆ. ಈ ದಿನ ನಮ್ಮ ಜೀವನದಲ್ಲಿ ವೆಬ್ನ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತೆ. ಏನು ನಾವು ಹೇಗೆ ಅದಕ್ಕೆ ಹೊಂದಿಕೊಂಡಿದ್ದೇವೆ, ಅದಕ್ಕೆ ಅಡಿಕ್ಟ್ ಆಗಿದ್ದೇವೆ, ಅದಿಲ್ದಿದ್ರೆ ಏನಾಗ್ತಿತ್ತು ಅಲ್ವಾ? ಯೋಚನೆ ಮಾಡಿದ್ರೇ ಭಯ ಆಗತ್ತೆ. ಈ ವರ್ಲ್ಡ್ ವೈಡ್ ವೆಬ್ ಬಂದಿದ್ದು ನಮಗೆ ಎಷ್ಟೆಲ್ಲ ಸಹಾಯ ಆಗಿದೆ ಅಂತೆಲ್ಲ ಇವತ್ತು ಯೋಚನೆ ಮಾಡ್ತಾ ಅದ್ರ ಬಗ್ಗೆ ಮಾತನಾಡ್ತಾ ಸಾಗೋಣ. ಮುಂದಿನ ಗೀತೆ ಲವ್ ಮಾಕ್ಟೇಲ್ 3 ಚಿತ್ರದ ಗೀತೆ ಪ್ರಸಾರ ಮಾಡ್ತಾ ಇದ್ದೇನೆ. ವಿಜಯ್ ಪ್ರಕಾಶ್ ಅವರು ಧ್ವನಿಯಾಗಿದ್ದಾರೆ. ರಾಘವೇಂದ್ರ ಅವರ ಸಾಹಿತ್ಯ, ನಕುಲ್ ಅಭಯಂಕರ್ ಅವರ ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ನಾ ಹೇಳ್ತಾ ಇದ್ದೆ ಇವತ್ತು ವರ್ಲ್ಡ್ ವೈಡ್ ವೆಬ್ ಡೇ ಅಂತ ಹೇಳಿ ಆಗಸ್ಟ್ 1ನೇ ತಾರೀಕನ್ನು ಆಚರಣೆ ಮಾಡಲಾಗತ್ತೆ ಅಂತ ಹೇಳ್ತಾ ಇದ್ದೆ. ನಮ್ಮ ಬಹುತೇಕ ದಿನನಿತ್ಯದ ಚಟುವಟಿಕೆಗಳಿಗೆ ಇಂಟರ್ನೆಟ್ ಅನಿವಾರ್ಯ ಅಂತಲೇ ಹೇಳಬಹುದು. ಆ ಮಟ್ಟಕ್ಕೆ ನಾವು ಬೆಳೆದು ನಿಂತಿದ್ದೀವಿ. ಈ ಇಂಟರ್ನೆಟ್ನ ಅಗಾಧ ಶಕ್ತಿಯ ಮಾಧ್ಯಮವಾಗಿದ್ದು ವರ್ಲ್ಡ್ ವೈಡ್ ವೆಬ್ ವಿಶ್ವದ ಜ್ಞಾನ ಕೋಶವನ್ನು ಜನರ ಬೆರಳ ತುದಿಗೆ ತಂದು ನಿಲ್ಲಿಸಿದ WWW ಆವಿಷ್ಕಾರದ ಸಂಭ್ರಮಾಚರಣೆ ಆಗಸ್ಟ್ 1ನಂದು ನಿಗದಿಪಡಿಸಲಾಯಿತು. ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆನ ಪ್ರಸಾರ ಮಾಡ್ತಾ ಇದ್ದೇನೆ. ಹರ್ಷಿಕಾ ದೇವಾಂತ್ ಹಾಗೂ ಅನಿರುದ್ಧ ಶಾಸ್ತ್ರಿ ಅವರ ದನಿಗಳಲ್ಲಿ ಮೂಡಿ ಬರ್ತಾ ಇದೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಈ ಗೀತೆಗಿದೆ.

ವರ್ಲ್ಡ್ ವೈಡ್ ವೆಬ್ ಡೇ ದಿನದ ಬಗ್ಗೆ ಮಾತನಾಡ್ತಾ ಇದ್ದೆ ಇವತ್ತಿನ ದಿನ ವಿಶೇಷ ಕಾರ್ಯಕ್ರಮದಲ್ಲಿ. WWW ಎಂದು ಕರೆಯಲ್ಪಡುವಂತಹ ವರ್ಲ್ಡ್ ವೈಡ್ ವೆಬ್ ಇಂಟರ್ನೆಟ್ನಲ್ಲಿ ಮಾಹಿತಿಯ ವಿಶಾಲ ಸಂಗ್ರಹವಾಗಿದೆ. ಬೇರೆ ರೀತಿಯಲ್ಲಿ ಹೇಳಬೇಕಪ್ಪ ಅಂತಂದರೆ ಈ WWW ಆನ್ಲೈನ್ ಪುಟಗಳ ಜಾಲ ಆಗಿದ್ದು, ಇವುಗಳಲ್ಲಿ ಹೈಪರ್ ಲಿಂಕ್ಗಳ ಮೂಲಕ ಪರಸ್ಪರ ಸಂಪರ್ಕವನ್ನು ಒದಗಿಸಲಾಗುತ್ತೆ. ಈ ಪುಟಗಳ ಗುಂಪು ಒಟ್ಟಾಗಿ ವೆಬ್ಸೈಟನ್ನು ರೂಪಿಸುತ್ತೆ. ಈ ವೆಬ್ ಪುಟವನ್ನು ವೀಕ್ಷಿಸೋದಕ್ಕೆ ಬ್ರೌಸರ್ನ ಸರ್ಚ್ ಬಾಕ್ಸ್ನಲ್ಲಿ ನಾವು URL ಲಿಂಕನ್ನು ನಮೂದಿಸಬೇಕು. ಇದರ ನಂತರ ಆ ಪುಟವನ್ನು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ HTTP ಅಂತ ಹೇಳಿ ಏನು ಬರುತ್ತೆ ಅದನ್ನು ಬಳಸಿ ಪ್ರವೇಶ ಮಾಡಲಾಗುತ್ತೆ. ಮತ್ತು ಈ ಸಂಪೂರ್ಣ ಪ್ರಕ್ರಿಯೆಯನ್ನು ವರ್ಲ್ಡ್ ವೈಡ್ ವೆಬ್ ಮೂಲಕ ಪೂರ್ಣಗೊಳಿಸಲಾಗುತ್ತೆ. ರೈಡ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. MR ಅಭಿಷೇಕ್ ಹಾಗೂ ಸಾಕ್ಷಿ ಭಾಗವತ್ ಅವರು ಧನಿಯಾಗಿದ್ದಾರೆ. ಭಾನುತೇಜ ಅವರ ಸಾಹಿತ್ಯ, ಸೇಂದಿಲ್ ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

ಆಗಸ್ಟ್ 1ನೇ ತಾರೀಕು ವರ್ಲ್ಡ್ ವೈಡ್ ವೆಬ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅಂತ ಹೇಳ್ತಾ ಇದೆ. ಏನಪ್ಪ ಇದರ ಇತಿಹಾಸ ಅಂತ ತಿಳ್ಕೊಳ್ಳೋಣ. WWW ಮೊದಲು ರಚನೆಯಾಗಿತ್ತು 1989. ಈ 1989 ಬ್ರಿಟಿಷ್ ಕಂಪ್ಯೂಟರ್ ವಿಜ್ಞಾನಿ ಟಿಮ್ ಬರ್ನರ್ಸ್ ಲೀ ಅನ್ನೋರು ಪ್ರಾರಂಭ ಮಾಡ್ತಾರೆ. ಸ್ವಿಟ್ಜರ್ಲೆಂಡ್ನಲ್ಲಿ ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ ಅಂತ ಹೇಳಿ ಅದಕ್ಕಾಗಿ ಇವರು ಕೆಲಸ ಮಾಡ್ತಾ ಇರ್ತಾರೆ. ಆಗ WWW ಸ್ಥಾಪನೆಯಾಗತ್ತೆ. ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳ ನಡುವೆ ಸುಲಭವಾಗಿ ಮಾಹಿತಿ ಹಂಚಿಕೆಗಾಗಿ ಒಂದು ವೇದಿಕೆನ ಒದಗಿಸೋದು ಇದರ ಗುರಿಯಾಗಿರುತ್ತೆ. ಇದಾಗಿ ಕೆಲವೇ ವರ್ಷಗಳಲ್ಲಿ ಜಗತ್ತಿನಾದ್ಯಂತ ಅಸಂಖ್ಯಾತ ವೆಬ್ಸೈಟ್ಗಳ ಸೃಷ್ಟಿಗೆ ಇದು ನಾಂದಿ ಹಾಡಿತು ಅಂತ ಹೇಳಬಹುದು. ಇಂದು ಕೋಟ್ಯಂತರ ವೆಬ್ಸೈಟ್ಗಳು ಸೃಷ್ಟಿಯಾಗಿ ಅದನ್ನ ನಾವೆಲ್ಲರೂ ಇಂಟರ್ನೆಟ್ನಲ್ಲಿ ವೀಕ್ಷಿಸ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ WWW ಅನ್ನೋದೇ ಕಾರಣ. ವಿಕಾಸ ಪರ್ವ ಚಿತ್ರದ ಗೀತೆ ಪ್ರಸಾರ ಮಾಡ್ತಾ ಇದ್ದೇನೆ. ಹರ್ಷ ಉಪ್ಪಾರ್ ಅವರ ದನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅಪ್ಪು ಅವರ ಸಂಗೀತ ಈ ಗೀತೆಗಿದೆ.

21ನೇ ವಯಸ್ಸಿನಲ್ಲಿ ಬರ್ನರ್ಸ್ ಲೀ ತನಗಾಗಿ ಒಂದು ಸಣ್ಣ ಕಂಪ್ಯೂಟರ್ ಸೆಟ್ ಅನ್ನು ವಿನ್ಯಾಸಗೊಳಿಸ್ತಾರೆ. ಆ ಸಮಯದಲ್ಲಿ ಅವರಿಗೆ ವರ್ಲ್ಡ್ ವೈಡ್ ವೆಬ್ನ ಒಂದು ಕಲ್ಪನೆ ಮನಸ್ಸಿನಲ್ಲಿ ಮೂಡುತ್ತೆ. ಇದರ ನಂತರ ಅವರು ಕಂಪ್ಯೂಟರ್ನ ಎಲ್ಲಾ ಫೈಲ್ಗಳನ್ನು ಸಂಪರ್ಕ ಮಾಡುವಂತಹ ಒಂದು ಪ್ರೋಗ್ರಾಮ್ ಅನ್ನು ವಿನ್ಯಾಸಗೊಳಿಸ್ತಾರೆ. ಬರ್ನರ್ಸ್ ಲೀ ಅವರು ಕೇವಲ ಒಂದು ಕಂಪ್ಯೂಟರ್ಗೆ ಸೀಮಿತವಾಗಿರದೆ ಪ್ರಪಂಚದಾದ್ಯಂತ ಕಂಪ್ಯೂಟರ್ಗಳನ್ನು ಸಂಪರ್ಕಿಸುವ ಪ್ರೋಗ್ರಾಮ್ ಅನ್ನು ಏಕೆ ರಚಿಸಬಾರದು ಅಂತ ಹೇಳಿ ಯೋಚಿಸೋಕೆ ಶುರು ಮಾಡ್ತಾರೆ.

ವಾಮನ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ವಿಜಯ್ ಪ್ರಕಾಶ್ ಹಾಗೂ ಹರ್ಷಿಕಾ ದೇವಾಂತವರ ದನಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರು ಸಂಗೀತ ನೀಡಿದ್ದಾರೆ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಆಗಸ್ಟ್ 1ನೇ ತಾರೀಕು ವರ್ಲ್ಡ್ ವೈಡ್ ವೆಬ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅಂತ ಹೇಳ್ತಾ ಇದೆ. ಬರ್ನರ್ಸಿ ಅವರು ಕೇವಲ ಒಂದು ಕಂಪ್ಯೂಟರ್ಗೆ ಸೀಮಿತವಾಗಿರದೆ ಪ್ರಪಂಚದಾದ್ಯಂತ ಕಂಪ್ಯೂಟರ್ಗಳನ್ನು ಸಂಪರ್ಕಿಸುವಂತಹ ಪ್ರೋಗ್ರಾಮ್ ಒಂದನ್ನು ಯಾಕೆ ನಾನು ರಚನೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾ ಇದೆ. ಟಿಮ್ ಬರ್ನರ್ಸ್ ಲೀ ಅವರು ತಮ್ಮ ಉದ್ದೇಶವನ್ನು ಪೂರೈಸುವುದರಲ್ಲಿ ಯಶಸ್ವಿಯಾದರು. ಅವರು ಇಂಟರ್ನೆಟ್ ಮೂಲಕ ಜಾಗತಿಕ ಮಾಹಿತಿ ವ್ಯವಸ್ಥೆಯನ್ನು ರಚಿಸ್ತಾರೆ. ಒಂದು ವೆಬ್ಸೈಟ್ನ URL-ನಲ್ಲಿ ನೀವು ನೋಡುವಂತಹ HTTP WWW ಅಥವಾ HTML ಅನ್ನು ಅಭಿವೃದ್ಧಿಪಡಿಸಿದ್ದು ಟಿಮ್ ಬರ್ನರ್ಸ್ ಲೀ ಅವರೇ. ಮೊದಲ ವೆಬ್ಸೈಟ್ ಅವರ ಆವಿಷ್ಕರಿಸಿದ್ರು ಸಹ ಅವರೇ ಆವಿಷ್ಕರಿಸಿದ್ದು. ಈ ರೀತಿಯಾಗಿ ಇಂಟರ್ನೆಟ್ನಲ್ಲಿ WWW ಬಳಕೆ ಪ್ರಾರಂಭವಾಗುತ್ತೆ. ಲೀ ಅವರ ಈ ಕೊಡುಗೆಯನ್ನು ಗುರುತಿಸಲು ಮತ್ತು ಅದನ್ನು ಗೌರವಿಸುವ ಸಲುವಾಗಿ ಪ್ರತಿ ವರ್ಷ ಆಗಸ್ಟ್ 1ನೇ ತಾರೀಕನ್ನು ವರ್ಲ್ಡ್ ವೈಡ್ ವೆಬ್ ದಿನವನ್ನಾಗಿ ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಲಾಯಿತು. ಕನಸೊಂದು ಶುರುವಾಗಿದೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಅವರ ದನಿಯಲ್ಲಿ, ಶಶಾಂಕ್ ಅವರ ಸಾಹಿತ್ಯ, ಸೂರಜ್ ಜೋಯಿಸ್ ಅವರ ಸಂಗೀತ ಈ ಗೀತೆಗಿದೆ.

ಟಿಮ್ ಬರ್ನರ್ಸ್ಲಿ ಅವರು CERN ನಲ್ಲಿ ಇದ್ದಾಗ HTTP, HTML, ವರ್ಲ್ಡ್ ವೈಡ್ ವೆಬ್ ಬ್ರೌಸರ್ ಮತ್ತು ಸರ್ವರ್ ಹಾಗೆಯೇ ಮೊದಲ ವೆಬ್ಸೈಟ್ನಂತಹ ವೆಬ್ನ ಪ್ರಮುಖ ಘಟಕಗಳನ್ನು ಅಭಿವೃದ್ಧಿಪಡಿಸಿದ್ರು. ಬರ್ನರ್ಸ್ಲಿ ಅವರು WWW ಅಭಿವೃದ್ಧಿಪಡಿಸಿ 2 ವರ್ಷದ ಬಳಿಕ ಇತರೆ ಸಂಸ್ಥೆಗಳಿಗೆ ಅದನ್ನು ಹಂಚಿಕೊಳ್ತಾರೆ. ಇವರು ಕೆಲಸ ಮಾಡ್ತಾ ಇದ್ದಂತಹ CERN ಸಂಸ್ಥೆ ಕೂಡ 1993 WWW ಕೋಡನ್ನು ಸಾರ್ವಜನಿಕವಾಗಿ ಹಂಚಿಕೊಂಡು ಯಾವುದೇ ರಾಯಧನ ಕೂಡ ಕೇಳದೆ ಎಲ್ಲರಿಗೂ ಮುಕ್ತವಾಗಿ ಸಿಗುವಂತೆ ಮಾಡಿತು.

ಲವ್ ಒಟಿಪಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಶ್ರೀಲಕ್ಷ್ಮಿ ಬೆಳಮಣ್ಣವರು ಧನಿಯಾಗಿದ್ದಾರೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಆನಂದ್ ರಾಜವಿಕ್ರಮ್ ಅವರು ಸಂಗೀತ ನೀಡಿದ್ದಾರೆ.

ಯಾವಾಗ WWW ಕೋಡ್ ಮುಕ್ತವಾಗಿ ಲಭ್ಯವಾಯಿತೋ ಒಂದೆರಡು ವರ್ಷದಲ್ಲಿಯೇ ನೂರಾರು ವೆಬ್ಸೈಟ್ಗಳು ನಿರ್ಮಾಣವಾಗುತ್ತೆ. 1995 ಹೊತ್ತಿಗೆ .com ಬಬಲ್ ಹೊರಹೊಮ್ಮತ್ತೆ. ಇದು WWW ನ ತ್ವರಿತ ಬೆಳವಣಿಗೆಯ ಪರಿಣಾಮವಾಗಿದೆ. ಈಗಂತೂ ಬಿಡಿ, ಲೆಕ್ಕ ಇಲ್ದಿರೋಷ್ಟು ಜಾಲತಾಣಗಳಿಗೆ ಇದು ದಾರಿ ಮಾಡಿಕೊಟ್ಟಿದೆ. ನಾವು ಮುಂಚೆ ಎಲ್ಲ ಆದರೆ ನಿಮ್ಮ ಮನೆ ಎಲ್ಲಿ ಬರುತ್ತೆ, ನಿಮ್ಮ ಅಡ್ರೆಸ್ ಏನು ಅಂತ ಕೇಳ್ತಾ ಇದ್ವಿ. ಆದರೆ ಈಗ ನಿಮ್ಮ ವೆಬ್ಸೈಟ್ ಅಡ್ರೆಸ್, ನಿಮ್ಮ ವೆಬ್ಸೈಟ್ನ ವಿಳಾಸವನ್ನು ತಿಳಿಸಿ ಅಂತ ಹೇಳಿ ಕೇಳೋದನ್ನ ನೀವು ನೋಡಿರ್ತೀರಿ.

ದ ರಾಜ್ ಸಾಬ್ ರಾಜಾ ಸಾಬ್ ಚಿತ್ರದ ಗೀತೆನ ಪ್ರಸಾರ ಮಾಡ್ತಾ ಇದ್ದೇನೆ. ಧೀರಜ್ ಡಿ ತಾಮನ್ ಎಸ್ ಹಾಗೂ ಶ್ರುತಿ ರಂಜನಿ ಅವರು ಧ್ವನಿಯಾಗಿದ್ದಾರೆ. ಎಜಿಎಸ್ ಅವರ ಸಾಹಿತ್ಯಕ್ಕೆ ತಾಮನ್ ಎಸ್ ಅವರು ಸಂಗೀತವನ್ನು ನೀಡಿದ್ದಾರೆ.

ನಾವಿಂದು ಇಂಟರ್ನೆಟ್ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ಯಾವುದೇ ಸಮಯದಲ್ಲಿ ಸಂಪರ್ಕಿಸಬಹುದಾದಂತಹ ಶತಕೋಟಿ ವೆಬ್ ಪೇಜಸ್ನ ಅರ್ಥೈಸ್ತೀವಿ. ಒಂದು ವಿಚಾರ ಇಲ್ಲಿ ಸ್ಪಷ್ಟಪಡಿಸಬೇಕಪ್ಪ ಅಂತಂದರೆ ಇಂಟರ್ನೆಟ್ ಮತ್ತು ವರ್ಲ್ಡ್ ವೈಡ್ ವೆಬ್ ಎರಡೂ ಸಹ ಬೇರೆ ಬೇರೆ. ಇಂಟರ್ನೆಟ್ ಅನ್ನೋದು ವಿವಿಧ ಕಂಪ್ಯೂಟರ್ಗಳನ್ನು ಸಂಪರ್ಕಿಸುವಂತಹ ಜಾಲ, ಆದರೆ ಈ WWW ಎನ್ನುವುದು ಇಂಟರ್ನೆಟ್ನ ಮೂಲಕ ಬೇರೆ ಬೇರೆ ಸರ್ವರ್ ಜಾಲತಾಣಗಳನ್ನು ತಲುಪಲು ಇರುವಂತಹ ಒಂದು ಸೇತುವೆ ಅಂತ ಹೇಳಿ ಕರೀಬಹುದು.

ಹೋನಂ ಗಗನಂ ಚಿತ್ರದ ಗೀತೆ ಪ್ರಸಾರ ಮಾಡ್ತಾ ಇದ್ದೇನೆ. ಅರ್ಮನ್ ಮಲಿಕ್ ಹಾಗೂ ಐಶ್ವರ್ಯ ರಂಗರಾಜನ್ ಅವರು ಧ್ವನಿಯಾಗಿದ್ದಾರೆ. ಅನಿರುದ್ಧ ಶಾಸ್ತ್ರಿಯವರ ಸಾಹಿತ್ಯ, ಗುಮಿನೇನಿ ವಿಜಯ್ ಅವರ ಸಂಗೀತ ಈ ಗೀತೆಗಿದೆ.

ಆಗಸ್ಟ್ 1ನೇ ತಾರೀಕು ವರ್ಲ್ಡ್ ವೈಡ್ ವೆಬ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ವರ್ಲ್ಡ್ ವೈಡ್ ವೆಬ್ ಮತ್ತು ಇಂಟರ್ನೆಟ್ ಒಂದೇನಾ ಅಂತ ಕೇಳೋರಿಗೆ ಏನಪ್ಪ ಇದರೆರಡರ ನಡುವಿನ ವ್ಯತ್ಯಾಸ ಅಂತ ತಿಳ್ಕೋಬೇಕು ಅಂತಾದರೆ, ಇಂಟರ್ನೆಟ್ ಅನ್ನೋದು ಜಾಗತಿಕ ಜಾಲಗಳ ಜಾಲವಾಗಿದ್ದು ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವಂತಹ ಒಂದು ಕಂಪ್ಯೂಟರ್ನ ಮತ್ತೊಂದು ಕಂಪ್ಯೂಟರ್ಗೆ ಸಂಪರ್ಕಿಸುವಂತಹ ಸಾಧನವಾಗಿದೆ. ಇದು ಪ್ರಾಥಮಿಕವಾಗಿ ಹಾರ್ಡ್ವೇರ್ ಆಧಾರಿತ ಮೂಲಸೌಕರ್ಯ. ಇದು 1960ರ ದಶಕದ ಉತ್ತರಾರ್ಧದಲ್ಲಿ

ಹುಟ್ಕೊಂಡ್ತು. ಅಂದರೆ ನಾವೆಲ್ಲ ಈ ಐ ಪಿ ಅಡ್ರೆಸ್ ಅಂತ ಏನು ಬಳಸ್ತೀವಿ ಅದು ಇಂಟರ್ನೆಟ್. ಇನ್ನು ವರ್ಲ್ಡ್ ವೈಡ್ ವೆಬ್, ಇದು ಇಂಟರ್ನೆಟ್ ಮೂಲಕ ಪ್ರವೇಶಿಸಬಹುದಾದಂತಹ ಮಾಹಿತಿಯ ಸಂಗ್ರಹವಾಗಿದೆ. WWW ಹೆಚ್ಚು ಸಾಫ್ಟ್ವೇರ್ ಆಧಾರಿತವಾಗಿರುತ್ತೆ. ಇದನ್ನು 1989 ಟಿಮ್ ಬರ್ನರ್ಸ್ ಲೀ ಅವರು ಕಂಡುಹಿಡಿತಾರೆ. ಇದನ್ನು ನಾವು WWW HTTP HTML ಈ ಥರವಾಗಿ ಬಳಸ್ತೇವೆ. ಇನ್ನೂ ನಾನು ಸರಳವಾಗಿ ಹೇಳಬಹುದು ಅಂತಾದರೆ ಇಂಟರ್ನೆಟ್ ಆ ಮೂಲ ಸೌಕರ್ಯವನ್ನು ಒದಗಿಸಿದ್ರೆ WWW ಆ ಮೂಲ ಸೌಕರ್ಯದ ಮೇಲೆ ಕಾರ್ಯನಿರ್ವಹಿಸುವಂತಹ ಒಂದು ಸೇವೆಯಾಗಿದೆ. ಇಂಟರ್ನೆಟ್ ಅನ್ನೋದು ರಸ್ತೆಯಾಗಿದ್ದರೆ ಈ WWW ಅನ್ನೋದು ಆ ರಸ್ತೆಯಲ್ಲಿ ಚಲಿಸುವಂತಹ ಒಂದು ವಿಷಯವಾಗಿರುತ್ತೆ. ವರ್ಲ್ಡ್ ವೈಡ್ ವೆಬ್ ದಿನವನ್ನು ಒಂದು ಪ್ರಮುಖ ಸಂದರ್ಭವಾಗಿ ಆಚರಣೆ ಮಾಡ್ತಾರೆ. ಏಕೆಂತಂದರೆ ಇದು ನಮ್ಮ ಜೀವನದ ಮೇಲೆ ವೆಬ್ನ ಪ್ರಭಾವವನ್ನು ಪ್ರತಿಬಿಂಬಿಸಲು ನಮಗೆ ಅವಕಾಶವನ್ನು ನೀಡಿದೆ. ಟಿಮ್ ಬರ್ನರ್ಸ್ ಲೀ ಸೇರಿದಂತೆ ಅದನ್ನು ಅಭಿವೃದ್ಧಿಪಡಿಸಿದ ಎಲ್ಲರ ಪ್ರತಿಭೆಯನ್ನು ಪ್ರಶಂಸಿಸಲು ನಮಗೆ ಒಂದು ಅವಕಾಶ ನೀಡುತ್ತೆ. ಇದಲ್ಲದೆ ಈ ದಿನವು ಪರಸ್ಪರ ಸಂಪರ್ಕ ಸಾಧಿಸುವ ಮತ್ತು ವೆಬ್ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಶಕ್ತಿಯನ್ನು ನೆನಪಿಸುತ್ತೆ. ಹಾಗಾಗಿ ಈ ವೆಬ್ಸೈಟನ್ನು ಮಾಡಿಕೊಟ್ಟವ್ರಿಗೆ WWW ಅನ್ನು ನಮಗೆ ಪರಿಚಯಿಸಿಕೊಟ್ಟಂತಹ ಟಿಮ್ ಬರ್ಲಿನ್ ಅವರಿಗೆ ಒಂದು ನಾವು ದೊಡ್ಡ ಥ್ಯಾಂಕ್ಸ್, ದೊಡ್ಡ ಧನ್ಯವಾದವನ್ನು ತಿಳಿಸ್ತಾ ಮುಂದಿನ ಗೀತೆಯತ್ತ ಸಾಗೋಣ.

ದೇಶದಲ್ಲಿ ಬಾಳುತ್ತಿರುವ ನಾವು ವೈಯಕ್ತಿಕವಾಗಿ ಯಾವ ಮತ ಅಥವಾ ಸಂಪ್ರದಾಯವನ್ನು ಅನುಸರಿಸಿದರೂ ಅಂತರ್ಯಾಮಿಯಾಗಿ ನಮ್ಮೊಳಗೆ ಹರಿಯುವ ಮತ್ತು ಹರಿಯಬೇಕಾದ ಶಕ್ತಿ ದೇಶಭಕ್ತಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರು ನಗರದಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ. ತಿಂಗಳಾದ್ಯಂತ ಅಭಿಯಾನ ಜರುಗಲಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿರುವಂತಹ ಬೃಹತ್ ತ್ಯಾಜ್ಯವನ್ನು ಸಂಬಂಧಿಸಿದ ಇಲಾಖೆಗಳು ಮತ್ತು ಸಂಸ್ಥೆಗಳು ತೆರವುಗೊಳಿಸುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ದೇಶನ ನೀಡಿದೆ. ರಾಜ್ಯದಲ್ಲಿ ಕೆಪಿಸಿ ಮತ್ತು ಕೆಇಎ ಮೂಲಕ ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾರದರ್ಶಕವಾಗಿ ನಡೆಸಲು ಅಕ್ರಮಗಳನ್ನು ತಡೆಯುವ ಉದ್ದೇಶದಿಂದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಎನ್ವಿ ರಂಗನಾಥ್ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಉನ್ನತ ಮಟ್ಟದ ಸಮಿತಿ ರಚಿಸಿದೆ. ಬೆಂಗಳೂರಿನ ಪಾದಚಾರಿ ಮಾರ್ಗದಲ್ಲಿ ಒತ್ತುವರಿ ತೆರವು ಮತ್ತು ತ್ಯಾಜ್ಯ ವಿಲೇವಾರಿ ಅಭಿಯಾನದ ನಂತರ ವಾಹನಗಳ ನಿಲುಗಡೆ ನಿಯಮಗಳ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪುಣೆಯಲ್ಲಿಂದು ನಡೆಯುವಂತಹ ಸ್ವಾತಂತ್ರ್ಯ ಹೋರಾಟಗಾರ ಲೋಕಮಾನ್ಯ ಬಾಲಗಂಗಾಧರನಾಥ ತಿಲಕ್ ಅವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿಗೆ ಲೋಕಮಾನ್ಯ ತಿಲಕ್ ಸ್ಮಾರಕ ರಾಷ್ಟೀಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಒಡಿಶಾದಲ್ಲಿ ಪ್ರವಾಹ ಪರಿಸ್ಥಿತಿ ಮುಂದುವರೆದಿದ್ದು ನೂರಾರು ಗ್ರಾಮಗಳು ಜಲಾವೃತವಾಗಿವೆ. ಮುಖ್ಯಮಂತ್ರಿ ಮೋಹನ್ ಸರಣ್ ಮಾನ್ಜಿ ಇಂದು ಭದ್ರಕ್, ಬಾಲಾಸೋರ್, ಜಾಜ್ಪುರ್ ಮತ್ತು ಕಿಯೋನ್ಜಾರ್ ಸೇರಿದಂತೆ ಪ್ರವಾಹ ಪೀಡಿತ ಜಿಲ್ಲೆಗಳ ವೈಮಾನಿಕ ಸಮೀಕ್ಷೆ ಕೈಗೊಳ್ಳಲಿದ್ದಾರೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಪುರುಷರ ಜಾವೆಲಿನ್ ಎಸೆತದಲ್ಲಿ ಬೆಳ್ಳಿ ಪದಕ ಗೆದ್ದ ನೀರಜ್ ಚೋಪ್ರಾ ಮತ್ತು ಕಂಚಿನ ಪದಕ ಗೆದ್ದ ಯಶ್ವೀರ್ ಸಿಂಗ್ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ಪುರುಷರ ಡೆಕೆಥ್ಲಾನ್ನಲ್ಲಿ ಕಂಚಿನ ಪದಕ ಗೆದ್ದ ತೇಜಸ್ವಿನಿ ಶಂಕರ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು ಡೆಕೆಥ್ಲಾನ್ನ 10 ಸ್ಪರ್ಧೆಗಳಲ್ಲಿ ಅಸಾಧಾರಣ ಸರ್ವತೋಮುಖ ಪ್ರದರ್ಶನ ನೀಡಿದ್ದಕ್ಕಾಗಿ ತೇಜಸ್ವಿನಿ ಅವರನ್ನು ಶ್ಲಾಘಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿವಿ

ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಮಾಧವಿ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮುದ್ದು ಮೀನಾ ಚಿತ್ರದ ಒಂದು ಹಾಡು. ಪಿ ಬಿ ಶ್ರೀನಿವಾಸ್ ಹಾಗೂ ಬಿ ಕೆ ಸುಮಿತ್ರ ಅವರು ಧ್ವನಿಯಾಗಿದ್ದಾರೆ. ಸೋರಟ್ ಅಶ್ವಥ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

ಮುಂದಿನ ಗೀತೆಯಾಗಿ ಮೂಡಿ ಬರ್ತಾ ಇದೆ ಎರಡು ನಕ್ಷತ್ರಗಳು ಚಿತ್ರದಿಂದ. ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ದಾರೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಈ ಗೀತೆಗಿದೆ

0: ಬೇಡಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.
1: ನಮಸ್ಕಾರ ಸರ್.
2: ಎಸ್ ಮೇಡಮ್.

ಕೆಸರಿನ ಕಮಲ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಎಸ್ ಜಾನಕಿಯವರ ದನಿಯಲ್ಲಿ ಮೂಡಿ ಬರ್ತಾ ಇದೆ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ಇಲ್ಲೊಂದು ಪ್ರಕಟಣೆ ಇದೆ. ಬೊಜ್ಜು, ರಕ್ತದೊತ್ತಡ, ಜೀವನ ಶೈಲಿ ಕಾಯಿಲೆ, ಆಹಾರ ಪದ್ಧತಿ, ಸಕ್ಕರೆ ಕಾಯಿಲೆಯಂತಹ ಸಮಸ್ಯೆಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ. ಜೀವನ ಶೈಲಿಯಿಂದ ಉಂಟಾಗುವ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಲು ಮತ್ತು ಸಂಬಂಧಿತ ಕಾಯಿಲೆಗಳಿಗೆ ಆಹಾರ ಪದ್ಧತಿಯನ್ನು ಸೂಚಿಸಲಾಗುತ್ತೆ. ದಿನಾಂಕ 1/8/2026 ಶನಿವಾರ, ಅಂದರೆ ಇವತ್ತು, ಸಮಾಲೋಚನೆ ಕಾರ್ಯಕ್ರಮ ಇರುತ್ತೆ. ಆಸಕ್ತರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ವಿಳಾಸ ಹೀಗಿದೆ: ಶ್ರೀ ಧನ್ವಂತರಿ ಆಯುರ್ವೇದ ಆಸ್ಪತ್ರೆ, 1033 4th block, ಡಾಕ್ಟರ್ ರಾಜ್ಕುಮಾರ್ ರಸ್ತೆ, ಗೋಲ್ಡನ್ ಹೈಟ್ಸ್ ಪಕ್ಕ, ರಾಜಾಜಿನಗರ್ ಎಂಟ್ರೆನ್ಸ್, ಬೆಂಗಳೂರು 10. ಸ್ಥಳ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ: ಶ್ರೀ ಧನ್ವಂತರಿ ಆಯುರ್ವೇದ ಆಸ್ಪತ್ರೆ, 1033 4th block, ಡಾಕ್ಟರ್ ರಾಜ್ಕುಮಾರ್ ರಸ್ತೆ, ಗೋಲ್ಡನ್ ಹೈಟ್ಸ್ ಪಕ್ಕ, ರಾಜಾಜಿನಗರ ಎಂಟ್ರೆನ್ಸ್, ಬೆಂಗಳೂರು 10.

0: ಮಾನವ ಸಂಬಂಧಗಳಲ್ಲಿ ಸ್ನೇಹ ಅತ್ಯಂತ ಪರಿಶುದ್ಧವಾದುದು.
1: ನೋವು ಕಳವಳದಿಂದ ಬಾಳ ಬವಣೆಯಿಂದ ಮನಸ್ಸು ಭಾರವಾದಾಗ ಕಂಬನಿಯೊರೆಸಿ ಸಾಂತ್ವನ ಕೊಡುವ ಬಾಂಧವ್ಯ ಸ್ನೇಹ.
2: ಕಲ್ಮಶ ತುಸುವಿಲ್ಲ ನಿರ್ಮಲ ಖುಷಿಯಲ್ಲ.
0: ನಿಜವಾದ ಸ್ನೇಹ ನಿರ್ವ್ಯಾಜವಾದುದು, ನಿಷ್ಕಪಟವಾದುದು, ಅದು ಬಾಳಿಗೊಂದು ಆಸರೆ.
1: ಸ್ನೇಹ ಅಕ್ಷಯ ನಿಧಿ, ಬಾಳಿನ ನೆಮ್ಮದಿಗಾಗಿ ಸ್ನೇಹವನ್ನು ಜೋಪಾನವಾಗಿ ಕಾಯ್ದುಕೊಳ್ಳೋಣ.
3: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ ಅಂತ ಹೇಳ್ತಾ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಇಂಪಾದ ಮಧುರವಾದ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಗೆಳತಿ ಶೀರ್ಷಿಕೆಯ ಗೀತೆಗಳನ್ನು ಇವತ್ತು ಪ್ರಸಾರ ಮಾಡ್ತಾ ಇದ್ದೇನೆ. ಮುಂದಿನ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪ್ರೇಮ ರಾಗ ಹಾಡು ಗೆಳತಿ ಚಿತ್ರದ ಒಂದು ಸೊಗಸಾದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್ ಅವರು ಧ್ವನಿಯಾಗಿದ್ದಾರೆ. ಇಳಯರಾಜ ಅವರ ಸಂಗೀತ ಈ ಗೀತೆಗಿದೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಪಿ ಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ

0: ಮನೆಗಳಿಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಸಾಕ್ತಾ ಇದ್ದೇವೆ ಹಳೆಯ ಇಂಪಾದ ಮಧುರವಾದ ಚಿತ್ರಗೀತೆಗಳು ಮೂಡಿ ಬರ್ತಾ ಇದೆ. ಅದರಲ್ಲೂ ಇವತ್ತು ಗೆಳತಿ ಶೀರ್ಷಿಕೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಶಬ್ದವೇದಿ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಗೆಳತಿ ಶೀರ್ಷಿಕೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಮ್ಮನೆ ಈಗ ಶ್ರೋತೃ ಮಿತ್ರ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ಒಮ್ಮೆ ನೋಡಿ ಬರೋಣ. ಜಮಖಂಡಿಯಿಂದ ವಿಶ್ವ ಇಮ್ಮಡಿ ಇವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಇನ್ನೋರ್ವ ಕೇಳುಗರು ದಯವಿಟ್ಟು ನನ್ನ ಸಂದೇಶವನ್ನು ಓದಿ ಅಂತ ಹೇಳಿ ಇವರು ಸವದತ್ತಿಗೆ ಹೋಗ್ತಾ ಇದ್ದಾರಂತೆ ನಾಳೆ. ಈ ಹಿನ್ನೆಲೆಯಲ್ಲಿ ರಾತ್ರಿ ಯಲ್ಲಮ್ಮನ ಬಗ್ಗೆ ಹಾಡು ಮತ್ತು ಕಥೆಯನ್ನು ಕೇಳಿದ್ವಿ. ಅದರಂತೆ ಈಗ ಅಂದರೆ ಇವತ್ತು ಬೆಳಗಿನ ಅದೋಪಾಸನೆಯಲ್ಲಿ ಅಮ್ಮನ ಬಗ್ಗೆ ರೇಣುಕಾದೇವಿಯ ಕುರಿತಾದ ಒಂದು ಹಾಡು ಪ್ರಸಾರವಾಯಿತು. ಅದನ್ನು ಕೇಳಿ ಸಂತೋಷವಾಗ್ತಾ ಇದೆ ಅಂತ ಹೇಳಿ ಸತ್ಯಭಾಮ ಅವರು ಮಲ್ಲೇಶ್ವರಂನಿಂದ ಹೇಳ್ತಾ ಇದ್ದಾರೆ. ಹಾಗೆಯೇ ಸುರೇಶ್ ಬಾಬು ಕೆಬಿ ಕದಲೂರು ಮದ್ದೂರು ತಾಲೂಕು ಮಂಡ್ಯದಿಂದ ಸಂದೇಶವನ್ನು ಕಳಿಸಿ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ಚೆನ್ನಾಗಿ ಮೂಡಿ ಬರ್ತಾ ಇದೆ, ವಂದನೆಗಳು ಶುಭೋದಯ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಾನು ನಿವೃತ್ತಿ ಹೊಂದಿದ ವ್ಯಕ್ತಿ, ಯಾವಾಗಲೂ ಎಫ್ ಎಂ ಕೇಳ್ತೇನೆ, ಇವತ್ತು ಬೆಳಗ್ಗೆ 5:50 ಕೇಳ್ತಾ ಇದ್ದೀನಿ. ಎಲ್ಲ ಕಾರ್ಯಕ್ರಮಗಳು ಸೂಪರ್, ನಾದೋಪಾಸನೆ, ಶುಭೋದಯ ಕರ್ನಾಟಕ, ದಿನವಿಶೇಷ, ಓಲ್ಡ್ ಇಸ್ ಗೋಲ್ಡ್, ಗೇಮ್ ಶೋ, ಸಖಿ ಸಹೇಲಿ, ಪರಿಮಳ, ಕಗ್ಗದ ಸಿರಿ ಮುಂತಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀನಿ. ಕಾರ್ಯಕ್ರಮ ಮತ್ತು ನಿರೂಪಣೆಗಳು ಸೂಪರ್ ಆಗಿರುತ್ತೆ. ನನ್ನ ದಿನಪೂರ್ತಿಯ ಸಂಗಾತಿ ವಿವಿಧ ಭಾರತಿ ಮಾತ್ರ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಪ್ರಸನ್ನ ಅವರು ಯಲಹಂಕದಿಂದ. ನಿಮ್ಮ ಪ್ರೀತಿಗೆ ನಾವು ಸಹ ಆಭಾರಿ ಅಂತ ಹೇಳ್ತಾ ನಿರ್ಮಲಾ ಅವರು ಗೊಳಗುಂಟೆ ಪಾಳ್ಯದಿಂದ ಸಂದೇಶವನ್ನು ಕಳಿಸಿ ಗೆಳತಿ ನನಗೆ ವಿವಿಧ ಭಾರತಿನೇ ಅಚ್ಚುಮೆಚ್ಚಿನ ಗೆಳತಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು, ಥ್ಯಾಂಕ್ ಯು. ಹಾಗೆಯೇ ಕನ್ನಡ ರತ್ನ ಭಂಡಾರ ಭಕ್ತಿ ಗೀತೆಗಳು, ಹಳೆಯ ಹಾಡುಗಳು ಕೇಳ್ತಾ ಇದ್ದೀವಿ, ಒಳ್ಳೊಳ್ಳೆ ಹಾಡುಗಳು, ಒಳ್ಳೊಳ್ಳೆ ಮಾಹಿತಿ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಮೇಘತ್ ಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಹೇಳ್ತಾ ಇದ್ದಾರೆ, ಅಂತರ್ಜಾಲ WWW ಬಗ್ಗೆ ತುಂಬ ಮಾಹಿತಿಯನ್ನು ತುಂಬ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ಚೆಂದವಾಗಿ ಮಧುರವಾಗಿ ಮೂಡಿ ಬರ್ತಾ ಇದೆ, ಅಭಿನಂದನೆಗಳು ಅಂತ ತಿಳಿಸ್ತಾ ಇದ್ದಾರೆ ಎನ್ ಆರ್ ಕೃಷ್ಣಮೂರ್ತಿ ಅವರು ಅರಸೀಕೆರೆಯಿಂದ. ಹಾಗೆಯೇ ಗೆಳತಿ ಕುರಿತಾದಂತಹ ಗೀತೆಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡಿದ್ದಕ್ಕೆ ನಿಮಗೆ ಕೋಟಿ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ ಹೆಬ್ಬಾಳದ ರಮೇಶ್ ಅವರು. ಹಾಗೆಯೇ ಮಂಗಳ ಅವರು ಸಹ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಮೈಸೂರಿನಿಂದ. ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಗಜಲಕ್ಷ್ಮಿ ಶ್ರೀನಿವಾಸ್ ಅವರು ಹೇಳಿದ್ರೆ, ಮೇಡಮ್ ಓಲ್ಡ್ ಈಸ್ ಗೋಲ್ಡ್ ಸಾಂಗ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗೆಳತಿ ಹಾಡು ಸಾಂಗ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸಮಂತಾ ಸವಿತಾ ಗಿರೀಶ ಸುಂದರಕುಪ್ಪೆಯಿಂದ, ಅಥಣಿ ತಾಲೂಕು ಶಿವನೂರಿನಿಂದ ಶಾಂತಗಿರಿ ಮಲ್ಲಯ್ಯ ಮಠದ ಇವರು ಸಹ ಹೇಳ್ತಾ ಇದ್ದಾರೆ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಒಳ್ಳೊಳ್ಳೆ ಹಾಡುಗಳು ಸೂಪರಾಗಿ ಮೂಡಿ ಬರ್ತಾ ಇದೆ, ಖುಷಿಯಾಗ್ತಾ ಇದೆ ಅಂತ ಹೇಳಿ ಕೋಟಿ ಕೋಟಿ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಎಮ್ಮ ಶ್ರೀಕಂಠನ್ ಅಗ್ರಹಾರ ಮೈಸೂರು ಇವರು ಸಹ ಹೇಳ್ತಾ ಇದ್ದಾರೆ, ಗೆಳತಿ ಎಂಬ ಶೀರ್ಷಿಕೆಯನ್ನು ಒಳಗೊಂಡ ಸುಮಧುರವಾದ ಗೀತೆಗಳೊಂದಿಗೆ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬಂತು ಅಂತ ಹೇಳಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು, ಎಲ್ಲ ಹಳೆ ಹಾಡುಗಳನ್ನು ಕೇಳೋಕೆ ತುಂಬ ಚೆಂದ, ಖುಷಿಯಾಗ್ತಾ ಇದೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಸೂಪರ್ ಮೇಡಮ್ ಗೆಳೆಯ ಗೆಳತಿ ಸಾಂಗ್ಸ್ ಅಂತ ಹೇಳಿ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದರೆ, ಗಂಗಾವತಿ ತಾಲೂಕು ಹೆರೂರಿನಿಂದ ಗಂಗಪ್ಪ ಬಡಿಗೇರ್ ಹಾಗೂ ಮನೆಯವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಗೆಳತಿ ಶೀರ್ಷಿಕೆ ಹಾಡುಗಳು ಸೂಪರ್ ಅಂತ ಹೇಳಿ ನವೋದಯ ನಾಗರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ನಮಸ್ತೆ ಮೇಡಮ್, ಬಾಲಕೃಷ್ಣ ಮುದುಕಣ್ಣ ಕಲಬುರಗಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀನಿ, ಎಲ್ಲ ಹಾಡುಗಳು ಸೂಪರ್ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಇಂದಿನ ಹಾಡುಗಳು ಸೂಪರ್ ಅಂತ ಹೇಳಿ ಬಹಳ ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಿ, ಧನ್ಯವಾದ ಅಂತ ಹೇಳಿ ರಾಜಶೇಖರ್ ಅವರು ಹೊಸಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಒಳ್ಳೆಯ ಹಾಡುಗಳ ಕಲರವ, ಧನ್ಯವಾದಗಳು ಮೇಡಮ್ ಅಂತಿದ್ದಾರೆ ಗಂಗಾಧರ ದೇಸಣಿಗೆ ಅವರು. ಅದೇ ರೀತಿ ಅರುಣಾ ಮೈತ್ರಿ ಜೆಸಿನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಧನ್ಯವಾದವನ್ನು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಗೆ ನಾವು ನಿಲಯದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕುಶಲವೇಕ್ಷೇ ಮವೇ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಈ ಗೀತೆಗಿದೆ.

ಚೈತ್ರದ ಚಂದ್ರಮ್ಮ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಶ್ರೀನಿವಾಸ್ ಹಾಗೂ ಚಿತ್ರ ಹೃದಯಿಯಾಗಿದ್ದಾರೆ. ಎಸ್ ನಾರಾಯಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಇದಾಗಿತ್ತು ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಗೆಳತಿ ಮಾಧವಿ. ಸಮಯ ಇನ್ನೇನು 11 ಆಗ್ತಾ ಇದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಆನಂತರ ಜೊತೆಯಾಗಲಿದ್ದಾರೆ ಆರ್ಜಿ ವಾಲ್ಮೀಕಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸ್ವಾಮಿ ವಿವೇಕಾನಂದರು 1892 ನವೆಂಬರ್ನಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರು. ಈ ಅವಿಸ್ಮರಣೀಯ ಘಳಿಗೆಯ ಸ್ಮರಣಾರ್ಥ ಮೈಸೂರಿನ ಐತಿಹಾಸಿಕ ಶ್ರೀ ನಿರಂಜನ ಮಠದ ಆವರಣದಲ್ಲಿ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕವನ್ನು ಇಂದು ಮಧ್ಯಾಹ್ನ ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಚಾಲನೆ ನೀಡಿದರು. ಈ ಅಭಿಯಾನದಡಿ ಕಟ್ಟಡ ನಿರ್ಮಾಣ ತ್ಯಾಜ್ಯ, ಘನತ್ಯಾಜ್ಯ, ಹಳೆಯ ವಿದ್ಯುತ್ ಕಂಬ, ಪೈಪ್ಗಳು, ಮಣ್ಣಿನ ಗುಡ್ಡೆ, ಬೆಳೆದು ನಿಂತ ಗಿಡ ಗಂಟೆಗಳು ಹಾಗೂ ಮರದ ಕೊಂಬೆ ಸೇರಿದಂತೆ ಒಟ್ಟು 22,372 ಟನ್ಗಳಷ್ಟು ತ್ಯಾಜ್ಯವನ್ನು ತೆರವುಗೊಳಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇಂದು ವರ್ಲ್ಡ್ ವೈಡ್ ವೆಬ್ ದಿನಾಚರಣೆ. ತಂತ್ರಜ್ಞ ಟೀಮ್ ಬರ್ನರ್ಸ್ ಲೀ ತಂಡ ಜಾಗತಿಕ ಸಂವಹನ, ವಾಣಿಜ್ಯ ಮತ್ತು ಡೇಟಾ ಬಳಕೆಯನ್ನು ಬದಲಿಸಿದ ಕ್ರಾಂತಿಕಾರಕ ಅನ್ವೇಷಣೆಯ ಹೆಜ್ಜೆಯನ್ನು ಸಂಭ್ರಮಿಸುತ್ತದೆ. ಸಾರ್ವಜನಿಕರು ನೀರನ್ನು ಕುದಿಸಿ, ಆರಿಸಿ ಹಾಗೂ ಶೋಧಿಸಿ ಬಳಸುವಂತೆ ಕಲಬುರಗಿಯ ನಗರ ನೀರು ಸರಬರಾಜು ಯೋಜನೆ ಕಾರ್ಯಪಾಲಕ ಅಭಿಯಂತರರು ಮನವಿ ಮಾಡಿದ್ದಾರೆ. ಭೀಮಾ ನದಿಯಿಂದ ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಆಗುತ್ತಿದ್ದು ಮಳೆ ಹಿನ್ನೆಲೆ ಕ್ಲೋರಿನೇಷನ್ ಮಾಡಲಾಗುತ್ತಿದ್ದು ಮುಂಜಾಗ್ರತೆ ವಹಿಸಿ ನೀರನ್ನು ಉಪಯೋಗಿಸುವಂತೆ ಅವರು ಕೋರಿದ್ದಾರೆ. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಜಾವೆಲಿನ್ ಎಸೆತಗಾರರಾದಂತಹ ನೀರಜ್ ಚೋಪ್ರಾ ಮತ್ತು ಯಶ್ವೀರ್ ಸಿಂಗ್, ಅಥ್ಲೀಟ್ ತೇಜಸ್ವಿನಿ ಶಂಕರ್ ಮತ್ತು ಜುಡೋ ಆಟಗಾರ್ತಿ ಯಾಮಿನಿ ಮೌರ್ಯ ಅವರನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ 57 ಕಿಲೋಗ್ರಾಂ ಜುಡೋ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಯಾಮಿನಿ ಮೌರ್ಯ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಯಾಮಿನಿ ಅವರ ಸಾಧನೆಯು ಯುವಕರಿಗೆ ಸ್ಫೂರ್ತಿ ನೀಡುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ದಕ್ಷಿಣ ಒಳನಾಡು ಸೇರಿದಂತೆ ರಾಜಸ್ಥಾನ, ಮಹಾರಾಷ್ಟ, ಕರಾವಳಿ, ಕೊಂಕಣ, ಗೋವಾ, ಕೇರಳ ಮತ್ತು ಮಾಹೆಯಲ್ಲಿ ಇಂದು ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM. ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಇದು ಆಕಾಶವಾಣಿ
1: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಹೊಸ ಹಾಡು. ಈ ದಿನದ ಹೊಸ ಹಾಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾಗುತ್ತಿರುವುದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ನಮಸ್ಕಾರ.

ಕಾರ್ಯಕ್ರಮದ ಮೊದಲಿಗೆ ಹಾರ್ಟ್ ಬೀಟ್ಸ್ ಈ ಚಿತ್ರದ ಒಂದು ಗೀತೆಯನ್ನು ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆ, ವೆಂಕಟ್ ನಾರಾಯಣ ಅವರ ಸಂಗೀತವಿತ್ತು. ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹೊಸ ಹಾಡು ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು

ಡೇರ್ ಡೆವಲ್ ಮುಸ್ತಫಾ ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ನವನೀತ್ ಶ್ಯಾಮ್ ಸಿದ್ಧಾರ್ಥ್ ಬಿಳಮನ್ನು ಈ ಗೀತೆಯನ್ನು ಹಾಡಿದವರು. ಸಂಪತ್ ಸಿರಿಮನೆ ಹಾಗೂ ಶಶಾಂಕ್ ಸೋಗಲ್ ಗೀತೆಯ ರಚನಾಕಾರರು. ನವನೀತ್ ಶ್ಯಾಮ್ ಅವರ ಸಂಗೀತವಿತ್ತು. ಕಾರ್ಯಕ್ರಮದಲ್ಲೀಗ ಧನಂಜಯ್ ರಂಜನ್ ಅವರು ಬರೆದಿರುವ ಗೀತೆ, ಚರಣ್ ರಾಜ್ ಅವರ ಸಂಗೀತ ನಿರ್ದೇಶನ. ಗೀತೆಯನ್ನು ಹಾಡಿರುವವರು ಉಷಾ ಉತ್ತಪ್ ಹಾಗೂ ಸಂಗಡಿಗರು. ಇದು ಬ್ಯಾಡ್ ಮ್ಯಾನಸ್ ಈ ಚಿತ್ರದ ಗೀತೆ.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ಎಂ ನಾನು ಸದಾ ಕೇಳ್ತೀನಿ. ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹೊಸ ಹಾಡು ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲೀಗ ನಿನ್ನ ಸನಿಹಕ್ಕೆ, ಈ ಚಿತ್ರದ ಒಂದು ಟೈಟಲ್ ಟ್ರ್ಯಾಕ್. ಗಾಯಕ ಸಂಜಿತ್ ಹೆಗಡೆ ಹಾಗೂ ಶ್ರುತಿ ವಿ ಎಸ್ ಗೀತೆಯನ್ನು ಹಾಡಿದ್ದಾರೆ. ವಾಸುಕಿ ವೈಭವ್ ಅವರ ಗೀತರಚನೆ, ರಘು ದೀಕ್ಷಿತ್ ಅವರ ಸಂಗೀತ ನಿರ್ದೇಶನ.

0: ಹೊಸ ಹಾಡು ಕಾರ್ಯಕ್ರಮದ ಕೊನೆಯ ಗೀತೆ. ಸೋನು ನಿಗಮ್ ಹಾಗೂ ಸೈಂದವಿ ಈ ಗೀತೆಯನ್ನು ಹಾಡಿದ್ದಾರೆ. ವಿಜಯ್ ಈಶ್ವರ್ ಅವರ ಗೀತ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ. ಇದು ಏಕ್ ಲವ್ಯ ಚಿತ್ರದ ಗೀತೆ.
1: Every day I'd be for you.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಸಮಯ 11:30.

ಕಲಾಭಾರತಿ ಇಂದಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಇಂದಿನ ಕಲಾಭಾರತಿಯ ತಾರೆ ದಿನೇಶ್ ಬಾಬು.

ದಿನೇಶ್ ಬಾಬು ಭಾರತೀಯ ಚಿತ್ರರಂಗ ಕಂಡ ಒನ್ ಆಫ್ ದ ಬೆಸ್ಟ್ ಸಿನಿಮಾಟೋಗ್ರಾಫರ್, ಹೌದು ಮೇರು ಛಾಯಾಚಿತ್ರಗ್ರಾಹಕರು. ದಿನೇಶ್ ಬಾಬು ಅವರ ಸಿನಿ ಪಯಣ ಆರಂಭವಾದದ್ದು 80ರ ದಶಕದಲ್ಲಿ. ಸಿನಿಮಾಟೋಗ್ರಫಿಯಲ್ಲಿ ನಿಂಪುಣತೆ ಹೊಂದಿದ ಇವರು ಮೊದಮೊದಲು ತಮಿಳು ಹಾಗೂ ಮಲಯಾಳಂ ಚಿತ್ರಗಳಿಗೆ ಛಾಯಾಗ್ರಾಹಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದಾದ ನಂತರ 1986ರಲ್ಲಿ ಬಿಡುಗಡೆಯಾದ ವಿಷ್ಣುವರ್ಧನ್ ಅವರ ಅಭಿನಯದ ಕನ್ನಡದ ಸತ್ಯಜ್ಯೋತಿ, ಈ ಚಿತ್ರಕ್ಕೆ ದಿನೇಶ್ ಬಾಬು ಅವರದ್ದೇ ಸಿನಿಮಾಟೋಗ್ರಫಿ. ಛಾಯಾಗ್ರಾಹಕನಾಗಿ ಸಿನಿಮಾ ರಂಗಕ್ಕೆ ಬಂದ ದಿನೇಶ್ ಬಾಬು ಕಾಲಕ್ರಮೇಣ ಚಿತ್ರ ನಿರ್ದೇಶಕರಾಗಿ ಬಡ್ತಿ ಪಡೆದರು. ದಿನೇಶ್ ಬಾಬು ನಿರ್ದೇಶನದ ಮೊಟ್ಟ ಮೊದಲ ಕನ್ನಡದ ಚಿತ್ರ ಸುಪ್ರಭಾತ. ಸುಪ್ರಭಾತ ಚಿತ್ರ ನಾವೆಲ್ಲರೂ ನೋಡಿದ್ದೇವೆ. ಈ ಚಿತ್ರದ ಕತೆ, ಚಿತ್ರಕಥೆ, ಗೀತೆಗಳು ಇಂದಿಗೂ ಸೂಪರ್ ಹಿಟ್, ಎಂದೆಂದಿಗೂ ಸೂಪರ್ ಹಿಟ್.

ಸುಪ್ರಭಾತ. ಈ ಚಿತ್ರದ ಯಶಸ್ಸಿನ ನಂತರ ಸಾಲು ಸಾಲಾದ ಹಿಟ್ ಚಿತ್ರಗಳನ್ನು ನೀಡಿದರು ದಿನೇಶ್ ಬಾಬು. 1989 ಬಿಡುಗಡೆಯಾದ ಶಿವರಾಜ್ಕುಮಾರ್ ಅವರ ನಟನೆಯ ಇನ್ಸ್ಪೆಕ್ಟರ್ ವಿಕ್ರಮ್ ಇಂದಿಗೂ ಶಿವಣ್ಣ ಅವರ ಅಭಿನಯದ ಅತ್ಯುತ್ತಮ ಚಿತ್ರಗಳಲ್ಲಿ ಒಂದು.

ಚಿತ್ರ ನಿರ್ದೇಶಕ ಛಾಯಾಗ್ರಾಹಕ ದಿನೇಶ್ ಬಾಬು ಅವರನ್ನು ಕುರಿತಾದ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇನ್ನು ದಿನೇಶ್ ಬಾಬು ಅವರ ನಿರ್ದೇಶನದ ರೊಮ್ಯಾಂಟಿಕ್ ಸಿನಿಮಾಗಳು ಒಂದೆಡೆಯಾದರೆ, ಅವರ ನಿರ್ದೇಶನದ ಹಾಸ್ಯಭರಿತ ಚಿತ್ರಗಳು ಸಹ ಅಷ್ಟೇ ಪ್ರಾಮುಖ್ಯತೆ ಹೊಂದಿದೆ. ಉದಾಹರಿಸುವುದಾದರೆ ಮ್ಯಾಜಿಕ್ ಅಜ್ಜಿ, ಮಿಸ್ಟರ್ ಗರಗಸ ಹಾಗೂ ಹೆಂಡತಿ ಹೇಳಬೇಡಿ, ಇವೆಲ್ಲವೂ ದಿನೇಶ್ ಬಾಬು ನಿರ್ದೇಶನದ ಚಿತ್ರಗಳು.

ಹಿಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ದಿನೇಶ್ ಬಾಬು, ಚಿತ್ರ ನಿರ್ದೇಶಕ ದಿನೇಶ್ ಬಾಬು ಅವರನ್ನು ಕುರಿತಾದ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಅಭಿ, ಈ ಚಿತ್ರಕ್ಕೂ ಸಹ ಆಕ್ಷನ್ ಕಟ್ ಹೇಳಿದ್ದಾರೆ ದಿನೇಶ್ ಬಾಬು. ಹೀಗೆ ಕನ್ನಡದ, ತಮಿಳು, ತೆಲುಗು ಹಾಗೂ ಮಲಯಾಳಂ

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಎಂದು

0: ತಮ್ಮ ಜೀವನವನ್ನೇ ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ ಮುಡಿಪಿಟ್ಟ ವೀರಕೇಸರಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿಯಿಂದು ಅವರ ಸ್ಮೃತಿಗೆ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಇಂದು ವಿಶ್ವ ಶ್ವಾಸಕೋಶ ಜನಜಾಗೃತಿ ದಿನ. ಶ್ವಾಸಕೋಶದ ಆರೋಗ್ಯ ಕಾಪಾಡಿ ಧೂಮಪಾನದಿಂದ ದೂರವಿರಿ, ನಿಯಮಿತ ಆರೋಗ್ಯ ತಪಾಸಣೆ ಕೈಗೊಂಡು ಜಾಗೃತಿ ಮತ್ತು ಮುನ್ನೆಚ್ಚರಿಕೆ ಮೂಲಕ ದೀರ್ಘಾಯುಷಿಗಳಾಗಿ ಎಂದು ತಜ್ಞ ವೈದ್ಯರು ಮನವಿ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನವಾದ ಇಂದು ವ್ಯಸನಮುಕ್ತಿ ದಿನಾಚರಣೆಯನ್ನು ರಾಜ್ಯಾದ್ಯಂತ ಅನೇಕ ಜನಜಾಗೃತಿ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತಿದೆ. ಮೈಸೂರಿನ ಐತಿಹಾಸಿಕ ಶ್ರೀ ನಿರಂಜನ ಮಠದ ಆವರಣದಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕವನ್ನು ಇಂದು ಮಧ್ಯಾಹ್ನ 3:30 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಸಂಜೆ 4:30 ಶ್ರೀರಾಮಕೃಷ್ಣ ವಿದ್ಯಾಶಾಲೆ ಮೈದಾನದಲ್ಲಿ ಸಾರ್ವಜನಿಕ ಸಮಾರಂಭ ಆಯೋಜಿತವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದಾರೆ. ಸ್ವಾಮಿ ವಿವೇಕಾನಂದರ ಅಮೃತ ಶಿಲೆ ಶಿಲ್ಪವನ್ನು ಶ್ರೀರಾಮಕೃಷ್ಣಾಶ್ರಮದ ಹಿರಿಯ ಯತಿಗಳು ಪ್ರಧಾನಮಂತ್ರಿಯವರಿಗೆ ಉಡುಗೊರೆಯಾಗಿ ನೀಡಲಿದ್ದಾರೆ. ಖ್ಯಾತ ಶಿಲ್ಪಿ ಮೈಸೂರಿನ ಅರುಣ್ ಯೋಗಿರಾಜ್ ಈ ಉಡುಗೊರೆ ರೂಪಿಸಿದ್ದು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಇಂದು ಪ್ರಧಾನಮಂತ್ರಿಗಳಿಗೆ ಅಮೃತ ಶಿಲೆಯ ಏಕಶಿಲಾ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನ ನೀಡ್ತಾ ಇದ್ದೇವೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಒಂದು ಪ್ರತಿಮೆಯು 18 ಇಂಚು ನಲ್ಲಿ ಕೂಡಿದೆ. ಸುಮಾರು 10 ಕೆಜಿ ಒಳಗೆ ನಮಗೆ ಈ ಒಂದು ಉಡುಗೊರೆಯ ತೂಕ ಇರಬೇಕಾಗಿರುತ್ತೆ. ಈಗ ಪೂರ್ಣಗೊಂಡು ಸುಮಾರು 8 ಕೆಜಿ ನಮಗೆ ಈ ಪ್ರತಿಮೆ ಬಂದಿದೆ. ಏಕಶಿಲಾ ಮೂರ್ತಿಯಲ್ಲಿ ಇಷ್ಟು ಸೂಕ್ಷ್ಮ ಕೆತ್ತನೆ ಅಮೃತ ಶಿಲೆಯಲ್ಲಿ ಮಾಡೋದು ಸ್ವಲ್ಪ ಚಾಲೆಂಜಿಂಗ್. ಗ್ರೈಂಡಿಂಗ್ ಟೂಲ್ಸ್ ಇರಬಹುದು, ನ್ಯೂಮ್ಯಾಟಿಕ್ ಟೂಲ್ಸ್ ಇರಬಹುದು, ಅದನ್ನ ಬಳಸಿ ಆಶ್ರಮದ ಅಧ್ಯಕ್ಷರು ಸಮರ್ಪಿಸ್ತಾ ಇದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆಯನ್ನ 2022ರಲ್ಲಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಮಾಡಿ ಉಡುಗೊರೆಯಾಗಿ ಕೊಟ್ಟಿದ್ವಿ. ತುಂಬಾ ಒಳ್ಳೆ ಮೊತ್ತಕ್ಕೆ ಆಪ್ಷನ್ ಆಗಿ ಬಂದಂತ ಹಣವನ್ನ ಗಂಗೆಯ ಸ್ವಚ್ಛತೆಗಾಗಿ ನಮ್ಮ ಪ್ರಧಾನಮಂತ್ರಿಗಳು ಬಳಸಿರುತ್ತಾರೆ. ಅವರು ಯಾವುದೇ ಉಡುಗೊರೆಯ ದುಡ್ಡನ್ನು ಸಹ ತೆಗೆದುಕೊಳ್ಳದೆ ಅದನ್ನ ಗಂಗೆಯ ಸ್ವಚ್ಛತೆಗಾಗಿ ಬಳಸುವುದು ಬಹಳ ವಿಶೇಷ. ಜೈ ಭಾರತ್ ಮಾತಾ.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನ ನಾಳೆ ಭಾನುವಾರ ಬೆಳಗ್ಗೆ ದೇಶಾದ್ಯಂತ ಆಯೋಜಿಸಿದೆ. ಈ ಅಭಿಯಾನ ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ಧ ಸಂಘಟಿಸಿ ವಿಕಸಿತ ಭಾರತ 2047 ಎಂಬ ಕನಸಿನ ಸಾಕಾರಕ್ಕೆ ಅಣಿಗೊಳಿಸಲು ಯೋಜಿಸಿದೆ. ಈ ಕಾರ್ಯಕ್ರಮ ದೇಶದಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರನ್ನು ತೊಡಗಿಸಿಕೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವ್ಯಾಪಿ ಅಭಿಯಾನದ ಅಂಗವಾಗಿ ನಾಳೆ ಬೆಳಗ್ಗೆ 10:30 ವರ್ಚುವಲ್ ವೇದಿಕೆ ಮೂಲಕ ಯುವಜನರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಧಾರವಾಡ ಜಿಲ್ಲೆ ಯುವ ವ್ಯವಹಾರಗಳ ಅಧಿಕಾರಿ ಸಂಗ್ರಾಮ್ ಸಾವಂತ್ ತಿಳಿಸಿದ್ದಾರೆ. ಧಾರವಾಡ ಹೈಕೋರ್ಟ್ ಪೀಠದ ವಕೀಲರ ಸಂಘ ಇಂದು ಮಹಿಳಾ ಚೇತನ ಪರ್ವ ಕಾರ್ಯಕ್ರಮ ಆಯೋಜಿಸಿದೆ. ಮಧ್ಯಾಹ್ನ 1:30 ಉಚ್ಚ ನ್ಯಾಯಾಲಯದ ಸಭಾಂಗಣದಲ್ಲಿ ಇಂದು ಇಡೀ ದಿನದ ಕಲಾಪ ನಡೆಸುತ್ತಿರುವ 10 ಜನ ಮಹಿಳಾ ನ್ಯಾಯಮೂರ್ತಿಗಳಿಗೆ ಸನ್ಮಾನಿಸಲಾಗುವುದು ಎಂದು ಸಂಘದ ಅಧ್ಯಕ್ಷ ಬಿಡಿ ಹಿರೇಮಠ್ ತಿಳಿಸಿದ್ದಾರೆ. ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳ ರುಚಿ ಮಕ್ಕಳಿಗೆ ಪರಿಚಯಿಸುವಂತೆ ಹುಬ್ಬಳ್ಳಿ ಧಾರವಾಡ ಬಂಟರ ಸಂಘದ ಕಾರ್ಯದರ್ಶಿ ರತ್ನಾಕರ ಶೆಟ್ಟಿ ಕೋರಿದ್ದಾರೆ. ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿತ ಹಲಸು ಮೇಳದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರೈತಾಪಿ ವರ್ಗಕ್ಕೆ ಅನುಕೂಲ ಕಲ್ಪಿಸಲು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು 5 ವರ್ಷಗಳ ಕಾಲ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ನಿರ್ಧರಿಸಿದೆ. ವಾರ್ಷಿಕ 6,000 ರೂಪಾಯಿ ಧನಸಹಾಯ ಪ್ರತಿಯೊಬ್ಬ ರೈತರಿಗೆ 3 ಕಂತುಗಳಲ್ಲಿ ನೀಡಲಾಗುತ್ತಿದ್ದು 2030-31ರವರೆಗೆ ಯೋಜನೆ ಮುಂದುವರೆಸಲು 3.15 ಲಕ್ಷ ಕೋಟಿ ವಿನಿಯೋಗಿಸಲು ಪ್ರಧಾನಮಂತ್ರಿ ಅಧ್ಯಕ್ಷತೆಯ ಸಚಿವ ಸಂಪುಟ ತೀರ್ಮಾನಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಸಂಸ್ಥಾಪಕರ ದಿನಾಚರಣೆ ಇಂದು ಸಂಜೆ 4 ಗಂಟೆಗೆ ಸಂಸ್ಥೆಯ ಸಭಾಭವನದಲ್ಲಿ ನಡೆಯಲಿದೆ. ವ್ಯಾಪಾರ ಹಾಗೂ ಉದ್ಯಮದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ವಾಣಿಜ್ಯ ರತ್ನ ಪ್ರಶಸ್ತಿ ನೀಡಿ ಗಣ್ಯರು ಗೌರವಿಸಲಿದ್ದಾರೆ. ಚಿತ್ರದುರ್ಗ ತಾಲೂಕು ದೊಡ್ಡಿಗನಾಳ್ ಗ್ರಾಮದ ಜಮೀನಿನಲ್ಲಿ ಅಂದಾಜು 1 ವರ್ಷ ಪ್ರಾಯದ 2 ಚಿರತೆ ಮರಿಗಳು ಮೃತಪಟ್ಟಿವೆ. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದು, ಅರಣ್ಯಕ್ಕೆ ಹೊಂದಿಕೊಂಡಿರುವ ಮೆಕ್ಕೆಜೋಳದ ಜಮೀನಿನಲ್ಲಿ ಕೀಟನಾಶಕ ಮಿಶ್ರಿತ ನೀರು ಸೇವಿಸಿದ ಪರಿಣಾಮ ಸಾವು ಸಂಭವಿಸಿರಬಹುದು ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಕರೆಗೊಂದು ಹಾಡು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸುಸ್ವಾಗತ. ಕರೆಗೊಂದು ಹಾಡು ಅಂದರೆ ನಮ್ಮ ಕೇಳುಗರು ಅವರ ಒಂದು ಮೆಚ್ಚಿನ ಗೀತೆಯ ಪ್ರಸಾರಕ್ಕಾಗಿ ನಮಗೆ ಅಂದರೆ ವಿವಿಧ ಭಾರತೀಯ ಸ್ಟುಡಿಯೋಗೆ ಕರೆ ಮಾಡಬೇಕಾಗುತ್ತೆ, ದೂರವಾಣಿ ಕರೆ ಮಾಡಬೇಕಾಗುತ್ತೆ. ನಮ್ಮ ದೂರವಾಣಿ ಸಂಖ್ಯೆ ನಿಮ್ಮೆಲ್ಲರಿಗೂ ತಿಳಿದಿದೆ ಎಂದು ಭಾವಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ 0802261257 ನಂಬರ್, ಮತ್ತೊಮ್ಮೆ 0802261257. ಇನ್ನು ಕಾರ್ಯಕ್ರಮಕ್ಕೆ ಸಂದೇಶಗಳು ಕರೆಗಳು ಬರುವವರೆಗೂ ಒಂದು ಗೀತೆ. ಯಾವ ಗೀತೆ?

0: ನಮಸ್ತೆ, ಇದು ವಿವಿಧ ಭಾರತಿ. ನಮಸ್ತೆ. ಹಲೋ
1: ಹಲೋ,
0: ಯಾರು, ಎಲ್ಲಿಂದ?
1: ಸರ್, ನಾನು ನಾಗರತ್ನ ಅಂತ ಹೇಳ್ಬಿಟ್ಟು, ನಮ್ದು ಓಲ್ಡ್ ಮದ್ರಾಸ್ ರೋಡ್ ಹತ್ರ ಇರೋ ಕೆ ಆರ್ ಪುರಂ ಪಕ್ಕ ಕೊಡಗಿಹಳ್ಳಿಯಿಂದ ಮಾತಾಡ್ತಾ ಇದ್ದೀನಿ ನಾನು.
0: ಹೇಗಿದ್ದೀರ ನಾಗರತ್ನ ಅವರ?
1: ನಾವು ಚೆನ್ನಾಗಿದ್ದೀರಿ ಸರ್. ನೀವು ಹೇಗಿದ್ದೀರಾ ಸರ್?
0: ನಾನು ಸಹ. ಯಾವ ಗೀತೆ ಪ್ರಸಾರ ಮಾಡೋಣ ನಿಮಗಾಗಿ?
1: ಸರ್, ನನ್ಗೆ ದಾರಿ ತಪ್ಪಿದ ಮಗ ಇಂದ ಸತ್ಯನಾರಾಯಣ ಹಾಡು ಬರುತ್ತಲ್ವ, ಅದಂದ್ರೆ ನಂಗೆ ತುಂಬಾ ಇಷ್ಟ. ಈ ವರ್ಷದಲ್ಲಿ ನಾವು ಫೆಬ್ರವರಿಲಿ ಆ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರಿ ಅನ್ನವರಂ ಹತ್ರ. ಅಲ್ಲಿ ನಮ್ಗೆ ತುಂಬಾ ಸತ್ಯನಾರಾಯಣ ಸ್ವಾಮಿ ಅಂದ್ರೆ ನಾವ್ ಒಂಥರ ಭಕ್ತರು. ಅಲ್ಲಿ ಒಂದು ದತ್ತಾತ್ರೇಯ ಟೆಂಪಲ್ ಇದೆ, ಅಲ್ಲೆಲ್ಲ ನೋಡ್ಕೊಂಡ್ ಬಂದ್ರಿ. ನಮ್ಗೆ ಆ ಸತ್ಯನಾರಾಯಣ ಸಾಂಗ್ ಅದು ಒಂದು ತುಂಬಾ ಇಷ್ಟ. ಅದು ನಮ್ ತಾಯಿಯವ್ರಿಗೆ ಅಂದ್ರೂ ಅದು ತುಂಬಾ ಯಾಡಂದ್ರೆ ತುಂಬಾ ಇಷ್ಟ. ಅದಕ್ಕಾಗಿ ನಾನು ಆ ಸಾಂಗ್ ನ ಕೇಳ್ತಾ ಇದ್ದೀನಿ ಸರ್.
0: ಖಂಡಿತ ಪ್ರಸಾರ ಮಾಡೋಣ. ಸಿನಿಮಾ ನೋಡಿದೀರಾ?
1: ಹಾ, ನೋಡಿದೀವಿ ಸರ್, ತುಂಬಾ ಸರಿ ನೋಡಿದೀರಾ ಸಿನಿಮಾ. ಡಾಕ್ಟರ್ ರಾಜ್ಕುಮಾರ್ ಅವರು ಡಬಲ್ ಆಕ್ಟಿಂಗ್ ಮಾಡಿರೋದು, ಅವರು ಕಲ್ಲು ಅಲ್ಲಿರೋರು, ಅವ್ರು ತುಂಬಾ ಆಕ್ಟಿವ್ ಆಗಿರೋದು ತುಂಬಾ ಇಷ್ಟ ಆಯ್ತು. ಆರತಿ ಅವರು, ಕಲ್ಪನಾ ಅವರು ಒಳ್ಳೆ ಆಕ್ಟ್ ಮಾಡಿದ್ದಾರೆ. ಅದ್ರಲ್ಲಿ ಪಂದ್ರಬಾಯಿ ಅಮ್ಮ ಅವರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಆ ಹಾಡು ತುಂಬಾ ಇಷ್ಟ ಎಲ್ರಿಗೂ, ಒಂದು ಹೃದಯನ ಮುಟ್ಟುವಂತ ಒಂದು ಹಾಡದು. ಸತ್ಯನಾರಾಯಣ ಸ್ವಾಮಿ ಅಂದ್ರೆ ಸುಮ್ಮನೆ ಅಲ್ಲ ಅಲ್ಲ, ಅದಕ್ಕೆ ಆ ಸಾಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಅದು ಮರೆಯಕ್ ಆಗಲ್ಲ, ಅದು
0: ತುಂಬಾ ಖಂಡಿತ ಪ್ರಸಾರ ಮಾಡೋಣ.
1: ಸರ್, ಒಂದ್ ನಿಮಿಷ
0: ಹೇಳಿ.

0: ಭಾರತೀಯಲ್ಲಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನಾವು ಇವತ್ತಿಂದ ಕೇಳ್ತಾ ಇಲ್ಲ ಸರ್, ಸುಮಾರು ವರ್ಷಗಳಿಂದ ನಮ್ಮ ತಂದೆಯವರ ಕಾಲದಿಂದ ನಾವು ವಿವಿಧ ಭಾರತಿ ಕಾರ್ಯಕ್ರಮ ನಾವು ಕೇಳ್ತಾ ಇರ್ತೀವಿ. ನಿಜಕ್ಕೂ ನನ್ಗೆ ಪದ ಬಂದ ಮತ್ತೆ ಕರೆಗೊಂದು ಹಾಡು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ನಿಜವಾಗ್ಲೂ ಅದು ಓಲ್ಡ್ ಇಸ್ ಗೋಲ್ಡ್ ಅನ್ನೋದು ನಿಜಕ್ಕೂ ಅದು ಓಲ್ಡ್ ಇಸ್ ಗೋಲ್ಡ್ ಸರ್. ಇವತ್ತೆಲ್ಲ ಮುಂದಕ್ಕೂ ಎಲ್ಲದಕ್ಕೂ ಅದು ತುಂಬಾ ವಿವಿಧ ಭಾರತಿ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುವಂತ ಒಂದು ಸ್ಟೇಷನ್ ಅದು, ನಂಗೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ಆರ್ಜೆಗಳಿಗೆಲ್ಲ ನಾನು ತುಂಬಾ ಥ್ಯಾಂಕ್ಸ್. ಎಲ್ಲರೂ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡ್ಸ್ಕೊತಾರೆ. ನಿಮ್ಮ ಆರ್ಜೆಗಳಿಗೆಲ್ಲ ನಾನು ತುಂಬಾ ಧನ್ಯವಾದಗಳು ಸರ್.
1: ನಮ್ಮೆಲ್ಲರ ಕಡೆಯಿಂದ ತಮಗೂ ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.
1: ಗೀತೆ ಹಾಡ್ತೀರಾ?
0: ಹಾ, ಹಾಡ್ಬೋದಾ?
1: ಹಾಡಿ.
0: ಒಂದೇ ಒಂದ್ ಸಾಲು ಹೇಳ್ತೀನಿ ಸರ್ ನಾನು ಅಷ್ಟೇ.
1: ಹಾಡಿ ಕೇಳುವ.
0: ಸರಿ. ಕಾಪ್

0: ಕೃಷ್ಣ ಕಾಪಾಡು ಶ್ರೀ ಸತ್ಯನಾರಾಯಣ. ಅಷ್ಟೇ ಸರ್ ಗೊತ್ತಿರೋದು.
1: ಶುಭವಾಗ್ಲಿ ನಾಗರತ್ನ ಅವರೇ, ಗೀತೆ ಪ್ರಸಾರ ಆಗುತ್ತೆ ಕೇಳಿ.
0: ಥ್ಯಾಂಕ್ ಯು ಸರ್.
1: ಧನ್ಯವಾದಗಳು.
0: ಧನ್ಯವಾದ.

0: ನಮಸ್ತೆ, ಇದು ವಿವಿಧ ಭಾರತಿ ಕರೆಗೊಂದು ಹಾಡು ಕಾರ್ಯಕ್ರಮ. ಹಲೋ, ನಮಸ್ತೆ
1: ಸರ್. ನಮಸ್ತೆ, ನಾನು ರಾಜ್ಕುಮಾರ್ ಮಾರಿಕಣಿಯಿಂದ.
0: ರಾಜ್ಕುಮಾರ್ ಅವರು, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ?
0: ನಾನು ಸಹ. ಯಾವ ಗೀತೆ ಪ್ರಸಾರ ಮಾಡೋಣ ನಿಮಗಾಗಿ
1: ಸರ್? ಅನುರಾಗ ಹರಳಿತು ಫಿಲಂ ಅಲ್ಲಿ ಗಂಗಾ ಯಮುನಾ ಸಂಗಮ.
0: ಯಾಕಾಗಿ ಗೀತೆ?
1: ಈ ಗೀತೆಗಳು, ಹಳೆ ಗೀತೆಗಳು ಪ್ರಸಾರ ಆಗೋದು ತುಂಬಾ ಅಪರೂಪ.
0: ಹೌದಾ?
1: ಹೌದು ಸರ್,
0: ನಮ್ಮಲ್ಲಿ ಗೀತೆಗಳು ಪ್ರಸಾರ ಆಗ್ತಾನೆ ಇರ್ತವಲ್ಲ ಎಲ್ಲವೂ.
1: ಅದೇ ಓಲ್ಡ್ ಇಸ್ ಗೋಲ್ಡ್ ಅಲ್ಲಿ ಬರ್ತದೆ, ಮತ್ತೆ ಗಾನ ಭಜನದಲ್ಲಿ ಬರ್ತದೆ. ಆದ್ರೂ ಈ ಗೀತೆ ಪ್ರಸಾರ ಆಗಿದ್ರೆ ತುಂಬಾ ಅಪರೂಪ.
0: ಹಾಗಂತೀರಾ?
1: ಹೌದು ಸರ್.
0: ಸಿನಿಮಾ ನೋಡಿದೀರಾ?
1: ಹೌದೌದೌದು, ನೋಡ್ತಾ
0: ಇರ್ತೀನಿ. ಎಲ್ಲಿ ನೋಡಿದ್ ನೆನಪು
1: ಸರ್? ಅವಾಗ 89-90 ನೋಡಿದ್ದೆ ಸರ್, ಟಿವಿಯಲ್ಲಿ.
0: ಹೌದ್ರಾ? ನೋಡಿ, ಇದು 1986 ಬಿಡುಗಡೆ ಆದ.
1: ಹೌದು ಸರ್, ಹೌದು ಸರ್.
0: ಹಾಡ್ತೀರಾ ರಾಜ್ಕುಮಾರ್?
1: ಇಲ್ಲ ಸರ್, ಇಲ್ಲ ಸರ್. ನಮ್ದು ವಾಣಿ ವಿಲಾಸ ಸಾಗರ, ಬಂದಿದ್ರೆ ಯಾವಾಗಾದ್ರು?
0: ವಾಣಿ ವಿಲಾಸ ಇಲ್ವಲ್ಲ ರಾಜ್ಕುಮಾರ್ ಅವರ, ಬಂದಿಲ್ಲ
1: ಸರ್. ರಾಜ್, ಇದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಒಂದು ಪುರಾಣ ಐತಿಹಾಸಿಕ ಜಲಾಶಯ. ಏಷ್ಯಾದಲ್ಲೇ ಪ್ರಥಮ.
0: ಹೌದಾ?
1: ಹೌದು ಸರ್.
0: ಮುಂದಿನ ಬಾರಿ ಬರೋಣ.
1: ಬನ್ನಿ ಸರ್, ಬನ್ನಿ.
0: ಖಂಡಿತ ನಿಮಗಾಗಿ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
1: ಓಕೆ ಸರ್,
0: ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.

0: ನಮಸ್ತೆ, ಇದು ವಿವಿಧ ಭಾರತಿ.
1: ನಮಸ್ಕಾರ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ಇದು ಬದಾಮಿ ತಾಲೂಕು ಶಿರಬಡಗಿ ಗ್ರಾಮದಿಂದ.
0: ತಮ್ಮ ಹೆಸರು?
1: ನನ್ನ ಹೆಸರು ಮಲ್ಲಪ್ಪ ಕುರಿರಿ.
0: ಮಲ್ಲಪ್ಪ ಕುರಿಯವರೇ, ಹೇಗಿದ್ದೀರಾ?
1: ಆರಾಮದೀವ್ರಿ ಸರ್. ಟೇಲರ್ಕಿ ಮಾಡ್ತೀನಿ, ಅರಿವೆ ಹೊಲಿತೀನಿ ರೀ. ಹ್ಞೂ ರೀ, ಹೊಲ್ಕೋವಂತ ಕೇಳಕತ್ತೀನಿ ನೋಡ್ರಿ ಸರ್.
0: ಹೌದಾ? ಹೇಗಿದೆ ದುಡಿಮೆ?
1: ದುಡಿಮೆ ಬೇಸ್ ಐತ್ರಿ. ಈಗ ಅಂದ್ರೆ ಸಾಲಿ ಅರಿವಿ ಕೊಟ್ಟರಲ್ರಿ ಸರ್, ಸಾಲಿ ಅರಿವಿ ಬಂದವ್ರಿ ಯೂನಿಫಾರ್ಮ್. ಅವನ್ನ ಹೊಲಿಯಾಕತ್ತೀವ್ರಿ.
0: ಯೂನಿಫಾರ್ಮ್ ಹೊಲಿತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ತಮ್ಮ ಕೆಲಸಗಳನ್ನ ಮಾಡ್ತೀರಾ?
1: ಹ್ಞೂ ರೀ, ಅಷ್ಟು ಕೇಳ್ತೀವ್ರಿ. ಮೊನ್ನೆ ರವಿವಾರ ದಿವಸ ಹುಡುಗರ ಕಾರ್ಯಕ್ರಮದಾಗ ನಾ ನಂಬರ್ ತಗೊಂಡಿನ್ರಿ ಸರ್, ಹೇಳಿದ್ರಲ್ಲ. ಹ್ಞೂ ರೀ.
0: ಯಾವಾಗಿಂದ ಕೇಳ್ತಾ ಇದೀರಾ ನಮ್ಮ ಕಾರ್ಯಕ್ರಮಗಳನ್ನ?
1: ನಾವು ಅವಾಗ ವಾರ್ತಾ ಓದ್ತಿದ್ರಿ, ಬಸಪ್ಪ ಮಾದಾರ ಕುಪೇಂದ್ರ ರಾವ್ ಅಂತೇಳಿ. 75-76
0: 75 ಕೇಳ್ತಾ ಇದೀರಾ?
1: ಹ್ಞೂ ರೀ, ಅವಾಗಲಿಂದ ರೀ. ನನಗೆ 67 ನೋಡ್ತಾವ್ರಿ ಈಗ ವಯಸ್ಸು ಸರ್.
0: 67 ವರ್ಷ ಆಗಿದೆ.
1: ಹ್ಞೂ ರೀ.
0: ಬೆಂಗಳೂರು ಕಡೆ ಬಂದಿದ್ದೀರಾ ಮಲ್ಲಪ್ಪ ಕುರಿಯವರ?
1: ಇಲ್ರಿ ಸರ್, ಬೆಂಗಳೂರು ಅತ್ತಾಗ ನೋಡಿಲ್ರಿ ಸರ್. ರೈಲ್ವೆ ಇತ್ತು, ಈಗ ಒಂದು 3 ಅಥವಾ ಮೊಬೈಲ್ನಾಗ ಮ್ಯಾಪ್ ಬಂದಾವಲ್ರಿ, ಹಾಕೊಂಡೇನ್ ರೀ.
0: ಬಂದ್ರಲ್ಲ ಮತ್ತೆ ಬೆಂಗಳೂರಿಗೆ ಬಂದಿ, ಸ್ಟುಡಿಯೋ ಕಡೆ ಬನ್ನಿ.
1: ಹ್ಞೂ ರೀ, ಅತ್ತ ಬಂದ್ರು ನೋಡ್ತೀವ್ರಿ ಸರ್. ಅದು ವಿಷ್ಣುವರ್ಧನ್ ಅಂದ್ರೆ ಜಿಮ್ಮಿಗಲ್ಲು ಪಿಕ್ಚರ್ ದಾಖಲೆ ನಮ್ಗೆ.
0: ವಿಷ್ಣುವರ್ಧನ್ ಅವರ ಜಿಮ್ಮಿಗಲ್ಲು?
1: ಹಾ, ತುತ್ತು ಅಣ್ಣ ತಿನ್ನಕ್ಕೆ ಅಂತ ಜಿ ವಿಜಯಶಂಕರ್ ಅವ್ರ ಸಾಹಿತ್ಯರೇ ಅದು.
0: ಹೌದು ಹೌದು ಹೌದು. ಸಿನಿಮಾ ನೋಡಿದೀರಾ?
1: ನೋಡಿನ್ರಿ, ಜಗ್ ಬರೀ ನೋಡಿನ್ರಿ ಸರ್.
0: ಇಷ್ಟ ಆಯ್ತಾ ಸಿನಿಮಾ?
1: ಹ್ಞೂ ರೀ.
0: ಮಲ್ಲಪ್ಪ ಕುರಿಯವರ, ನಿಮಗಾಗಿ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
1: ಹ್ಞೂ ರೀ, ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.

ನಮಸ್ತೆ, ಇದು ವಿವಿಧ ಭಾರತಿ. ನಮಸ್ತೆ, ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ. ಕೇಳಿದ್ರೆ ಲೈನಲ್ಲಿ ಬಹುಶಃ ತೊಂದರೆ ಇದೆ ಅಂತ ಭಾವಿಸ್ತೇನೆ. ಮತ್ತೊಬ್ಬರು ಕೇಳುಗರು ಕಾಲ್ ಮಾಡೋವರೆಗೂ ಈ ಗೀತೆಯನ್ನು ಕೇಳಿ. ಸಾಹಸ ಸಿಂಹ ಚಿತ್ರದ ಗೀತೆ.

0: ಶ್ರೀ ಉದಯಶಂಕರ್ ಅವರ ಗೀತ ರಚನೆ, ಸತ್ಯಂ ಅವರ ಸಂಗೀತವಿದ್ದ ಸಾಹಸ ಸಿಂಹ ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಗೀತೆಯನ್ನು ಹಾಡಿದವರು. ನಮಸ್ತೆ, ಇದು ವಿವಿಧ ಭಾರತಿ.
1: ನಮಸ್ತೆ.
0: ಯಾರು, ಎಲ್ಲಿಂದ?
1: ನಾನು ವೆಂಕಟೇಶ್, ಎಸ್ಬಿಎಂ ಕಾಲೋನಿ, ಬೆಂಗಳೂರು.
0: ವೆಂಕಟೇಶ್ ಅವರು ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ, ನೀವಾಗಿದ್ದೀರಾ?
0: ನಾನು ಸಹ. ಯಾವ ಗೀತೆ ಪ್ರಸಾರ ಮಾಡೋಣ ನಿಮಗಾಗಿ?
1: ಇವತ್ತು ದೇವರಲ್ಲಿದ್ದಾನೆ ಅನ್ನೋ ಸಂದೇಶ ಜಗದೀಶ. ಕಾರಣ ಏನು ಅಂದ್ರೆ, ಉದ್ದೇಶ ಏನು ಅಂದ್ರೆ, ಇದೆಲ್ಲ ಕಷ್ಟ ಸುಖ ಅಂತ ಎಲ್ಲರಿಗೂ ಇರುತ್ತೆ ಲೈಫ್ ಅಲ್ಲಿ.
0: ಹೌದು,
1: ಸರ್ವ ಸಾಮಾನ್ಯವಾಗಿ.
0: ಹೌದು,
1: ಏನಾಗುತ್ತೆ, ಕಷ್ಟ ಬಂದಾಗ ಮಾತ್ರ ದೈವ ಅಂತ ಹೋಗ್ತಾರೆ. ಅದನ್ನೇ ಜೀವನ ಶೈಲಿನಲ್ಲಿ, ಅವರು ಒಂದು ಲೆಕ್ಕಾಚಾರ ಕರೆಕ್ಟ್ ಆಗಿರೋ ಒಂದು ಜೀವನ ಶೈಲಿ ಹೋಯ್ತು ಅಂದ್ರೆ, ಆಟೋಮೆಟಿಕ್ ಆಗಿ ದೇವರು ಹೇಗೆ ರಕ್ಷಣೆ
0: ಮಾಡ್ತಾರೆ.
1: ಹಂಗಾಗ್ಬಿಟ್ಟು ಕಲಿಯುಗದಲ್ಲಿ ಇವಾಗ ಏನಾಗ್ಬಿಟ್ಟಿದೆ, ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಒಂದು 90% ಏನಂದ್ರೆ, ಹೇಳಿದ್ರಲ್ಲ ಸಂಕಟ ಬಂದಾಗ ವೆಂಕಟರಮಣ ಅಂತ.
0: 90% ಇದಾರೆ ಅಂತೀರಾ?
1: ಹೌದೌದು, 10% ನಿಮ್ತರ. ನಿಮ್ಮೆಸ್ತೇ ಒಂದು ಸ್ವಾಗತ ಆಗಿದೆ, ವಾಲ್ಮೀಕಿ ರಮಣ ಅಂತ. ಯಾಕೆಂದ್ರೆ ಅದೊಂದು ಕೇಳಕ್ಕೆ ಚಂದ ಒಂದು. ಆ ಥರದಲ್ಲಿ ನೀವು ಒಂದು ಶೈಲಿನಲ್ಲಿ ಒಂದು ಮೇಂಟೈನ್ ಮಾಡಿದ್ದೀರಾ ಅಂತ ನಾವು ಒಂದು ನಿಮ್ಮ ವಾಯ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ ವೈಬ್ರೇಷನ್ ಅಲ್ಲಿ.
0: ಧನ್ಯವಾದಗಳು.
1: ಸೊ ಈ ತರ ಒಂದು ಆ ತರ ಒಂದು ಎಲ್ಲ ಒಂದು ಒಂದು ಎಲ್ಲ ಒಂದು ಅಳವಡಿಸಿದಂತ ಜೀವನ ಶೈಲಿನ ಕಷ್ಟಗಳನ್ನದೇ ಇರಲ್ಲ, ಆರಾಮ ಜೀವನ ಸಾಗುತ್ತೆ.
0: ಹೌದು ಹೌದು,
1: ಜೀವನ ಶೈಲಿ ಮರ್ತ್ಬಿಡ್ತಾರೆ. ಅಂದ್ರೆ ಕಷ್ಟ ಸುಖ ಎರಡು ಒಂದು ಸಮನಾಗ ಹೋಗತ್ತಲ್ಲ.
0: ಖಂಡಿತ ಖಂಡಿತ,
1: ಬರೀ ಸುಖನೇ ಬೇಕು ಅಂದ್ರೆ ಆಗುತ್ತಾ? ಎಲ್ಲ ಅವಾಗ ಭಗವಂತ ಇಲ್ಲ ಹಾಗೆ ಹೀಗೆ ಅಂತ ರಾಂಗ್, ಅದು ತಪ್ಪದು.
0: ಹೌದು ಹೌದು,
1: ಜೀವನ ಶೈಲಿನ ಭಗವಂತ.
0: ನಿಜ ನಿಜ. ವೆಂಕಟೇಶ್ವರ, ನಿಮಗಾಗಿ ಗೀತೆ ಪ್ರಸಾರ ಆಗುತ್ತೆ ಕೇಳಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
0: ಧನ್ಯವಾದಗಳು. ದೇವರಲ್ಲಿದ್ದಾನೆ ಈ ಚಿತ್ರದ ಗೀತೆ. ವೆಂಕಟೇಶ್ವರಿಗಾಗಿ

0: ನಮಸ್ತೆ, ಇದು ವಿವಿಧ ಭಾರತಿ.
1: ನಮಸ್ತೆ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ಸರ್, ಹಗರಿಬೊಮ್ಮಳೆ ತಾಲೂಕು ಹಂಪಸಾಗರ ಸುಭಾನ್ ಕೋರಿ ಸರ್.
0: ಸುಭಾನ್ ಕೋರಿ ಅವರೇ, ಹೇಗಿದ್ದೀರಾ
1: ಸರ್? ತುಂಬಾ ಆರಾಮಿದ್ದೀನಿ ಸರ್. ತಾವ ಆರಾಮಿದ್ದೀರಿ ಸರ್?
0: ನಾನು ಸಹ ಆರಾಮಾಗಿದ್ದೀನಿ. ಹೇಗಿದೆ ಕೆಲಸ?
1: ಇದೆ ಸರ್, ಫುಲ್ ಇದೆ ಸರ್. ಬಿಸ್ನೆಸ್ ಇದು ವಿವಿಧ ಇದೆ ಸರ್. ನಮ್ಮ
0: ಆಗಸ್ಟ್ 15 ಪುರಸತ್ತಿಲ್ಲ. ಮಗ ಏನ್ ಮಾಡ್ಕೊಂಡಿದ್ದಾರೆ ಇವಾಗ?
1: ಸರ್, ರಾಯಚೂರಲ್ಲಿ ಬಿಎಸ್ಸಿ ನರ್ಸಿಂಗ್ ಮಾಡ್ತಾ ಇದ್ದಾರೆ ಸರ್, ರಿಮ್ಸ್ ಕಾಲೇಜ್ನಲ್ಲಿ.
0: ಬಿಎಸ್ಸಿ ನರ್ಸಿಂಗ್ ಮಾಡ್ತಾ ಇದ್ದಾರೆ?
1: ರಾತ್ರಿ ಬಂದ ಸರ್, ಟೂರ್ ಹೋಗಿದ್ರೆ ಅವರೆಲ್ಲ.
0: ಹೌದ್ರಾ?
1: ಹಾ ಸರ್, ಚಿಕ್ಕಮಗಳೂರು, ಮುಳ್ಳಯ್ಯನಗಿರಿ, ಎಲೆ ಕಳಸ, ಬಾಳ ಹತ್ರ ಹೋಗಿದ್ರೆ ಸರ್, ಉಡುಪಿ ಎಲ್ಲ.
0: ತಮ್ಗೆ ಹೋಗಕ್ ಸಮಯ ಇಲ್ಲ?
1: ಇಲ್ಲ ಸರ್, ಸಮಯ ಇಲ್ಲ ಸರ್ ನನಗೆ. ಸಾಕು, ಅವ್ರು ಹೋಗ್ಬಿಟ್ರೆ ಸರ್, ನಮ್ ಮುಗಿದೋಗ್ತಾರೆ, ನಮ್ದು ಎಲ್ಲಿ ಅಡ್ಡಾಡಂಗಿಲ್ಲ ಸರ್.
0: ಯಾವ ಗೀತೆ ಪ್ರಸಾರ ಮಾಡ ನಿಮ್ಗಾಗಿ?
1: ಸರ್, ಮಳೆ ಇಲ್ಲ ಸರ್, ಜನಪದ ಚಿತ್ರದ ಒಂದು ಹಾಡು ಐತೆ ನೋಡಿ ಸರ್, ಅದು ಮಳೆ ಹೋತು ಅಂತ. ಮಳೆ ರಾಯನ ಭಯಪಡಲ್ಲ ಸರ್. ಹೌದು ಸರ್,
0: ಬೇಸರ ಆಗುತ್ತಲ್ಲ, ಮಳೆ ಇಲ್ಲ.
1: ಅಯ್ಯೋ ಹೌದು ಸರ್, ಮತ್ತೆ ಮಳೆ ಆದ್ರೆ ಸರ್ ನಮ್ಗೆಲ್ಲ ಈಗ ನೋಡಿ ಸರ್, ಎಲ್ಲ ತುಟ್ಟಿ ಆಗ್ಬಿಟ್ಟು, ಎಲ್ಲ ದುಬಾರಿ ಆಗ್ಬಿಟ್ಟ ಸರ್.
0: ನಿಜ
1: ಎಲ್ಲ ಅಕ್ಕಿ ನೋಡಿ ಸರ್, 1300 ರೂಪಾಯಿ ಇದ್ದದ್ದು ಒಮ್ಮೆಟ್ಗೆ 1800 ಆಗಿದೆ ಸರ್ ಈಗ. ಹಾಗೆ ಸರ್, ಹಂಗಾಗಿ ಮಳೆ ಬೇಕೇ ಬೇಕು ಸರ್.
0: ಮಳೆ ಬೇಕಲ್ವಾ? ಸರಿ, ಯಾವ ಚಿತ್ರದಿಂದ? ಜನಪದ ಚಿತ್ರದಿಂದ.
1: ಜನಪದ ಚಿತ್ರ ಸರ್, ಮಳೆ ಹೋತು ಅಂತ ಸರ್.
0: ಓಕೆ, ಖಂಡಿತ ಪ್ರಸಾರ ಮಾಡೋಣ. ಸುಭಾನ್ ಕೋರಿಯವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
1: ಆಯ್ತು ಸರ್, ತುಂಬಾ ಧನ್ಯವಾದ. ನಮಸ್ತೆ.
0: ನಮಸ್ತೆ ನಮಸ್ತೆ.

0: ನಮಸ್ತೆ, ಇದು ವಿವಿಧ ಭಾರತಿ. ನಮಸ್ತೆ
1: ಸರ್, ನಾನು ಸರ್ ಅಮರನಾಥ.
0: ನಮಸ್ತೆ ಅಮರನಾಥ್ ಅವರೇ, ಹೇಗಿದ್ದೀರಾ
1: ಸರ್? ಈಗ ತರ ಮಾತನಾಡ್ತಾನೆ ಸರ್, ನೀವು ಹಂಗೆ ಇರೋದ್ರಿಂದ ಹಂಗೆ ಬಿಟ್ಟದನ್ನ.
0: ಹೌದು ಹೌದು ಹೌದು. ಯಾವ ಗೀತೆ ಪ್ರಸಾರ ಮಾಡೋಣ ನಿಮ್ಗಾಗಿ
1: ಸರ್? ಆಮ್ ನೋಡ ಬಾನಲ್ಲ ಹೇಳದ್ನಲ್ಲ ಸರ್, ಧ್ರುವತಾರೆ.
0: ಧ್ರುವತಾರೆ ಸಿನಿಮಾದಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ
1: ಸರ್? ಭಯಂಕರ ಕೇಳ್ತೀನಿ ಸರ್. ನಾನು ಚಿಕ್ಕ ವಯಸ್ಸಿಂದನು, ನನಗೆ ಬುದ್ಧಿ ಬಂದಾಗ ನಮ್ಮ ಮನೇಲಿ ರೆಡಿ ಇತ್ತು. ಆಗೆಲ್ಲ ಟಿವಿಗಳು ಕೂಡ ಇದ್ದಿಲ್ಲ.
0: ಹೌದು.
1: ಹಾಗಾಗಿ ನಮ್ಮಪ್ಪ ಆಗ ರೇಡಿಯೋ, ನಮ್ಮ ಊರಲ್ಲೇ ಒಂದ್ ಎರಡ್ ಮೂರು ರೇಡಿಯೋ, ಅದ್ರಲ್ಲಿ ನಮ್ದು ಒಂದು ರೇಡಿಯೋ.
0: ತಮ್ಮ ತಂದೆಯವರು ಕೇಳ್ತಾ ಇದ್ರ?
1: ಭಯಂಕರ ಸರ್, ನಾವು ಸುಮಾರ್ ಇತ್ತು ಅವ್ರು ಕೇಳ್ತಾ ಇದಕ್ಕೆ ನಮ್ಗೆ ಇಂಟ್ರೆಸ್ಟ್ ಬಂದಿದ್ದು.
0: ಸುಮಾರು ಎಷ್ಟು ವರ್ಷದಿಂದ ಕೇಳ್ತಾ ಇದ್ರ?
1: ಸುಮಾರು ಒಂದು 30-35 ವರ್ಷ.
0: 35 ವರ್ಷ.
1: ಖುಷಿ
0: ಆಯ್ತು, ಖುಷಿ ಆಯ್ತು.
1: ಹೌದು ಸರ್, ನಾವು ವಿವಿಧ ಭಾರತಿ ಫ್ಯಾನ್. ಅದ್ರಲ್ಲಿ ನನ್ ಫೇವ್ರೆಟ್ ವಿವಿಧ ಭಾರತಿ, ಅದೇ ಹೇಳ್ಬೇಕು ನನಗೆ.
0: ಹೌದಾ?
1: ಕೆಲಸ ಮಾಡ್ಬೇಕಾದ್ರೂ ಈ ಕಾಲದಲ್ಲಿ ಕೆಲಸ ಮಾಡ್ತಾರ ಸರ್, ವರ್ಷಕ್ಕೊಂದ್ಸಲ ಕಾಳ.
0: ಹೌದು ಹೌದು.
1: ಈ ದವಸ ಧಾನ್ಯ ಎಲ್ಲ ರೆಡಿ ಮಾಡಕ್ಕೆ ಕಾಳದಲ್ಲ, ಆ ನೈಟ್ ಎಲ್ಲ ಅಲ್ಲೇ ಇರ್ತೀರಿ, ಮಲಗಿರ್ತೀರಿ ಹಾವಲು. ಹಂಗಾಗಿ ನಮ್ಮಪ್ಪ ರೇಡಿಯೋಗಿ ಶೆಲ್ಗಳು ಹಾಕೊಂಡು ಇಟ್ಕೊಂಡು ಅಲ್ಲಿ ಹೋಗ್ಬಿಟ್ರೆ ನಾವ್ ಅದ್ ಕೇಳ್ಕೊಂಡು ಮಲ್ಕೊಳ್ಳೋದು.
0: ಸೊ ಹಳೆ ನೆನಪುಗಳೆಲ್ಲ ತುಂಬಾ ಇದೆ. ಓಕೆ ಅಮರನಾಥ್ ಅವರೇ, ನಿಮ್ಗಾಗಿ ಗೀತೆ ಪ್ರಸಾರ ಆಗುತ್ತೆ. ನಿಮ್ಮೊಂದಿಗೆ ಮಾತನಾಡಿದ್ದು ತುಂಬಾ ಖುಷಿ ಆಯ್ತು. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಗೀತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸರ್ಕಾರ ಮತ್ತು ಸಹಕಾರ ಸಂಘಗಳಿಂದ ಪಡೆದ ನಿವೇಶನದಲ್ಲಿ 5 ವರ್ಷದ ಒಳಗೆ ಮನೆ ಕಟ್ಟದಿದ್ದರೆ ನಿವೇಶನ ಹಿಂಪಡೆಯಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿನ ಎಸ್ಟಿಂ ಮಾಲ್ ಬಳಿ ಚಾಲನೆ ನೀಡಿದರು. ನಾಳೆ ನಡೆಯುವ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಪಾರದರ್ಶಕತೆಯೇ ನಮ್ಮ ಬದ್ಧತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕೆಂದು ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆಗಳು ಮುಂದುವರೆದಿವೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆ ಗಾಳಿಯಿಂದಾಗಿ ಮಡಿಕೇರಿಯಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕೇರಳಂನಲ್ಲಿ ಭಾರಿ ಮಳೆ ಮುಂದುವರೆದಿದ್ದು ರಾಜ್ಯದ 8 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎಂದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. 3 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಜಾರಿಯಲ್ಲಿದ್ದರೆ ಉಳಿದ 3 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಕ್ರೇನ್ನ ಕೈ ಮೇಲೆ ರಷ್ಯಾ ರಾತ್ರಿಯಿಡೀ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿದ ನಂತರ 3 ಜನರು ಸಾವಿಗೀಡಾಗಿದ್ದು 3 ಸಾವಿಗೀಡಾಗಿದ್ದು 12ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಮಧ್ಯಪ್ರದೇಶ ಪೊಲೀಸರ ಮಾದಕ ದ್ರವ್ಯ ವಿರೋಧಿ ಅಭಿಯಾನದ ನಶೆ ಸೇ ದೂರಿ ಹೈ ಜರೂರಿ 2.0 5 ವಿಶ್ವ ದಾಖಲೆಗಳನ್ನು ನಿರ್ಮಿಸಿದೆ. ಅಭಿಯಾನದಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿದ್ದರು. ಲಂಡನ್ನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಅಭಿಯಾನದ 5 ಸಾಧನೆಗಳನ್ನು ಗುರುತಿಸಿದೆ. ಇಂದಿನಿಂದ ಸಿಕ್ಕಿಂನಲ್ಲಿರುವ ನಾಥುಲಾ ಪಾಸ್ ಮೂಲಕ ಭಾರತ ಮತ್ತು ಚೀನಾ ಗಡಿ ವ್ಯಾಪಾರವನ್ನು ಪುನರಾರಂಭಿಸಲಿದ್ದು ಇದು 2 ನೆರೆಯ ರಾಷ್ಟಗಳ ನಡುವಿನ ಪ್ರಮುಖ ವ್ಯಾಪಾರ ಮಾರ್ಗದ ಪುನರುಜ್ಜೀವನವನ್ನು ಸೂಚಿಸುತ್ತದೆ. ಗ್ಲಾಸ್ಕೋದಲ್ಲಿ ನಡೆಯಲಿರುವಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಹಲವು ಪದಕಗಳು ಗೆಲ್ಲುವ ಅವಕಾಶವಿದೆ. 10 ಭಾರತೀಯ ಬಾಕ್ಸರ್ಗಳು ಫೈನಲ್ನಲ್ಲಿ ಸ್ಪರ್ಧಿಸುತ್ತಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10ಕ್ಕೆ. ಸುದ್ದಿ ಮುಖ್ಯಾಂಶಗಳನ್ನು ಸಂಜೆ 5 ಗಂಟೆಗೆ ಕೇಳಲಿದ್ದೀರಿ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೆ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ RBI ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ ಸಂಪರ್ಕಿಸಿ CBSVLR@gmail.com

ಎಸ್ ಜಾನಕಿಯವರು ಹಾಡಿದ ಮಸಣದ ಹೂವು ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಿಜಯ ನಾರಸಿಂಹ ಅವರ ಗೀತ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತವಿತ್ತು. ಕೇಳುಗಳೆ ಗಮನಿಸಿ, ಸಂಜೆ 4 ಗಂಟೆಯಿಂದ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೂ ಪರಿಮಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಕೇಳುಗರ ಜೊತೆ ಸಂವಾದ ವಿಷಯ ಈಗಲೇ ತಿಳಿಸ್ಬಿಡ್ತೇನೆ, ಯಾಕೆಂದ್ರೆ ನಮ್ಮ ಕೇಳುಗರು ಸಹ ಪೂರ್ಣ ತಯಾರಿ ಮಾಡಿಕೊಳ್ಬಹುದು. ವಿಷಯ ಸಿಂಪಲ್ ಇದೆ, ಬಹಳ ಸುಲಭನೇ ಇದೆ. ಕನ್ನಡ ಚಿತ್ರರಂಗದಲ್ಲಿ ಈವರೆಗೂ ಸಾವಿರಾರು ಚಿತ್ರಗಳು ಬಿಡುಗಡೆ ಆಗಿವೆ ಅಲ್ವೇ. ಇವುಗಳು ನೂರಾರು ಚಿತ್ರಗಳಲ್ಲಿ ಹಿಟ್, ಸೂಪರ್ ಹಿಟ್ ಸಹ ಆಗಿವೆ. ಆದರೆ ಕೆಲವು ಚಿತ್ರಗಳು ಮಾತ್ರ ಮನಸ್ಸಿನಲ್ಲಿ ಉಳಿದುಕೊಳ್ಳುತ್ತೆ. ಹಾಗಾಗಿ ಈ ಉಳಿದುಕೊಳ್ಳುವ ಚಿತ್ರಗಳು ಅಂದರೆ ಜೀವನದ ಪಾಠ ಸಹ ಕಲಿಸುತ್ತೆ. ಸೊ ನಮ್ಮ ಕೇಳುಗರಿಗೆ ಜೀವನದ ಪಾಠ ಕಲಿಸಿದ ಚಿತ್ರ ಯಾವುದು, ಈ ವಿಷಯದ ಕುರಿತು ಪರಿಮಳ ಕಾರ್ಯಕ್ರಮದಲ್ಲಿ ಮಾತನಾಡೋಣ ಸಂಜೆ 4 ಗಂಟೆಯಿಂದ. ಈಗ ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮ ವಾರ್ತೆಗಳ ನಂತರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟಪತಿ ಅನುಮೋದನೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯಲ್ಲಿ ಪ್ರಧಾನಿ ಅವರಿಂದ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಉದ್ಘಾಟನೆ. 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ದರ 200 ರೂಪಾಯಿಗಳಷ್ಟು ಇಳಿಕೆ, ಇಂದಿನಿಂದ ಹೊಸ ದರ ಜಾರಿ. ಜುಲೈನಲ್ಲಿ ಜಿಎಸ್ಟಿ ಸಂಗ್ರಹದಲ್ಲಿ ಗಮನಾರ್ಹ ಏರಿಕೆ, 211,205 ಕೋಟಿ ರೂಪಾಯಿಗಳ ಏರಿಕೆಯೊಂದಿಗೆ 15% ಹೆಚ್ಚಳ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಪದಕ ಗಳಿಸಿರುವ ಭಾರತದ ಕ್ರೀಡಾಪಟುಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ ಹಾಗೂ ಪ್ರಧಾನಿ ಅಭಿನಂದನೆ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026ಕ್ಕೆ ಅನುಮೋದನೆ ನೀಡಿದ್ದಾರೆ. ಈ ಮಸೂದೆಯನ್ನು ಗುರುವಾರ ಸಂಸತ್ತು ಅಂಗೀಕರಿಸಿತ್ತು. ಕಠಿಣ ಶಿಕ್ಷೆಗಳನ್ನು ಪರಿಚಯಿಸುವ ಮತ್ತು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಮೂಲಕ ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅನ್ಯಾಯದ ಅಭ್ಯಾಸಗಳನ್ನು ತಡೆಯುವುದು ಈ ಕಾಯ್ದೆಯ ಗುರಿಯಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸುವಾಗ ದೃಢವಾದ ಕಾನೂನು ಚೌಕಟ್ಟನ್ನು ರಚಿಸುವ ಮೂಲಕ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ, ನ್ಯಾಯಸಮ್ಮತತೆ ಮತ್ತು ಸಮಗ್ರತೆಯನ್ನು ಬಲಪಡಿಸಲು ಕಾಯ್ದೆ ಪ್ರಯತ್ನಿಸುತ್ತದೆ. 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೊಳಗಾದ ಅಪರಾಧಿಗಳಿಗೆ ಸೇರಿದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕಠಿಣ ದಂಡಗಳು ಸೇರಿದಂತೆ ಹಲವಾರು ಪ್ರಮುಖ ನಿಬಂಧನೆಗಳನ್ನು ಈ ಕಾಯ್ದೆ ಒಳಗೊಂಡಿದೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆ ಭೋಗಪುರಂನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಗ್ರೀನ್ಫೀಲ್ಡ್ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಿದರು. ಇದಕ್ಕೂ ಮೊದಲು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಧಾನಿಯವರನ್ನು ಆಂಧ್ರಪ್ರದೇಶ ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್, ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಮತ್ತು ಇತರ ಗಣ್ಯರು ಬರಮಾಡಿಕೊಂಡರು. ಪ್ರಧಾನಿಯವರು ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಉದ್ಘಾಟಿಸಿದರು. ಬಳಿಕ ವಿಮಾನ ನಿಲ್ದಾಣದ ಅತ್ಯಾಧುನಿಕ ಪ್ರಯಾಣಿಕರ ಸೌಲಭ್ಯಗಳನ್ನು ಪರಿಶೀಲಿಸಿದರು. ಈ ವೇಳೆ ವಿಮಾನ ನಿಲ್ದಾಣದ ವಿನ್ಯಾಸ, ಸುಧಾರಿತ ತಂತ್ರಜ್ಞಾನ, ಮಾಸ್ಟರ್ ಪ್ಲಾನ್ ಮತ್ತು ವಾಯುಯಾನ ಕೇಂದ್ರವಾಗಿ ಭವಿಷ್ಯದ ವಿಸ್ತರಣೆಯ ಕುರಿತು ಅಧಿಕಾರಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಹಿತಿ ನೀಡಿದರು. ಪ್ರಧಾನಿಯವರು ಉತ್ತರ ಆಂಧ್ರದ 13,500ಕ್ಕೂ ಹೆಚ್ಚು ಬುಡಕಟ್ಟು ಮಹಿಳೆಯರು ಪ್ರದರ್ಶಿಸಿದ ಸಾಂಪ್ರದಾಯಿಕ ತಿಮ್ಸಾ ನೃತ್ಯವನ್ನು ವೀಕ್ಷಿಸಿದರು. ನಂತರ ಅವರು ಕರ್ನಾಟಕದ ಮೈಸೂರಿಗೆ ತಲುಪಲಿದ್ದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದಲ್ಲಿ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ವಿವೇಕ ಸ್ಮಾರಕವು ನವೆಂಬರ್ 1892ರಲ್ಲಿ ಸ್ವಾಮಿ ವಿವೇಕಾನಂದರು ಭಾರತದಾದ್ಯಂತ ಪ್ರಯಾಣ ಮಾಡುವಾಗ ಮೈಸೂರಿಗೆ ನೀಡಿದ ಐತಿಹಾಸಿಕ ಭೇಟಿಯನ್ನು ಸ್ಮರಿಸುತ್ತದೆ. ಪ್ರಸಿದ್ಧ ನಿರಂಜನ ಮಠದಲ್ಲಿ ಸ್ಥಾಪಿಸಲಾದ ವಿವೇಕ ಸ್ಮಾರಕವು 81,000 ಚದರ ಅಡಿಗಳಿಗೂ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಇದು ಮುಖ್ಯವಾಗಿ 4D ಅನುಭವ ಕೇಂದ್ರ, ಪ್ರದರ್ಶನ ಸಭಾಂಗಣ, ಸುಮಾರು 700 ಜನರು ಕುಳಿತುಕೊಳ್ಳಬಹುದಾದ ಆಂಫಿಥಿಯೇಟರ್, ತರಗತಿ ಕೊಠಡಿಗಳು, ಸಮ್ಮೇಳನ ಕೊಠಡಿಗಳು, ಗ್ರಂಥಾಲಯ, ಓದುವ ಕೊಠಡಿ, ಧ್ಯಾನ ಮತ್ತು ಯೋಗ ಸಭಾಂಗಣ ಹಾಗೂ ಪುಸ್ತಕ ಮಳಿಗೆಯನ್ನು ಹೊಂದಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಮೀಸಲಾದ ಸೌಲಭ್ಯಗಳನ್ನು ಸಹ ಈ ಕೇಂದ್ರ ಒಳಗೊಂಡಿದೆ. ಇಂದು ರಾಜರ್ಷಿ ಪುರುಷೋತ್ತಮ ದಾಸ್ ಟಂಡನ್ ಅವರ ಜನ್ಮ ವಾರ್ಷಿಕೋತ್ಸವದ ಹಿನ್ನೆಲೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ವಿವಿಧ ಚಳವಳಿಗಳಲ್ಲಿ ರಾಜರ್ಷಿ ಪುರುಷೋತ್ತಮ ದಾಸ್ ಟಂಡನ್ ಅವರು ಪ್ರವರ್ತಕ ಪಾತ್ರವನ್ನು ವಹಿಸಿದ್ದಾರೆ ಎಂದು ಹೇಳಿದ್ದಾರೆ. ಉತ್ಸಾಹಭರಿತ ಬರಹಗಳ ಮೂಲಕ ರಾಜರ್ಷಿ ಪುರುಷೋತ್ತಮ ದಾಸ್ ಟಂಡನ್ ಸಮಾಜವನ್ನು ಜಾಗೃತಗೊಳಿಸುವ ಮತ್ತು ರಾಷ್ಟೀಯ ಪ್ರಜ್ಞೆ ತುಂಬುವ ಪ್ರಮುಖ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಿಂದಿ ಭಾಷೆಗೆ ರಾಜರ್ಷಿ ಪುರುಷೋತ್ತಮ ದಾಸ್ ಟಂಡನ್ ಅವರ ಕೊಡುಗೆ ಅವಿಸ್ಮರಣೀಯವಾಗಿದೆ. ರಾಷ್ಟೀಯ ಸೇವೆಗೆ ಅವರ ಸಮರ್ಪಣೆ ಮುಂದಿನ ಪೀಳಿಗೆಯೇ ಸ್ಫೂರ್ತಿಯ ಶಾಶ್ವತ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ತೈಲ ಮಾರುಕಟ್ಟೆ ಕಂಪನಿಗಳು ಇಂದು ವಾಣಿಜ್ಯ ಎಲ್ಪಿಜಿ ಅನಿಲದ ಬೆಲೆಯನ್ನು ಸುಮಾರು 200 ರೂಪಾಯಿಗಳಷ್ಟು ಕಡಿಮೆ ಮಾಡಿವೆ. ದೆಹಲಿಯಲ್ಲಿ 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಹೊಸ ಬೆಲೆ ಈಗ 2,738 ರೂಪಾಯಿಗಳಾಗಲಿದೆ. ಅದೇ ರೀತಿ ಕೋಲ್ಕತ್ತಾದಲ್ಲಿ 2,872.50 ರೂಪಾಯಿ, ಮುಂಬೈನಲ್ಲಿ 2,691.50 ರೂಪಾಯಿ ಮತ್ತು ಚೆನ್ನೈನಲ್ಲಿ 2,906 ರೂಪಾಯಿಗಳಾಗಿರಲಿದೆ. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಹೊಸ ಬೆಲೆಗಳು ಇಂದಿನಿಂದ ಜಾರಿಗೆ ಬಂದಿದ್ದು, ಈ ನಿರ್ಧಾರವು ರೆಸ್ಟೋರೆಂಟ್ಗಳು, ಡಾಬಾಗಳು, ಹೋಟೆಲ್ಗಳು ಮತ್ತು ಆಹಾರ ಹಾಗೂ ಪಾನೀಯ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಕೊಂಚ ಮಟ್ಟಿಗೆ ನಿರಳತೆಯನ್ನು ನೀಡುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಳೆದ ತಿಂಗಳಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹವು 211,205 ಕೋಟಿ ರೂಪಾಯಿಗಳಿಗೆ ಗಮನಾರ್ಹ ಏರಿಕೆ ಕಂಡಿದೆ. 2025 ಜುಲೈನಲ್ಲಿ

183,065 ಕೋಟಿ ರೂಪಾಯಿಗಳಿದ್ದ ಜಿಎಸ್ಟಿ ಸಂಗ್ರಹ ವರ್ಷದಿಂದ ವರ್ಷಕ್ಕೆ ಶೇಕಡಾ 15.4% ಹೆಚ್ಚಳವಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಒಟ್ಟು ದೇಶೀಯ ಜಿಎಸ್ಟಿ ಆದಾಯ 144,695 ಕೋಟಿ ರೂಪಾಯಿಗಳಾಗಿದ್ದು ಇದು ಒಂದು ವರ್ಷದ ಹಿಂದಿನ ಪ್ರಮಾಣಕ್ಕಿಂತ ಶೇಕಡಾ 10.1% ಹೆಚ್ಚಾಗಿದೆ. ಆಮದುಗಳಿಂದಾದ ಜಿಎಸ್ಟಿ ಸಂಗ್ರಹ ಶೇಕಡಾ 28.8% ಹೆಚ್ಚಾಗಿ 66,511 ಕೋಟಿ ರೂಪಾಯಿಗಳಿಗೆ ತಲುಪಿದ್ದು ಒಟ್ಟಾರೆ ಮಾಸಿಕ ಸಂಗ್ರಹಕ್ಕೆ ಉತ್ತೇಜನ ನೀಡಿದೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಪದಕ ಗಳಿಸಿರುವ ಭಾರತದ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಕ್ರೀಡಾಕೂಟದಲ್ಲಿ ಪುರುಷರ ಜಾವೆಲಿನ್ ಎಸೆತದಲ್ಲಿ ಬೆಳ್ಳಿ ಪದಕ ಜಯಿಸಿರುವ ನೀರಜ್ ಚೋಪ್ರಾ ಮತ್ತು ಕಂಚಿನ ಪದಕ ಗಳಿಸಿದ ಯಶ್ವೀರ್ ಸಿಂಗ್ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ಡೆಕಥ್ಲಾನ್ನಲ್ಲಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡ ತೇಜಸ್ವಿನ್ ಶಂಕರ್ ಹಾಗೂ ಮಹಿಳೆಯರ 57 ಕೆಜಿ ಜೂಡೋ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಜೂಡೋ ಆಟಗಾರ್ತಿ ಯಾಮಿನಿ ಮೌರ್ಯ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ಇದೇ ವೇಳೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಮಾಧ್ಯಮ ಪೋಸ್ಟ್ನಲ್ಲಿ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ನೀರಜ್ ಚೋಪ್ರಾ, ಯಶ್ವೀರ್ ಸಿಂಗ್, ತೇಜಸ್ವಿನ್ ಶಂಕರ್ ಮತ್ತು ಯಾಮಿನಿ ಮೌರ್ಯ ಅವರನ್ನು ಅಭಿನಂದಿಸಿದ್ದಾರೆ. ಮಧ್ಯಪ್ರದೇಶ ಪೊಲೀಸರ ಮಾದಕ ದ್ರವ್ಯ ವಿರೋಧಿ ಅಭಿಯಾನವಾದ ನಶೆ ಸೆ ದೂರಿ ಹೇ ಜರೂರಿ 2.0 5 ವಿಶ್ವ ದಾಖಲೆಗಳನ್ನು ನಿರ್ಮಿಸಿದೆ. ಅಭಿಯಾನದಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದ್ದರು. ಲಂಡನ್ನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಅಭಿಯಾನದ 5 ಸಾಧನೆಗಳನ್ನು ಗುರುತಿಸಿದೆ. 15 ದಿನಗಳ ಕಾಲ ನಡೆದ ಅಭಿಯಾನ ಜನರಿಗೆ ಮಾದಕ ದ್ರವ್ಯಗಳಿಂದ ದೂರವಿರುವ ಸಂದೇಶವನ್ನು ಸಾರಿತು. ಚಲನಚಿತ್ರ, ಕ್ರೀಡೆ, ಸಂಗೀತ, ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳ 60ಕ್ಕೂ ಹೆಚ್ಚು ಗಣ್ಯರು ಸಹ ಅಭಿಯಾನವನ್ನು ಬೆಂಬಲಿಸಿದರು. ರಾಜ್ಯಾದ್ಯಂತ ಜುಲೈ 15-30ರವರೆಗೆ ನಡೆದ ಅಭಿಯಾನವು ಮಾದಕ ದ್ರವ್ಯ ದುರುಪಯೋಗದ ವಿರುದ್ದ ಜಾಗೃತಿ ಮೂಡಿಸಿತು ಎಂದು ಮಧ್ಯಪ್ರದೇಶ ಪೊಲೀಸ್ ಪ್ರಧಾನ ಕಚೇರಿ ತಿಳಿಸಿದೆ. ಕೇರಳಂನಲ್ಲಿ ಭಾರಿ ಮಳೆ ಮುಂದುವರೆದಿದ್ದು 14 ಜಿಲ್ಲೆಗಳ ಪೈಕಿ 8 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. 3 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಜಾರಿಯಲ್ಲಿದ್ದರೆ ಉಳಿದ 3 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. 9 ಜಿಲ್ಲೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ಮುಚ್ಚಲ್ಪಟ್ಟಿವೆ. ನಿನ್ನೆ ಸಂಜೆಯಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಹಲವಾರು ಪ್ರದೇಶಗಳಲ್ಲಿ ಭೂಕುಸಿತ ಮತ್ತು ಪ್ರವಾಹ ಉಂಟಾಗಿದೆ. ಕೊಟ್ಟಾಯಂ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ 2 ಪೆಟ್ಟ ಮುಳುಗಿದ್ದು ಪಟ್ಟಣ ಸಂಪರ್ಕ ಕಡಿತಗೊಂಡಿದೆ. ಹತ್ತಿರದ ವಸತಿ ಪ್ರದೇಶಗಳು ಜಲಾವೃತವಾಗಿವೆ. ಜಲಾಶಯದ ಮಟ್ಟ ಏರುತ್ತಲೇ ಇರುವುದರಿಂದ ಪಾಲಕ್ಕಾಡ್ನ ಮಂಗಳಂ ಅಣೆಕಟ್ಟು ಮತ್ತು ತಿರುವನಂತಪುರಂನ ನೆಯ್ಯರ್ ಹಾಗೂ ಅರುವಿಕ್ಕರ ಅಣೆಕಟ್ಟುಗಳ ಗೇಟ್ಗಳನ್ನು ತೆರೆಯಲಾಗಿದೆ. ರಾಜ್ಯದ ಕರಾವಳಿಯಲ್ಲಿ 2 ದಿನಗಳ ಕಾಲ ಮೀನುಗಾರಿಕೆಯನ್ನು ಸಹ ನಿಷೇಧಿಸಲಾಗಿದೆ. ಇಂದಿನಿಂದ ಸಿಕ್ಕಿಂನಲ್ಲಿರುವ ನಾಥುಲಾ ಪಾಸ್ ಮೂಲಕ ಭಾರತ ಮತ್ತು ಚೀನಾ ಗಡಿ ವ್ಯಾಪಾರವನ್ನು ಪುನರಾರಂಭಿಸಲಿದ್ದು ಇದು 2 ನೆರೆಯ ರಾಷ್ಟಗಳ ನಡುವಿನ ಪ್ರಮುಖ ವ್ಯಾಪಾರ ಮಾರ್ಗದ ಪುನರುಜ್ಜೀವನವನ್ನು ಸೂಚಿಸುತ್ತದೆ. ಇದರೊಂದಿಗೆ ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ 2020ರಿಂದ 6 ವರ್ಷಗಳವರೆಗೆ ನಿರ್ಬಂಧಿಸಲಾಗಿದ್ದ ಗಡಿ ವ್ಯಾಪಾರ ಪುನರುಜ್ಜೀವಗೊಳ್ಳಲಿದ್ದು ಗಡಿಯಾಚೆಗಿನ ವಾಣಿಜ್ಯ ವ್ಯವಹಾರವನ್ನು ಉತ್ತೇಜಿಸುವ ನಿರೀಕ್ಷೆ ಇದೆ. ಯುನೈಟೆಡ್ ಕಿಂಗ್ಡಮ್ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ಆಂಡಿ ಬರ್ನ್ಹ್ಯಾಮ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ತಮ್ಮ ಸಂಭಾಷಣೆಯ ಸಮಯದಲ್ಲಿ ತಂತ್ರಜ್ಞಾನ, ನಾವೀನ್ಯತೆ, ರಕ್ಷಣೆ, ಭದ್ರತೆ, ಶುದ್ದ ಇಂಧನ ಹಾಗೂ ಶಿಕ್ಷಣ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡಲು ಮತ್ತು ಭಾರತ ಯುಕೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಕುರಿತು ಮಾತುಕತೆ ನಡೆಸಿದ್ದಾಗಿ ತಿಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟಪತಿ ಅನುಮೋದನೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯಲ್ಲಿ ಪ್ರಧಾನಿ ಅವರಿಂದ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಉದ್ಘಾಟನೆ. 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ದರ 200 ರೂಪಾಯಿಗಳಷ್ಟು ಇಳಿಕೆ, ಇಂದಿನಿಂದ ಹೊಸ ದರ ಜಾರಿ. ಜುಲೈನಲ್ಲಿ ಜಿಎಸ್ಟಿ ಸಂಗ್ರಹದಲ್ಲಿ ಗಮನಾರ್ಹ ಏರಿಕೆ, 211,205 ಕೋಟಿ ರೂಪಾಯಿಗಳ ಏರಿಕೆಯೊಂದಿಗೆ ಶೇಕಡಾ 15%ರಷ್ಟು ಹೆಚ್ಚಳ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಪದಕ ಗಳಿಸಿರುವ ಭಾರತದ ಕ್ರೀಡಾಪಟುಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ ಹಾಗೂ ಪ್ರಧಾನಿ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನ ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ, ನಾದ ಮಕರಂದ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
4: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
3: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
4: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.
5: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ನಿಮ್ಮೆಲ್ಲರ ಸಂಗಡ.

ಈಗ ಶನಿವಾರದ ವಿಶೇಷ ಕಾರ್ಯಕ್ರಮ ಸಂದೇಶ ನಮಗೆ, ಸಂಗೀತ ನಿಮಗೆ. ಮೆಚ್ಚಿನ ಗೀತೆಗಳ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸುಸ್ವಾಗತ. ಇಂದು ಶನಿವಾರ ಅಲ್ವೇ, ಸೊ ಈ ದಿನದ ಲಂಚ್ ಟೈಮ್ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಕೇಳುಗರ ವಾಟ್ಸ್ಆ್ಯಪ್ ಸಂದೇಶಗಳನ್ನು ಆಧರಿಸಿದ ಮೆಚ್ಚಿನ ಚಿತ್ರಗೀತೆಗಳು ಪ್ರಸಾರವಾಗುತ್ತೆ. ಸೊ ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರವಾಗಬೇಕಾದ್ರೆ ಮೆಚ್ಚಿನ ಗೀತೆಯ ಮೊದಲ ಸಾಲು, ನಿಮ್ಮ ಮೆಚ್ಚಿನ ಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ನಿಮ್ಮ ಹಾಗೂ ನಿಮ್ಮ ಊರಿನ ಹೆಸರನ್ನು ಸಹ ಬರೆದು ತಿಳಿಸಬೇಕಾಗುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ ತಿಳಿದೇ ಇದೆಯಲ್ಲ, 9483091029 ನಂಬರ್. ಮತ್ತೊಮ್ಮೆ 9483091029. ಕಾರ್ಯಕ್ರಮಕ್ಕೆ ಈಗಾಗಲೇ ಸಂದೇಶಗಳು ಬಂದಿವೆ. ಅವುಗಳಲ್ಲಿ ಮೊದಲ ಸಂದೇಶ ಜಗಳೂರು ತಾಲೂಕು ಹನುಮಂತಪುರದ ಹೊನ್ನೂರು ಅಲಿ, ಇವರ ಒಂದು ಮೆಚ್ಚಿನ ಗೀತೆ ಪಾವನ ಗಂಗಾ ಚಿತ್ರದಿಂದ. ಹೊನ್ನೂರು ಅಲಿಯವರೇ, ನಿಮಗಾಗಿ ಪಾವನ ಗಂಗಾ ಚಿತ್ರದ ಗೀತೆ.

ಪಾವನ ಗಂಗಾ ಈ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ. ಈಗ ಹೊಸದುರ್ಗದ ಟಿ ಬಿ ಸರ್ಕಲ್ ಇಲ್ಲಿನ ಚಿದಾನಂದ್ ಅವರಿಗಾಗಿ ಒಂದು ಗೀತೆ, ನಗುವ ಹೂವು. ಈ ಚಿತ್ರದಿಂದ ಪಿ ಸುಶೀಲಾ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಗೀತರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಕೆಜೆ ಯೇಸುದಾಸ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಚಿತ್ರ ಸಿಂಗಾಪುರಿನಲ್ಲಿ ರಾಜಕೊಳ್ಳ. ಚಿ ಉದಯಶಂಕರ್ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಈ ಗೀತೆ ಹಾಸನದ ವಸಂತ್ ಕುಮಾರ್ ವಾಸು ನಿಮಗಾಗಿ.

0: ನೀನಿರು ಎಂದು ಸ್ನೇಹದಿಂದಿರು.
1: So what is life? Life is a game. Then play it, I say.
0: ಹಗಲು ಇರುಳು.

ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲಾ ತೇಲಿ ಇವರ ಸಂದೇಶ ಸಹ ಕಾರ್ಯಕ್ರಮಕ್ಕೆ ಬಂದಿದೆ. ನಿಮಗಾಗಿ ಜೀವನದಿ ಈ ಚಿತ್ರದ ಒಂದು ಗೀತೆ.

ಜೀವನದಿ ಈ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ, ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ಪೊಡ್ವಾಲ್. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ, ಹಂಸಲೇಖ ಅವರ ಸಂಗೀತವಿತ್ತು. ಸಂದೇಶ ನಮಗೆ, ಸಂಗೀತ ನಿಮಗೆ. ಮೆಚ್ಚಿನ ಗೀತೆಗಳ ಈ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಚಕ್ರವ್ಯೂಹ ಈ ಚಿತ್ರದಿಂದ. ಈ ಗೀತೆ ಆರ್ ಎಂ ಸಿ ಯಾರ್ಡ್ ಇಲ್ಲಿನ ನರಸಿಂಹ ಹಾಗೂ ಲಗ್ಗೆರೆಯ ಭೈರೇಗೌಡ ನಿಖಿಲ್ ನಿಮಗಾಗಿ. ಶಿವದಯಶಂಕರ್ ಅವರ ಗೀತ ರಚನೆ.

ಸಂದೇಶ ನಮಗೆ, ಸಂಗೀತ ನಿಮಗೆ, ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇದು ಶನಿವಾರದ ವಿಶೇಷ ಕಾರ್ಯಕ್ರಮ. ಈಗ ಹೊಸಕೋಟೆಯ ಉಮಾ ತಮ್ಮಾರೆಡ್ಡಿ, ನಿಮಗಾಗಿ ಆಟೋ ರಾಜ ಈ ಚಿತ್ರದ ಒಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಈ ಗೀತೆಯನ್ನು ಹಾಡಿದ್ದಾರೆ. ಚೌದಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಕಾರ್ಯಕ್ರಮದ ಮುಂದಿನ ಗೀತೆ ಲಿಂಗಸಗೂರಿನಿಂದ ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿ. ಹೆಸರು ಸೊಗಸಾಗಿದೆ ಅಲ್ವಾ? ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿ. ನಿಮಗಾಗಿ ಹಾವಿನ ಹೆಡೆ ಈ ಚಿತ್ರದ ಒಂದು ಗೀತೆ. ಶಿವದಯಶಂಕರ್ ಅವರ ಗೀತ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ತಿಂ ತುಂ ಪೈ ತುಂಟರ ಕಂಡರೆ ತಾಕು ಜಂ ಕುಂ ಕುಂ ಕುಂ ಕುಂ ತದಿಕ ಜಂ ಜಂ ಜಂ ಜಂ ಜಂ ತಾಕು ಜಗುಂ ಕುಂ ತದಿಕ ಜಗುಂ ಕುಂ ತದಿಕನ ತುಂ ತದಿಕನ ತುಂ ತದಿಕನ ತುಂ ತುಂಟರ ಕಂಡರೆ ದಿತ್ತಳಾಂಗ ದಿತ್ತಳಾಂಗ ದಿತ್ತಳಾಂಗ ತಕಿತ ತಕಿತ

0: ಚಚ್ಚುವೆನು ಕಿಡದೆಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲು ನಾನು ಹಿಂದೆ ಎಂದು ತಿಂದು ಎಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲ್ಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ಇನ್ನೊಂದು ಕೊಡಲೇನು ಇಗೋ ತಿನ್ನು ತಗೋ ತಿನ್ನು.
1: ಕಾರ್ಯಕ್ರಮ ಮುಂದುವರಿಯುತ್ತೆ ವಾರ್ತೆಗಳ ನಂತರ.
2: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
1: ಸಂದೇಶ ನಮಗೆ ಸಂಗೀತ ನಿಮಗೆ ಮೆಚ್ಚಿನ ಗೀತೆಗಳ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಮುಂದಿನ ಗೀತೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ನಾರಾಯಣಪುರದಿಂದ ಬಸವರಾಜ್ ಎಂ ಶಾರದಳ್ಳಿ ಹಾಗೂ ಪರಿವಾರದವರು ನಿಮ್ಮೆಲ್ಲರಿಗಾಗಿ ಗಾನಯೋಗಿ ಪಂಚಾಕ್ಷರ ಗವಾಯಿ ಈ ಚಿತ್ರದ ಒಂದು ಗೀತೆ. ಹಂಸಲೇಖ ಅವರ ಸಂಗೀತ ಗೀತೆಯನ್ನು ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಖಾಲಿ ನಿವೇಶನದಲ್ಲಿ 5 ವರ್ಷದೊಳಗೆ ಮನೆ ಕಟ್ಟಲೇಬೇಕು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಮೈಸೂರಿನಲ್ಲಿಂದು ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯಕ್ಕೆ 4,504 ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ಬಿಡುಗಡೆ ಮಾಡಿದ ಕೇಂದ್ರ ಸರ್ಕಾರ. ವಿಧಾನಸೌಧದಲ್ಲಿ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕೊಡಗಿನಲ್ಲಿ ಧಾರಾಕಾರ ಮಳೆ, ಹಾರಂಗಿ ಜಲಾಶಯದ ಒಳಹರಿವು ಹೆಚ್ಚಳ, ಕಬ್ಬಿನಿ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಿ ನೀರು ಬಿಡುಗಡೆ. ಸರ್ಕಾರ ಕಾರ್ಪೊರೇಷನ್ ಹಾಗೂ ಸಹಕಾರ ಸಂಘಗಳಿಂದ ಪಡೆದ ನಿವೇಶನದಲ್ಲಿ 5 ವರ್ಷದೊಳಗೆ ಮನೆ ಕಟ್ಟದಿದ್ದರೆ ನಿವೇಶನ ಹಿಂಪಡೆಯಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಬೆಂಗಳೂರಿನ ಎಸ್ಟಿ ಮಾಲ್ ಬಳಿ ಚಾಲನೆ ನೀಡಿ ಮಾತನಾಡಿದ ಅವರು, ಎಲ್ಲೆಂದರಲ್ಲಿ ಕಸ ಸುರಿಯುವ ವಾಹನಗಳನ್ನು ಮುಲಾಜಿಲ್ಲದೆ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೀದಿ ವ್ಯಾಪಾರಿಗಳಿಗೆ ಬೇರೆ ಜಾಗದಲ್ಲಿ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಲಾಗುವುದು ಎಂದು ಹೇಳಿದ್ದಾರೆ.

0: ಅದೇ ಕಾರ್ಪೊರೇಷನ್ ಸೈಟ್ ಆಗಲಿ, 5 ವರ್ಷದೊಳಗೆ ಅವರು ಮನೆಯನ್ನ ಕಟ್ಕೊಳ್ಬೇಕು. 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ, ಒಂದು ಸ್ವಚ್ಛತೆಯನ್ನ ಅವತ್ತಿಂದನೆ ಅವ್ರು ಕಾಪಾಡಬೇಕು. ಒಂದು ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮ್, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನಿಮ್ಗೆ ಏನ್ ಬೇಕು ಎಲ್ಲ ನಾವು ಸಾಲ ಎಲ್ಲ ಬ್ಯಾಂಕ್ ಗಳೆಲ್ಲ ಕೊಡ್ತದೆ, ಮನೆಗಳಿಗೆ ಕಡಿಮೆ ದರದಲ್ಲಿ ಕೊಡ್ತದೆ. ನೀವು ಚಿಕ್ಕ ಮನೆ ಯಾರು ಕಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಒಡೆದಾಕ್ಬಿಟ್ಟು ದೊಡ್ಡ ಮನೆ ಕಟ್ಕೊಳ್ಳುವಂತೆ. ಆದ್ರೆ ಮನೆನೇ ಕಟ್ಟದೆ ಖಾಲಿ ಇಟ್ಕೊಂಡು ಬರೀ ಇನ್ವೆಸ್ಟ್ಮೆಂಟ್ ಅಂತ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ಅದು ನಾವು ಸರ್ಕಾರದವರು ಅಲ್ಲಾಗುವಂತ ಎಲ್ಲ ಅನಾಹುತಗಳಿಗೆ, ಸ್ವಚ್ಛತೆಗೆ ನಾವು ಜವಾಬ್ದಾರಿಯಾಗಲಿಕ್ಕೆ ಸಾಧ್ಯ ಇಲ್ಲ.
1: ಇದೇ ವೇಳೆ ಕಾವೇರಿ ನದಿ ನೀರು ವಿವಾದ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ತಮಿಳುನಾಡಿಗೆ ಈವರೆಗೆ ಕಾವೇರಿ ನೀರು ಹರಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂಜೆ ವೇಳೆಗೆ 1 ಅಣೆಕಟ್ಟು ಭರ್ತಿಯಾಗಲಿದೆ, ಅಣೆಕಟ್ಟು ತುಂಬಿದ ಬಳಿಕವೂ ನೀರನ್ನು ಹಿಡಿದಿಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಈ ಕುರಿತಂತೆ ಪ್ರತಿಪಕ್ಷಗಳು ಹಾಗೂ ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ವಿವೇಕ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಬಳಿಕ ಪ್ರಧಾನಿಯವರು ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸ್ವಾಮಿ ವಿವೇಕಾನಂದರು 1892 ನವೆಂಬರ್ನಲ್ಲಿ ಭಾರತದಾದ್ಯಂತ ತಮ್ಮ ಪ್ರಯಾಣದ ಸಮಯದಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರ ಸ್ಮರಣಾರ್ಥ ಇದನ್ನು ನಿರ್ಮಿಸಲಾಗಿದೆ. ಐತಿಹಾಸಿಕ ನಿರಂಜನ ಮಠದಲ್ಲಿ ಸ್ಥಾಪಿಸಲಾದ ವಿವೇಕ ಸ್ಮಾರಕವು 81,000 ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ. ಪ್ರಧಾನಿ ಆಗಮಿಸುವ ಹಿನ್ನೆಲೆ ಮೈಸೂರಿನಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸದರು, ಸ್ವಾಮೀಜಿಗಳು ಉಪಸ್ಥಿತರಿರಲಿದ್ದಾರೆ. ರಾಜ್ಯ ಸರ್ಕಾರಗಳ ಅಭಿವೃದ್ದಿ ಮತ್ತು ಬಂಡವಾಳ ಹೂಡಿಕೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ 1,09,019 ಕೋಟಿ ರೂಪಾಯಿಗಳ ತೆರಿಗೆ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಇಂದು ಬಿಡುಗಡೆ ಮಾಡಲಾದ ಈ ತೆರಿಗೆ ಹಂಚಿಕೆಯು ಬಂಡವಾಳ ಮತ್ತು ಅಭಿವೃದ್ದಿ ವೆಚ್ಚವನ್ನು ವೇಗಗೊಳಿಸಲು ಹಾಗೂ ರಾಜ್ಯಗಳ ಹಣಕಾಸು ಸ್ಥಿತಿಯನ್ನು ಬಲಪಡಿಸಲಿದೆ. ರಾಜ್ಯಕ್ಕೆ 4,504 ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ಮಾಡಲಾಗಿದೆ. ವಿಧಾನಸೌಧದಲ್ಲಿ ಇಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್, ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ವಿವಿಧ ಅಭಿವೃದ್ದಿ ಪ್ರಾಧಿಕಾರಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ವಿವಿಧ ಅಭಿವೃದ್ದಿ ಪ್ರಾಧಿಕಾರ ಮತ್ತು ಮಂಡಳಿಗಳ ಕಾರ್ಯಚಟುವಟಿಕೆಗಳು, ಅಭಿವೃದ್ದಿ ಕಾಮಗಾರಿಗಳ ಪ್ರಗತಿ, ಅನುಷ್ಠಾನಗೊಳ್ಳುತ್ತಿರುವ ಯೋಜನೆಗಳು ಹಾಗೂ ಅನುದಾನ ಬಳಕೆಯ ಕುರಿತು ಸಮಗ್ರವಾಗಿ ಚರ್ಚಿಸಿ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಿದ್ದಾರೆ. ಸಚಿವ ಎಂಬಿ ಪಾಟೀಲ್, ಬ್ಯಾಡಗಿ ಶಾಸಕರಾದ ಬಸವರಾಜ್ ಶಿವಣ್ಣನವರ್, ಶಿಗ್ಗಾವಿ ಶಾಸಕ ಯಾಸೀರ್ ಖಾನ್ ಪಠಾಣ್, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಬೀಳಗಿ ಶಾಸಕ ಜೆಟಿ ಪಾಟೀಲ್, ಹುನಗುಂದ ಶಾಸಕರಾದ ವಿಜಯಾನಂದ ಎಸ್ ಕಾಶಪ್ಪನವರ್, ಕಂದಾಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ ಹಾಗೂ ಅಭಿವೃದ್ದಿ ಪ್ರಾಧಿಕಾರಗಳ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬಿಜೆಪಿ ಮುಖಂಡ ಎಂಕೆ ಪ್ರಾಣೇಶ್ ವಿಧಾನ ಪರಿಷತ್ನ ಉಪಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ತಮ್ಮ ರಾಜೀನಾಮೆ ಪತ್ರವನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಸಲ್ಲಿಸಿದ್ದು, ರಾಜೀನಾಮೆ ಅಂಗೀಕರಿಸುವಂತೆ ಕೋರಿದ್ದಾರೆ. ಚಿಕ್ಕಮಗಳೂರು ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ 2021 ನಡೆದ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದ ಬಿಜೆಪಿ ಅಭ್ಯರ್ಥಿ ಎಂಕೆ ಪ್ರಾಣೇಶ್ ಆಯ್ಕೆಯನ್ನು ಹೈಕೋರ್ಟ್ ಅಸಿಂಧುಗೊಳಿಸಿತ್ತು. ಈ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಗಾಯತ್ರಿ ಶಾಂತೇಗೌಡ ಅವರನ್ನು ವಿಜೇತ ಅಭ್ಯರ್ಥಿ ಎಂದು ಘೋಷಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ ಗಾಳಿಯಿಂದಾಗಿ ಮಡಿಕೇರಿಯಲ್ಲಿ ಜನಜೀವನ ವ್ಯತ್ಯಯವಾಗಿದೆ. ಕಾವೇರಿ ಉಗಮ ತಾಣವಾದ ತಲಕಾವೇರಿ ಭಾಗಮಂಡಲಗಳಲ್ಲಿಯೂ ಧಾರಾಕಾರ ಮಳೆ ಬೀಳುತ್ತಿದೆ. ಭಾಗಮಂಡಲದಲ್ಲಿ ಕಾವೇರಿ ನದಿ ನೀರಿನಲ್ಲಿ ಏರಿಕೆ ಕಂಡುಬಂದಿದ್ದು ತ್ರಿವೇಣಿ ಸಂಗಮ ಸ್ಥಾನ ಜಲಾವೃತಗೊಂಡಿದೆ. ಕಾವೇರಿ ನದಿ ನೀರು ಭಾಗಮಂಡಲದಲ್ಲಿ ಹೊಲಗದ್ದೆಗಳಿಗೆ ನುಗ್ಗಿದೆ. ಕೊಡಗಿನ ಪ್ರಮುಖ ಜಲಾಶಯ ಹಾರಂಗಿಗೆ ನೀರಿನ ಹರಿವು ಹೆಚ್ಚುತ್ತಲೇ ಇದೆ. 2,859 ಅಡಿ ಗರಿಷ್ಠ ಮಟ್ಟದ ಹಾರಂಗಿ ಅಣೆಕಟ್ಟೆಯಲ್ಲಿ ಪ್ರಸ್ತುತ 2,857.83 ಅಡಿ ನೀರಿದೆ. ಹಾರಂಗಿಗೆ 10,000 ಕ್ಯೂಸೆಕ್ನಷ್ಟು ನೀರಿನ ಹರಿವಿದ್ದು ಜಲಾಶಯದಿಂದ ನದಿಗೆ 11,000 ಕ್ಯೂಸೆಕ್ ನೀರು ಹರಿಬಿಡಲಾಗುತ್ತಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಕಾವೇರಿ ಕಿಚ್ಚನ್ನು ಕಬಿನಿ ಜಲಾಶಯ ತಣ್ಣಗಾಗಿಸಿದೆ. ಕೇರಳಂ ಹಾಗೂ

ಮಲೆನಾಡಿನಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯದ ಒಳಹರಿವಿನ ಪ್ರಮಾಣ ಗಣನೀಯವಾಗಿ ಏರಿಕೆ ಕಂಡಿದೆ. ಪ್ರಸ್ತುತ ಕಬಿನಿ ಅಣೆಕಟ್ಟೆಗೆ 15,500 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಒಟ್ಟು 19.52 ಟಿಎಂಸಿ ಸಾಮರ್ಥ್ಯಗೊಂಡಿರುವ ಜಲಾಶಯದಲ್ಲಿ ಈಗಾಗಲೇ 18 ಟಿಎಂಸಿ ನೀರು ಸಂಗ್ರಹವಾಗಿದೆ. ಒಳಹರಿವು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಜಲಾಶಯದ ಸುರಕ್ಷತೆಯ ದೃಷ್ಟಿಯಿಂದ ಕೆಲವೇ ಕ್ಷಣಗಳಲ್ಲಿ ನದಿಗೆ 8,000 ಕ್ಯೂಸೆಕ್ ನೀರು ಹರಿಸಲು ನಿರ್ಧರಿಸಲಾಗಿದೆ. ಈಗಾಗಲೇ 1,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ನದಿಗೆ ಅಪಾರ ಪ್ರಮಾಣದ ನೀರು ಹರಿಸಲಾಗುತ್ತಿರುವುದರಿಂದ ನದಿ ಪಾತ್ರದಲ್ಲಿ ವಾಸಿಸುವ ಸಾರ್ವಜನಿಕರು ಮತ್ತು ರೈತರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಕಬಿನಿ ಜಲಾಶಯದ ಅಧಿಕಾರಿಗಳು ಪ್ರಕಟಣೆಯ ಮೂಲಕ ಮುನ್ನೆಚ್ಚರಿಕೆ ನೀಡಿದ್ದಾರೆ. ನಾಳೆ ನಡೆಯುವ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಪಾರದರ್ಶಕತೆಯೇ ನಮ್ಮ ಬದ್ದತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಪರೀಕ್ಷಾ ಕೇಂದ್ರಕ್ಕೆ ತರಬಹುದಾದ ಹಾಗೂ ನಿಷೇಧಿತ ವಸ್ತುಗಳ ಸಂಪೂರ್ಣ ಪಟ್ಟಿಯನ್ನು ಈಗಾಗಲೇ ಅಭ್ಯರ್ಥಿಗಳ ಹಾಲ್ ಟಿಕೆಟ್ನಲ್ಲಿ ವಿವರವಾಗಿ ನೀಡಲಾಗಿದೆ. ಎಲ್ಲರೂ ಕಡ್ಡಾಯವಾಗಿ ವಸ್ತ್ರ ಸಂಹಿತೆ ಪಾಲಿಸುವಂತೆ ತಿಳಿಸಿದ್ದಾರೆ. ಧಾರ್ಮಿಕ ಉಡುಪು ಧರಿಸಿ ಪರೀಕ್ಷೆ ಬರೆಯಲು ಇಚ್ಛಿಸುವವರು ಪರೀಕ್ಷೆ ಆರಂಭಕ್ಕೂ 2.5 ಗಂಟೆ ಮೊದಲು ಕೇಂದ್ರದಲ್ಲಿ ಹಾಜರಿದ್ದು ತಪಾಸಣೆಗೆ ಒಳಪಟ್ಟು ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ. ಅಭ್ಯರ್ಥಿಗಳು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯುವಂತೆ ಹೇಳಿದ್ದಾರೆ. ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿಗಾಗಿ ನಾಳೆ ರಾಜ್ಯದಾದ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆ ಜರುಗಲಿದೆ. ಹಾವೇರಿ ಜಿಲ್ಲೆಯ 30 ಕೇಂದ್ರಗಳಲ್ಲಿಯೂ ಪರೀಕ್ಷೆ ನಡೆಯಲಿದ್ದು, ಪಾರದರ್ಶಕ ಹಾಗೂ ವ್ಯವಸ್ಥಿತವಾಗಿ ಪರೀಕ್ಷೆ ನಡೆಸಲು ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನಡೆಯುವ ನೇರ ನೇಮಕಾತಿ ಪರೀಕ್ಷೆಯನ್ನು ಅತ್ಯಂತ ಪಾರದರ್ಶಕವಾಗಿ ನಡೆಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ಯುವಕರು ಮಾದಕ ವಸ್ತುಗಳಿಂದ ದೂರವಿದ್ದು ಸದ್ಗುಣ, ಆರೋಗ್ಯಕರ ಹಾಗೂ ಶಿಸ್ತುಬದ್ಧ ಜೀವನ ಅಳವಡಿಸಿಕೊಳ್ಳಬೇಕು ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವಿಭಾಗದ ವತಿಯಿಂದ ಹಮ್ಮಿಕೊಂಡಿದ್ದ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ಡ್ರಗ್ಸ್ ಬೇಡ ಬ್ರೋ ಜಾಗೃತಿ ಅಭಿಯಾನದಲ್ಲಿ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರವಿರುವಂತೆ ನೋಡಿಕೊಳ್ಳುವುದು ಶೈಕ್ಷಣಿಕ ಸಂಸ್ಥೆ ಮತ್ತು ಸಮಾಜದ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಗಡಿನಾಡು ಬಳ್ಳಾರಿಯಲ್ಲಿ ಇಂದು ಇಳಕಲ್ಲಿನ ಡಾ ಮಹಾಂತ ಶಿವಯೋಗಿಗಳ ಜನ್ಮದಿನಾಚರಣೆ ಅಂಗವಾಗಿ ವ್ಯಸನಮುಕ್ತ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ವ್ಯಸನಮುಕ್ತ ಸಮಾಜಕ್ಕಾಗಿ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಮಹಾಂತ ಶಿವಯೋಗಿಗಳ ಜಯಂತಿ ಕಾರ್ಯಕ್ರಮವನ್ನು ವ್ಯಸನಮುಕ್ತ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ಮಂಡ್ಯ ನಗರದಲ್ಲಿ ಪ್ರತಿಭಟನೆಗಳು ಮುಂದುವರೆದಿದೆ. ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಬಿ ಶಂಕರ್ ಬಾಬು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಕಾರ್ಯಕರ್ತರು ಕೈಯಲ್ಲಿ ಗೋ ಬ್ಯಾಕ್ ವಿಜಯ್ ಎಂದು ಬರೆದಿರುವ ಫಲಕಗಳನ್ನು ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾಲಿ ನಿವೇಶನದಲ್ಲಿ 5 ವರ್ಷದೊಳಗೆ ಮನೆ ಕಟ್ಟಲೇಬೇಕು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಮೈಸೂರಿನಲ್ಲಿಂದು ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಿರುವ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯಕ್ಕೆ 4,504 ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ಬಿಡುಗಡೆ ಮಾಡಿದ ಕೇಂದ್ರ ಸರ್ಕಾರ. ವಿಧಾನಸೌಧದಲ್ಲಿ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕೊಡಗಿನಲ್ಲಿ ಧಾರಾಕಾರ ಮಳೆ, ಹಾರಂಗಿ ಜಲಾಶಯದ ಒಳಹರಿವು ಹೆಚ್ಚಳ, ಕಬಿನಿ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಿ ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 2:40.

ಕಾರ್ಯಕ್ರಮದಲ್ಲಿ ಈಗ ಚಿತ್ರದಾನ. ಚಿತ್ರದಾನ ಕಾರ್ಯಕ್ರಮದಲ್ಲಿ ಇಂದು ಗೆದ್ದ ಮಗ ಈ ಚಿತ್ರದ ಗೀತೆ. ಇದು 1983 ಬಿಡುಗಡೆಯಾದ ಚಿತ್ರ. ಚಿತ್ರದ ಗೀತೆಗಳನ್ನು ಬರೆದಿದ್ದಾರೆ ಆರ್ ಎನ್ ಜಯಗೋಪಾಲ್, ಸಂಗೀತ ನಿರ್ದೇಶನ ಚಕ್ರವರ್ತಿ. ಇದು ದ್ವಾರ್ಕಿಶ್ ಅವರ ಬ್ಯಾನರ್ ಅಡಿ

ಹಿಂದಿನ ಚಿತ್ರತಾಣ ಕಾರ್ಯಕ್ರಮದಲ್ಲಿ ಗೆದ್ದ ಮಗ ಈ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಈ ಚಿತ್ರದ ನಿರ್ದೇಶಕರು ಎಸ್ ಎ ಚಂದ್ರಶೇಖರ್. ಇವರು ಯಾರು ಅಂತ ಹುಡುಕ್ತಾ ಹೋದ್ರೆ ಈಗಿನ ತಮಿಳುನಾಡಿನ ಮುಖ್ಯಮಂತ್ರಿಯಾದ ವಿಜಯ್ ಜೋಸೆಫ್ ಅವರ ತಂದೆ. ಹೌದು, ಎಸ್ ಎ ಚಂದ್ರಶೇಖರ್ ಗೆದ್ದ ಮಗ ಚಿತ್ರದ ನಿರ್ದೇಶಕರು. ಇದು 1983 ಬಿಡುಗಡೆಯಾದ ಚಿತ್ರ.

ಗೆದ್ದ ಮಗ ಈ ಚಿತ್ರದಲ್ಲಿ ಒಟ್ಟಾರೆ 4 ಗೀತೆಗಳು ಇವೆ. ಇದರಲ್ಲಿ 3 ಗೀತೆಗಳನ್ನ ಈಗಾಗಲೇ ಕೇಳಿದಿರಾ. ಈಗ ಕಾರ್ಯಕ್ರಮದ ಕೊನೆಯ ಗೀತೆ ಗೆದ್ದ ಮಗ ಚಿತ್ರದಲ್ಲಿ.

ಗೆದ್ದ ಮಗ ಚಿತ್ರದ ಗೀತೆಗಳೊಂದಿಗೆ ಇಂದಿನ ಚಿತ್ರತಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಸಂಜೆ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಕೇಳುಗರೊಂದಿಗೆ ಸಂವಾದ. ವಿಷಯ, ನಮ್ಮ ಕೇಳುಗರಿಗೆ ಶ್ರೋತೃಗಳಿಗೆ ಜೀವನದ ಪಾಠ ಕಲಿಸಿದ ಚಿತ್ರ ಯಾವುದು? ವಿಷಯ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಕೇಳುಗರಿಗೆ ಶ್ರೋತೃಗಳಿಗೆ ಜೀವನದ ಪಾಠ ಕಲಿಸಿದ ಚಿತ್ರ ಯಾವುದು? ಪೂರ್ಣ ತಯಾರಿ ಮಾಡ್ಕೊಂಡು ಬನ್ನಿ, ಮಾತನಾಡೋಣ. ಅಲ್ಲಿವರೆಗೂ ನಮಸ್ಕಾರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ
4: ಕೇಳ್ರಪ್ಪ, ಕೇಳ್ರಿ. ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
1: ಸಾವಧಾನ ಸಮಾಧಾನ,
5: ಆ ಪಾತ್ರನೇ ನಮ್ಗೆ ಹೇಳುತ್ತದು. ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
1: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು ಭಾವ ಜಗತ್ತಿನ ಭೋರ್ಗರತ.
6: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
1: ಆಕಾಶ

0: ವಾಣಿ ಸದಾ ನಿಮ್ಮೊಂದಿಗೆ.
1: ಮನಸ್ಸೆಂದು ಕೊಡಿದಾಡಿದೆ
0: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 4:02.

ನಾನಿರುವುದೇ ನಿನಗಾಗಿ ಈ ಚಿತ್ರದ ಒಂದು ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಈ ಗೀತೆಯನ್ನು ಹಾಡಿದವರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಕೇಳುಗರೆ, ಇಂದಿನ ಪರಿಮಳ ಕಾರ್ಯಕ್ರಮದ ವಿಷಯ ಈಗಾಗಲೇ ತಿಳಿಸಿದ್ದೇನೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನೆನಪು ಮಾಡುವುದಾದ್ರೆ ನೋಡಿ, ಕನ್ನಡ ಚಿತ್ರರಂಗದ ಮೊದಲ ಟಾಕಿ ಸಿನಿಮಾ ಸತಿ ಸುಲೋಚನಾ ಇದು ಬಿಡುಗಡೆ ಆಗಿದ್ದು 1934. ಅಂದಿನಿಂದ ಇಂದಿನವರೆಗೂ ಕನ್ನಡ ಚಿತ್ರರಂಗದಲ್ಲಿ ಸಾವಿರಾರು ಚಿತ್ರಗಳು ಬಿಡುಗಡೆ ಆಗಿವೆ. ಇವುಗಳಲ್ಲಿ ನೂರಾರು ಚಿತ್ರಗಳು ಹಿಟ್, ಸೂಪರ್ ಹಿಟ್ ಸಹ ಆಗಿವೆ. ಆದರೆ ಕೆಲವು ಚಿತ್ರಗಳು ಮಾತ್ರ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ ಅಲ್ವೇ. ಇದರ ಜೊತೆಗೆ ಜೀವನದ ಪಾಠ ಸಹ ಕಲಿಸಿದೆ. ಸೊ ನಮ್ಮ ಕೇಳುವರಿಗೆ ಪ್ರಶ್ನೆ ಏನಂದರೆ, ಜೀವನದ ಪಾಠ ಕಲಿಸಿದ ಚಿತ್ರ ಯಾವುದು? ಜೀವನದ ಪಾಠ ಕಲಿಸಿದ ಕನ್ನಡದ ಚಿತ್ರ ಯಾವುದು? ನಮ್ಮ ಕೇಳುಗರು ದೂರವಾಣಿ ಕರೆ ಮಾಡಬಹುದು. ದೂರವಾಣಿ ಸಂಖ್ಯೆ 0802237799. ನಂಬರ್ ಮತ್ತೊಮ್ಮೆ 0802237799. ಮತ್ತೊಂದು ನಂಬರ್ ಸಹ ಇದೆ, 0802226 3927. ನಂಬರ್ ಮತ್ತೊಮ್ಮೆ 0802226 3927. ಪ್ರಶ್ನೆ ತಿಳಿತಲ್ಲ,

0: ಪ್ರೇಮಂ ಪೂಜ್ಯಂ ಈ ಚಿತ್ರದ ಒಂದು ಗೀತೆಯನ್ನ ಕೇಳಿದ್ರಿ. ನಮಸ್ತೆ, ಪರಿಮಳ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್, ಗುರುಪ್ರಸಾದ್ ಅಂತ.
0: ನಮಸ್ತೆ ಗುರುಪ್ರಸಾದ್ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದೆ ಸರ್, ನೀವ್ ಹೇಗಿದ್ದೀರಾ ಸರ್?
0: ನಾನು ಸಹ. ಏನ್ ಮಾಡ್ಕೊಂಡಿದ್ದಾರೆ ಗುರುಪ್ರಸಾದ್ ಅವರು?
1: ನಾವು ಪ್ರಿಂಟಿಂಗ್ ಸ್ಟೇಷನರಿ ಸಪ್ಲೈಯರ್ ಸರ್. ಈ ಮಧ್ಯಪತ್ರಿಕೆ ಎಲ್ಲ ಬರ್ತಲ್ಲ ಅದೆಲ್ಲ ಅಲ್ಲ, ಕಮರ್ಷಿಯಲ್ ಜಾಬ್, ಇಂಡಸ್ಟ್ರಿಯಲ್ ಜಾಬ್.
0: ಇಂಡಸ್ಟ್ರಿಯಲ್ ಜಾಬ್ ಅಂದ್ರೆ?
1: ಈ ಬಿಲ್ ಬುಕ್ಸ್, ಲೆಟರ್ಸ್, ಲೆಡ್ಜರ್ಸ್ ಅವೆಲ್ಲ ಬರ್ತಲ್ಲ ಆತರ.
0: ಓಕೆ. ಇತ್ತೀಚೆಗೆ 3D ಪ್ರಿಂಟಿಂಗ್, ಡಿಜಿಟಲ್ ಪ್ರಿಂಟಿಂಗ್ ಅಂತೆಲ್ಲ ಕೇಳ್ತಾ ಇದೀವಿ, ಅದನ್ನು ಮಾಡ್ತೀರಾ?
1: 3D ನಾವು ಜಾಸ್ತಿ 3D ಅಷ್ಟೈತೆ ಐಡಿಯಾ ಇಲ್ಲ, ಬಟ್ ಡಿಜಿಟಲ್ ಪ್ರಿಂಟಿಂಗ್ ಮಾಡಿಸ್ತೀವಿ ಸರ್.
0: ಡಿಜಿಟಲ್ ಪ್ರಿಂಟಿಂಗ್ ಮಾಡ್ತೀರಾ?
1: ಅದು ತುಂಬಾ ಬರುತ್ತೆ ಸರ್ ನಮ್ದು. ಅದಕ್ಕಿಂತ ಮಲ್ಟಿ ಕಲರ್ ಜಾಬೆ ಜಾಸ್ತಿ ಸರ್.
0: ಹೌದ್ರಾ?
1: ಮಲ್ಟಿ ಕಲರ್ ಅಂದ್ರೆ ಇವಾಗ ಏನಂದ್ರೆ ಅದ್ರಲ್ಲಿ ನೀವು ಎಷ್ಟೇ ಸಾವಿರ ಕಲರ್ ಇರಲಿ, CMYK ಅಂತ ಇವಾಗ ನೀವು ಪೇಪರ್ ಗಳಲ್ಲಿ ನೋಡಿರ್ತೀರಾ, ಕೆಳಗಡೆಗೆ 4 ಕಲರ್ ಇರುತ್ತೆ, ಬ್ಲಾಕ್, ಎಲ್ಲೋ, ಮೆಜೆಂಟಾ, ಸಯಾನ್ ಅಂತ ಇರುತ್ತೆ. CMYK ಅಂದ್ರೆ ಸಯಾನ್, ಮೆಜೆಂಟಾ, ಎಲ್ಲೋ, ಬ್ಲಾಕ್. K ಮೀನ್ಸ್ ಬ್ಲಾಕ್. ಆ 4 ಕಲರ್ ಅಲ್ಲೇ ಎಲ್ಲಾನು ಬಂದ್ಬಿಡುತ್ತೆ. ಆತರ ಇದೆ ಟೆಕ್ನಾಲಜಿ ಈಗ.
0: ಸೊ ಟೆಕ್ನಾಲಜಿ ಅನ್ನೋದು ಅಲ್ಲೂ ಬದಲಾವಣೆ ಆಗ್ತಾನೆ ಇದೆ ಕಂಟಿನ್ಯೂಸ್ ಆಗಿ.
1: ಇಲ್ಲ, ಬರ್ತಾ ಬರ್ತಾ ಡೆವಲಪ್ ಆಗ್ತಾ ಇದೆ. ಈಗೆಲ್ಲ ಏನಾಗ್ತಾ ಇತ್ತು, ನಾವು ಒಂದು ಸಣ್ಣ ವಿಸಿಟಿಂಗ್ ಕಾರ್ಡ್ ಇದ್ರು ಅವಾಗ ಮಲ್ಲೇಶ್ವರಂ ಅಲ್ಲಿ ಇದ್ವಿ, ಜಯನಗರ, ಕೋರ್ಮಂಗ್ಲ, ಅತ್ತಿಬೆಲೆಗೆ ಅಪ್ರೂವಲ್ ಹೋಗ್ತಾ ಇದ್ವಿ. ಈಗ ನಾವ್ ಯಾವ ಕಸ್ಟಮರ್ ಹತ್ರನು ಹೋಗಂಗಿಲ್ಲ, ಎಲ್ಲ ಕೂತ ಜಾಗದಲ್ಲೇ ಮುಗ್ದಾಗುತ್ತೆ. ಆ ರೀತಿ ಟೆಕ್ನಾಲಜಿ ಡೆವಲಪ್ ಆಗಿದೆ, ಬಿಸ್ನೆಸ್ ಅಷ್ಟೇ ಚೆನ್ನಾಗಿದೆ. ಈ ಲೈನ್ ಬಂದು 26 ಆಯ್ತು.
0: 26?
1: ಹೌದು ಸರ್.
0: ವೆರಿ ಗುಡ್,
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಹೇಳಿ ಪ್ರಸಾದ್ ಅವರೇ, ಕಾರ್ಯಕ್ರಮದ ವಿಷಯ ತಿಳಿತು ಅಂತ ಭಾವಿಸ್ತೇನೆ.
1: ಹೌದು ಸರ್, ತಿಳಿದಿದೆ. ನೀವು ಏನೇ ಸಿನಿಮಾ ನೋಡ್ಬೋದು, ಏನೇ ಸಿನಿಮಾ ನೋಡ್ಬೋದು, ಸಾಕ್ಷಾತ್ಕಾರ ಅಂತ ಒಂದು ಸಿನಿಮಾ ಹಿಸ್ಟ್ರಿಲಿ ಬಂದಿಲ್ಲ, ಮುಂದೆ ಬರಲ್ಲ,
0: ಬರೋದಿಲ್ಲ ಅಂತೀರಾ?
1: ಯಾಕೆ ಅಂತ ಹೇಳ್ತೀರಾ ಕೇಳಿ. ಅದರಲ್ಲಿ ಇವತ್ತಿನ ಕಾಲದಲ್ಲಿ ನಡೀತಾ ಇರೋ ವಿದ್ಯಮಾನನ ಅವತ್ತೇ ತೆಗೆದಿದ್ದಾರೆ. ಅಂದ್ರೆ ಅವತ್ತೇ ತೆಗೆದಿದ್ದಾರೆ ಅಂತಂದ್ರೆ, ಇವ ನೋಡಿ, ಒಬ್ಬ ಊರಿಗೆ ಹಿತ ಬಯಸೋನು ಪುರೋಹಿತ, ಅವನ್ ಸುಳ್ಳು ಹೇಳ್ತಾನೆ, ಅವನಿಗೇನ್ ಶಿಕ್ಷೆ ಆಗುತ್ತೆ? ಸಂಬಂಧಗಳಲ್ಲಿ ಇಲ್ಲ ಸಲ್ಲದ್ದು ಮಾತು ಕೇಳಿದ್ರೆ, ಗಂಡನ್ನ ಮಾತು ಬಿಟ್ಟು ಬೇರೆ ಮಾತು ಕೇಳ್ಕೊಂಡೋದ್ರೆ ಏನಾಗುತ್ತೆ? ಎಲ್ಲಾನು ಅಲ್ಲೇ ದೋಸೆ ತಿರುವಾಕ್ದಂಗೆ ಹೇಳ್ಬಿಟ್ಟಿದ್ದಾರೆ.
0: ಆಯ್ತಾ,
1: ಅದೊಂದು ನೀವು ನೋಡ್ಬಿಟ್ರೆ ಜೀವನದಲ್ಲಿ ಯಾವ ಸಿನಿಮಾನು ನೋಡೋದ್ ಬೇಡ. ಇದನ್ನ ನಾನು ಸುಮಾರು ಜನಕ್ಕೆ ಅಡ್ವೈಸ್ ಮಾಡಿದೀನಿ, ಅವರೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಕರೆಕ್ಟ್ ನೀವು ಹೇಳಿದ್ದು ಅಂತ. ನೋಡ್ಬಿಟ್ಮೇಲೆ ಅವರೆಲ್ಲ ಅಲ್ಲಿವರೆಗೂ ಸುಮ್ನೆ ನೋಡೋದ್ ಸಿನಿಮಾ ಅಲ್ಲ ಸರ್, ಸುಮ್ನೆ ನೋಡೋದ್ ಸಿನಿಮಾ ಸಿನಿಮಾನೇ ಅಲ್ಲ, ಆದ್ರೆ ನಾವು ಅದರಲ್ಲಿ ಇನ್ವಾಲ್ವ್ ಆಗ್ಬೇಕು.
0: ಹೌದು, ಯಾಕಂದ್ರೆ ಇದು 1970 ದಶಕದಲ್ಲಿ ಬಹುಶಃ ಬಂದಂತ ಸಿನಿಮಾ. ಆಗಿನ ಕಾಲಘಟ್ಟ ಹೇಗಿತ್ತು ಅಂದ್ರೆ, ಇದನ್ನೆಲ್ಲ ತುಂಬಾ ನಂಬ್ತಾ ಇದ್ರು, ಈ ಮೂಢನಂಬಿಕೆಗಳನ್ನ.
1: ಏನಾಗುತ್ತೆ, ಅವಾಗೆಲ್ಲ ವ್ಯಕ್ತಿಗ್ ಬೆಲೆ ಇತ್ತು, ಇವತ್ತು ಹಣಕ್ ಮಾತ್ರ ಬೆಲೆ. ನೀವು ನೋಡಿ, ಸಂಬಂಧಗಳಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಬಿಟ್ರೆ ಇವ್ ನಮ್ಮನ್ನು ಅಂತಾರೆ. ಆದ್ರೆ ದುಡ್ಡು ಒಂದು ಇದ್ ಬಿಟ್ರೆ ಎಂತ ಪೆದ್ದನು ಕೂಡ ಅವನ ರಾಯಲ್ ಟ್ರೀಟ್ಮೆಂಟ್ ಸಿಕ್ಬಿಡುತ್ತೆ.
0: ನಿಜ, ನಿಜ, ನಿಜ.
1: ಆದ್ರೆ ಯಾವಾಗ್ಲೂ ಅಷ್ಟೇ ಸರ್, ಒಂದು ವ್ಯಕ್ತಿತ್ವಕ್ಕೆ, ವ್ಯಕ್ತಿಗೆ ಬೆಲೆ ಕೊಡ್ಬೇಕು. ದುಡ್ಡು ಒಂದೇ ಇಲ್ಲ, ದುಡ್ಡು ಯಾರು ಬೇಕಾದ್ರೂ ದುಡಿಬಹುದು. ಇವತ್ತು ದುಡ್ಡು ಸುಲಭವಾಗಿ ಸಿಗ್ತಾ ಇದೆ ನೋಡಿ, ಅದಕ್ಕೆ ಯಾರಿಗೂ ತಲೆನಿಲ್ಲ.
0: ಒಟ್ಟಿನಲ್ಲಿ ಸಾಕ್ಷಾತ್ಕಾರ ಸಮಾಜದ ಮೇಲೆ ಪರಿಣಾಮ ಬೀರದಂತ,
1: ಖಂಡಿತವಾಗ್ಲು ನೀವು ಅಂತ ಸಿನಿಮಾ ನೋಡಕ್ ಚಾನ್ಸೇ ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ಅವನು ಊರ 4 ಜನ ಕೊಳ್ಳೆದ್ ಮಾಡೋನು, ಕೆಟ್ಟದ್ ಹೇಳ್ತಾನೆ, ಅವನ್ಗೆ ಏನಾಯ್ತು ಅಲ್ಲೇ. ಆಮೇಲೆ ಮನೆ ಸಂಬಂಧಗಳು ಮುರಿಸ್ತಾನೆ ಬಾಲಕೃಷ್ಣ, ಬಾಲಕೃಷ್ಣನ್ಗೆ ಏನಾಗುತ್ತೆ? ಒಳ್ಳೇದನ್ ಮಾಡಿದವರು ಇವರು ಮಹೇಶ್, ಯಾರೋ ನಮ್ಮ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಣ್ಣ ಅವರು, ಅವರು ಒಳ್ಳೇದ್ ಮಾಡ್ಕೊಂಡು ಹೋದಾಗ ಕೊನೆಗೆ ಅವ್ರಿಗೆ ಏನಾಯ್ತು, ಅವ್ರಿಗೆ ಎಂಡಿಂಗ್ ಎಷ್ಟ್ ಚೆನ್ನಾಗಿ ಸಿಗುತ್ತೆ ನೋಡಿ. ಯಮುನಾ ಅವ್ರಿಗೆ ಎಷ್ಟ್ ಚೆನ್ನಾಗಿದೆ, ಕಡೆಯಲ್ಲಿ ಅವರಿಬ್ರು ಭೇಟಿನಲ್ಲಿ ಆ ಕ್ಲೈಮ್ಯಾಕ್ಸ್ ಅಂತ ನೋಡಿದ್ರೆ ಇವತ್ತಿಗೂ ನಿಂತ್ಕೊಂಡ್ರೆ ಮೈಜು ಮನಸ್ಸೆ, ಕಣ್ಣಲ್ಲಿ ನೀರ್ ಬರುತ್ತೆ. ಆ ತರ ಇದೆ ಪರಿಸ್ಥಿತಿಗಳು.
0: ಹೌದು,
1: ಮನೆಯಲ್ಲಿ ನೋಡಿ, ಅವರು ಇವರು ಪೃಥ್ವಿರಾಜ್ ಕಪೂರ್ ಹೆಂಡತಿ ಅವ್ರೇನ್ ಮಾಡ್ತಾರೆ, ರಾಜ್ಕುಮಾರ್ ತಾಯಿ ತಮ್ಮನ್ ಮಾತು ಕಟ್ಕೊಂಡು ಹೋಗ್ತಾರೆ, ಅಣ್ಣನ್ ಮಾತು ಕಟ್ಕೊಂಡು ಅವ್ರ ಸಂಸಾರ ಅವ್ರದಾಗುತ್ತೆ. ನಿಜವಾಗ್ಲೂ ಎಂತ ಸಿನಿಮಾ ಇದೆ, ಅಂತ ಸಿನಿಮಾ ಬರಕ್ ಯಾವ ಕಾಲದಲ್ಲೂ ಚಾನ್ಸ್ ಇಲ್ಲ.
0: ನಿಜ ಗುರುಪ್ರಸಾದ್, ಇಂತ ಸಿನಿಮಾಗಳನ್ನ ಈಗಿನ ಜನರೇಷನ್ ಅಂದ್ರೆ ನಮ್ಮ ಮಕ್ಕಳಿಗೆ ತೋರಿಸ್ಬೇಕಲ್ವಾ?
1: ಒಪ್ಪಲ್ಲ, ಒಬ್ಬಿರಾಯನ್ ಕಾಲದಲ್ಲೇ ಇದಾರೆ ಅಂತಾರೆ. ಕಾಂತಾರ ಚೆನ್ನಾಗಿದೆ ಸರ್, ಅದ್ರಂತ ಸಿನಿಮಾ ಇಲ್ಲ ಬಿಡಿ. ಆದ್ರೆ ಏನೇ ಮಾಡಬೇಕು, ದೈವ ನಂಬಿಕೆ ಆಗ್ಲಿ ಮತ್ತೊಂದಾಗ್ಲಿ ಎಲ್ಲ ಇದೆ, ನಾವು ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಒಂದು ಅತ್ಯುತ್ತಮ ಚಲನಚಿತ್ರ ಕಾಂತಾರ, ಬಹಳ ಬದಲಾವಣೆ ತಂದ ಚಿತ್ರ. ಆದ್ರೆ ಸಂಸಾರದ ಬಗ್ಗೆ, ಫ್ಯಾಮಿಲಿ ಆಗಿರ್ಬೇಕು, ಒಂದು ಗಂಡ ಹೆಂಡತಿ ಸಂಬಂಧ ಏನು, ಅಣ್ಣ ತಮ್ಮನ ಸಂಬಂಧ ಏನು ಅಂದ್ರೆ ಸಾಕ್ಷಾತ್ಕಾರ ಒಂದೇ. ನನ್ನ
0: ಒಪಿನಿಯನ್ ಹಂಗೆ. ಸಾಕ್ಷಾತ್ಕಾರದಲ್ಲಿ ಮತ್ತೊಂದು ವಿಶೇಷತೆ ಏನಂದ್ರೆ, ಪೃಥ್ವಿರಾಜ್ ಕಪೂರ್ ಅವರ ನಟನೆ ಅಲ್ವಾ, ಆ ನಟನೆ ನಮ್ ಕನ್ನಡ ಸಿನಿಮಾಗೆ ಒಂದು ರೀತಿ ಮೆರುಗು ಅಂತಾನೆ ಹೇಳ್ಬಹುದು.
1: ಹೌದು, ಇವಾಗ ನೋಡಿ ಅವ್ರಿಗೆ ಹಿಂದಿನ ಸ್ಕ್ರಿಪ್ಟ್ ಬರ್ಕೊಡಕ್ ಹೋದ್ರೆ ನಾವು ವಾಯ್ಸ್ ಡಬ್ ಮಾಡ್ತೀವಿ ಅಂದ್ರೆ ಬೇಡ ಬೇಡ, ನಾನೇ ಹೇಳ್ತೀನಿ, ನನ್ಗೆ ಹೇಳ್ಕೊಡಿ, ನಾನು ಹೇಳ್ತೀನಿ ಅನ್ಬಿಟ್ಟು ಅವ್ರು ಅಷ್ಟು ಚೆನ್ನಾಗಿ ಎಲ್ಲಾನು ಕಲ್ತ್ಕೊಂಡು ಒಂದ್ ಭಾಷೆ ಬಗ್ಗೆ ಅಭಿಮಾನ ಇಟ್ಕೊಂಡು ಮಾಡಿದ್ರು ಅಂದ್ರೆ ಅಂತ ಬೇರು ನಟ ಎಲ್ಲಿ ಸಿಗ್ತಾರೆ ಸರ್?
0: ಹೌದು, ಯಾಕಂದ್ರೆ ಪೃಥ್ವಿರಾಜ್ ಕಪೂರ್ ಅವರು ರಾಜ್ಕುಮಾರ್ ಅವರನ್ನ ಕರೆಯೋದಿದೆಯಲ್ಲ ಸಿನಿಮಾದಲ್ಲಿ, ಅದು ಒಂಥರ ಸಕ್ಸಸ್ ಆಗಿದೆ. ಅವರು ಮಹೇಶ್ ಅಂತಾರಲ್ಲ, ಹೌದು ಹೌದು ನಿಜ,
1: ಮಹೇಶ್ ಅನ್ನೋ ವಾಯ್ಸ್
0: ನಿಜ.
1: ಕಡೆಗೆ ಹೇಳ್ತಾರಲ್ಲ ಯಾರನ್ನು ನಂಬೇಡ, ಬರೋರ್ಗೆಲ್ಲ ಸ್ವಾಗತ, ಹೋಗೋರ್ಗೆಲ್ಲ ನಮಸ್ಕಾರ ಅಂತಾರಲ್ಲ, ಆಕ್ಟಿಂಗ್ ಅವ್ರ ಜೊತೆಗೆ ಆ ನಾಗೇಂದ್ರ ರಾವ್, ಆರ್ ಎನ್ ಸುದರ್ಶನ್ ಅವ್ರ ತಂದೆ,
0: ಹೌದೌದು
1: ನಾಗೇಂದ್ರ ರಾವ್, ಬಾ ಬಾ ಬಾ, ಎಂತ ಕಲಾತ್ಮಕ ಚಿತ್ರ ಅಂದ್ರೆ ಅಂತದನ್ನ ನಾವು ಲೈಫ್ ಅಲ್ಲಿ ನೋಡಕ್ ಚಾನ್ಸೇ ಇಲ್ಲ ಬಿಡಿ. ಇವತ್ತಿನವ್ರಿಗೆ ಇಷ್ಟ ಪಡ್ಬೋದೇನೋ ಗೊತ್ತಿಲ್ಲ, ಆದ್ರೆ ಎಷ್ಟೋ ಜನ ನಾವ್ ಹೇಳದ್ಮೇಲೆ ನೋಡ್ಬಿಟ್ಟು ಅವ್ರುಗಳು ಬದಲಾವಣೆ ಆಗಿದ್ದಾರೆ. ಇಲ್ಲ ನಾವ್ ನೋಡ್ಬೇಕು, ಕರೋನಾ ಟೈಮಲ್ಲೆಲ್ಲ ನಾವು ಎಷ್ಟೊಂದ್ ಸಿನಿಮಾ ನೋಡೋದ್ರಿಂದ ಮನೆಗಳ ಕೂತ್ಕೊಂಡು ಅಂದ್ರೆ, ಬಟ್ ಇವೆಲ್ಲ ನಮ್ಗೆ ಸಣ್ಣ ವಯಸ್ಸಲ್ಲೇ ನೋಡ್ಬಿಟ್ಟಿದ್ವಿ ನಾವು, ನಮ್ಗೆ ಇವಾಗ 54 ವರ್ಷ, ಅವಾಗ್ಲಿಂದ ನೋಡ್ಬಿಟ್ಟಿದ್ವಿ ಆ ಸಿನಿಮಾಗಳೆಲ್ಲ, ಇಂಥದ್ ನೋಡಿಲ್ಲ ಅಂತಿಲ್ಲ ಅಷ್ಟೇ.
0: ಅಲ್ಲ, ಇಂಥ ಸಿನಿಮಾ ನೀಡಿದ ಪುಟ್ಟಣ್ಣ ಕಣಗಾಲ್ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಲ್ವಾ
1: ಸರ್? ಹ್ಯಾಟ್ಸ್ ಆಫ್ ಅಲ್ಲ, ಮುಂಚಿನ ಮೂರ್ತಿ ಇಟ್ಕೊಂಡು ಪೂಜೆ ಮಾಡ್ಬೇಕು ಸರ್. 37 ಸಿನಿಮಾಲ್ ಯಾವ್ದು ಫ್ಲಾಪ್ ಆಗಿದೆ ಹೇಳಿ ಸರ್ ನೋಡೋಣ.
0: ನಿಜ ನಿಜ ನಿಜ,
1: 37 ಸಿನಿಮಾಲ್ ಯಾವ್ದು ಫ್ಲಾಪ್ ಆಗಿದೆ? ಇಂಥ ಚೆನ್ನಾಗಿಲ್ಲ ಅಂತಿಲ್ಲ ನೋಡಿ, ಹೆಣ್ಣು ಬಗ್ಗೆ ತೆಗೆದ್ರು, ಅಹಂಕಾರದ ಬಗ್ಗೆ ತೆಗೆದ್ರು, ಫ್ಯಾಮಿಲಿ ಸೆಂಟಿಮೆಂಟ್ ತೆಗೆದ್ರು, ಪ್ರತಿಯೊಂದು ಅದರಲ್ಲೂ ಲೇಡೀಸ್ ಬೇಸ್ ಮೇಲೆ ತೆಗೆದ್ರಲ್ಲ ಆ ಗೆಜ್ಜೆ ಪೂಜೆ ಎಲ್ಲ ಹೆಂಗಿದೆ ಅದು ಸಿನಿಮಾ, ಯಪ್ಪ ಯಪ್ಪ. ಆತರ ಡೈರೆಕ್ಷನ್ ಒಬ್ರು ಟ್ಯಾಕ್ಸಿ ಡ್ರೈವರ್ ಆಗಿ ಇದ್ಕೊಂಡು ಅವ್ರ ಆತರ ಮಾಡಿದ್ರು ಅಂದ್ರೆ ನಿಜವಾಗ್ಲೂ ಅವೆಲ್ಲ ಬಿಡಿ, ನಾವು ಮಾತಾಡಕ್ಕೆ ನಮ್ಮ ಹತ್ರ ನಮ್ಗೆ ಯೋಗ್ಯತೆನೆ ಇಲ್ಲ ಮಾತಾಡಕ್ಕೆ.
0: ಗುರುಪ್ರಸಾದ್ ಅವರೇ, ಖುಷಿ ಆಯ್ತು ಮಾತಾಡಿದ್ದಕ್ಕೆ.
1: ಇಲ್ಲ, ನನಗೆ ತುಂಬಾ ಸಂತೋಷ ಆಯ್ತು, ನಿಮ್ಮ ಹತ್ರ ಬಹಳ ದಿವಸದಿಂದ ಮಾತಾಡ್ಬೇಕು ಅಂತಿದ್ದೆ ನೋಡಿ. ಇವತ್ತು ದೇವರು ಹೆಂಗ್ ಕನೆಕ್ಟ್ ಮಾಡ್ಬಿಟ್ಟ ಅಂದ್ರೆ ಭಗವಂತ ನನ್ನ ಲೈಫ್ ಅಲ್ಲಿ ಮರೀದೆ ಇರೋ ದಿನ ಆಗೋಯ್ತು.
0: ಖುಷಿ ಆಯ್ತು, ಖುಷಿ ಆಯ್ತು.
1: ಈ ಕಡೆ ಜೆ ಪಿ ನಗರ್ ಕಡೆ ಬಂದಾಗ
0: ಖಂಡಿತ
1: ನಾನು ಮಾತಾಡ್ಬೇಕು ಖುದ್ದಾಗಿ ಅಂತ ತುಂಬಾ ಇಷ್ಟ.
0: ಖಂಡಿತ ಖಂಡಿತ, ಸಿಗುವ ಸಿಗುವ. ಧನ್ಯವಾದಗಳು,
1: ನಮಸ್ಕಾರ.
0: ನಮಸ್ಕಾರ.

0: ನಮಸ್ತೆ, ಪರಿಮಳ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ, ನಮಸ್ತೆ.
1: ಹೇಳಿ ಸರ್.
0: ನಮಸ್ತೆ, ಕೇಳ್ತಾ ಇದೀಯಾ ನನ್ನ ಧ್ವನಿ? ಯಾರು, ಎಲ್ಲಿಂದ?
1: ಶಂಕರ್ ರೆಡ್ಡಿ ಅಂತ, ತಿಮ್ಮಾಪುರ್ ರಾಯಚೂರ್ ತಾಲೂಕು.
0: ಶಂಕರ್ ರೆಡ್ಡಿ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಸರ್.
0: ಪರಿಮಳ ಕಾರ್ಯಕ್ರಮದ ವಿಷಯ ತಿಳಿತಲ್ಲ?
1: ಹೇಳ್ತೀರಿ. ನಮ್ದು ಈಗಿನ ಕಾಲದ ಪಿಕ್ಚರ್ ಬಂಗಾರ ಬಹಳ ಚೆನ್ನಾಗಿದೆ. ಮನುಷ್ಯಂದು

0: ಅಭಿವೃದ್ಧಿ ಏಳಿಗೆ ಪ್ರತಿಯೊಂದಕ್ಕೆ ಚೆನ್ನಾಗಿತ್ತು. ಅದೊಂದು
1: ಬಂಗಾರದ ಮನುಷ್ಯ,
0: ಅದರಿಂದ ಪಾಠ, ನೀತಿ ಪಾಠ ಎಲ್ಲ ಚೆನ್ನಾಗಿದ್ರು, ಒಳ್ಳೆ ಚೆನ್ನಾಗಿತ್ತು.
1: ಶಂಕರ್ ರೆಡ್ಡಿ ಅವರಿಗೆ ಬಂಗಾರದ ಮನುಷ್ಯ ಜೀವನದ ಪಾಠ ಕಲಿಸಿದ ಚಿತ್ರ.
0: ಹ್ಮ್, ಜೀವನದ ಪಾಠ ಕಲಿಸಿದ್ರು, ಹೇಗೆ ನಾವು ಬಾಳ್ಬೇಕು ನಾವು ಜೀವನದಲ್ಲಿ.
1: ಹ್ಮ್ ಹ್ಮ್ ಹ್ಮ್. ಅದನ್ನ ಅಳವಡಿಸ್ಕೊಂಡಿದ್ದೀರಾ ಶಂಕರ್ ರೆಡ್ಡಿ ಅವರೇ?
0: ಆರಾಮಾಗಿರಿ. ನನಗೆ ಬಹಳ ಚೆನ್ನಾಗಿ ಅದರಲ್ಲಿದ್ದೇ ನೋವು ಇದಾಗಿತ್ತು.
1: ಅಲ್ಲ, ನಿಮ್ಗೆ ತುಂಬಾ ಹಿಡಿಸಿದಂತ ಪಾತ್ರ ಯಾವುದು ಅದರಲ್ಲಿ?
0: ರಾಜ್ಕುಮಾರ್,
1: ರಾಜ್ಕುಮಾರ್ ಅವ್ರದ್ದು. ಅದರಲ್ಲಿ ಯಾವ ಗುಣ ನಿಮ್ಗೆ ತುಂಬಾ ನಿಮ್ಗೆ ಹತ್ರ ಅನ್ಸುತ್ತೆ, ನಿಮ್ಮ ಜೀವನಕ್ಕೆ ಯಾವ್ದು ತುಂಬಾ ಹತ್ರ ಅನ್ಸುತ್ತೆ ಅದರಲ್ಲಿ?
0: ಅವ್ರದ್ದು ಬೇಸಾಯ ಮಾಡೋ ರೀತಿ, ಅವ್ರ ಸಂಬಂಧಿಕರು ಹೊಂದ್ಕೊಂಡು, ಅವ್ರದೆಲ್ಲ ಯಾವ ರೀತಿ ಹಳ್ಳಿಗೆ ಅಡ್ಜಸ್ಟ್ ಮಾಡಿಕೊಂಡು ಒಬ್ಬರಿಗೊಬ್ರು ಹೊಂದಾಣಿಕೆ ಹೊಂದ್ಕೊಂಡು ಹೋಗ್ತಾರೆ. ಅದು
1: ಹೌದು,
0: ಅದ್ರ ಬಗ್ಗೆ
1: ಹೊಂದಾಣಿಕೆ ಅಲ್ವಾ?
0: ಹೊಂದಾಣಿಕೆ, ಹೊಂದಾಣಿಕೆ ಬಗ್ಗೆ ಯಾವ ರೀತಿ ಜೀವನ ಯಾವ ರೀತಿ ಇದೆ ಅಂತ.
1: ಹ್ಮ್ ಹ್ಮ್. ಅದು ಈಗಿನ ಕಾಲಕ್ಕೆ ಹೋಲಿಸಿದ್ರೆ ತುಂಬಾ ಅಜಗಜಾಂತರ ಇದೆ ಅಂತೀರಾ?
0: ಅಜಗಜಾಂತರ, ಏ ಬಹಳ ಅಜಗಜಾಂತರ.
1: ಹೌದು. ಸಿನಿಮಾ ಎಲ್ಲಿ ನೋಡಿದ್ರಿ ಇದನ್ನ? ಎಲ್ಲಿ ನೋಡಿದ ನೆನಪು?
0: ರಾಯಚೂರಲ್ಲಿ.
1: ರಾಯಚೂರಲ್ಲಿ. ನಿಮ್ಗ ಆಗ ಎಷ್ಟು ವಯಸ್ಸು ಇರಬಹುದು?
0: ನಮ್ಗ 50 ಇರ್ಬೇಕು.
1: ಅವಾಗ 50 ಇರಬಹುದು.
0: ಹ್ಮ್ ಹ್ಮ್.
1: ಖುಷಿ ಆಯ್ತು ನಿಮ್ಮೊಂದಿಗೆ ಮಾತನಾಡಿದ್ದು ಶಂಕರ್ ರೆಡ್ಡಿ ಅವರೇ.
0: 76.
1: ಹ್ಮ್, ಖುಷಿ ಆಯ್ತು ನಿಮ್ಮೊಂದಿಗೆ ಮಾತನಾಡಿದ್ದು. ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತೇನೆ, ಕೇಳಿ.
0: ಆಯ್ತು,
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
0: ತಮಗೂ ಸರ್.

0: ನಮಸ್ತೆ, ಪರಿಮಳ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ತೆ ಸರ್.
0: ಯಾರು, ಎಲ್ಲಿಂದ?
1: ವಾಲ್ಮೀಕಿ ಸರ್ ಅವರು ಮಾತಾಡೋದು.
0: ಹೌದೌದು.
1: ನಮಸ್ತೆ ಸರ್, ನಮ್ಮ ಹೆಸರು ಜಗನ್ನಾಥ್ ಅಂತ ಹೇಳಿ.
0: ಹೇಗಿದ್ದೀರಾ ಜಗನ್ನಾಥ್ ಅವರೇ?
1: ಸರ್ ಚೆನ್ನಾಗಿದ್ದೀವಿ ಸರ್, ತಾವು ಹೇಗಿದ್ದೀರಾ?
0: ಚೆನ್ನಾಗಿದ್ದೀನಿ. ಏನ್ ಮಾಡ್ಕೊಂಡಿದ್ದಾರೆ ಜಗನ್ನಾಥ್ ಅವರು?
1: ಸರ್, ನಾವು ಕಚೇರಿ ಸಹಾಯಕ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದೀವಿ. ಹೆಬ್ಬಾಳದಲ್ಲಿ ಬೆಂಗಳೂರು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಂತ ಗೊತ್ತಿರ್ಬೇಕು ತಮ್ಗೆ.
0: ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್,
1: ಅಲ್ಲಿ ಕೆಲಸ ಮಾಡ್ತಾ ಇರೋದು ನಾವು. ಕಚೇರಿ ಸಹಾಯಕ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದೀವಿ ಸರ್.
0: ಗುಡ್ ಗುಡ್. ಜಗನ್ನಾಥ್ ಅವರೇ
1: ಹೇಳಿ ಸರ್.
0: ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ನಿಮ್ಮ ಜೀವನದಲ್ಲಿ ಕನ್ನಡ ಸಿನಿಮಾ ಪರಿಣಾಮ ಬೀರಿದ ಸಿನಿಮಾ ಯಾವುದು? ಜೀವನದ ಪಾಠ ಕಲಿಸಿದ ಸಿನಿಮಾ ಯಾವುದು?
1: ಈ ವಿಷಯದ ಬಗ್ಗೆ ಬಹಳ ಒಳ್ಳೆಯ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿದ್ರೆ ಸರ್, ಈ ದಿನದ ಸಂಭಾಷಣೆಗೆ ಧನ್ಯವಾದ. ತಮಗೆ ತುಂಬಾ ಅರ್ಥಪೂರ್ಣವಾದಂತ ವಿಷಯವನ್ನ ತೆಗೆದುಕೊಂಡಿದ್ದೀರಾ ಈ ಚರ್ಚೆಗೆ.
0: ಯಾಕಂದ್ರೆ ಸಿನಿಮಾಗಳು ಸಮಾಜದ ಕನ್ನಡಿ ಅಲ್ವಾ?
1: ಹೌದೌದು. ಆಗಿನ ಕಾಲದ ಸಿನಿಮಾಗಳನ್ನ ನೋಡ್ತಾ ಬಂದ್ರೆ ನಾವು ಬೆಳೆದಂತ ರೀತಿನ ನಮ್ಮ ಬಾಲ್ಯದನ್ನೆಲ್ಲ ನೆನಪು ಬರ್ತದೆ ಸರ್. ಸಿನಿಮಾಗಳನ್ನ ನಾವು ಅಷ್ಟು ಬಹಳಷ್ಟು ಕಲ್ತಿದೀವಿ ಹೇಳ್ಬೇಕಂತ. ಅದ್ರಲ್ಲೂ ಹೇಳ್ಬೇಕಂತಂದ್ರೆ ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳನ್ನು ನೋಡಿ ನಾವು ಬಹಳಷ್ಟು ಪ್ರೇರಣೆ ಆಗಿದೆ. ಒಳ್ಳೆ ಬುದ್ಧಿ ಕಲ್ತಿದೀವಿ, ಜೀವನದಲ್ಲಿ ಹೇಗೆ ಬದುಕ್ಬೇಕು, ಮತ್ತೆ ಗುರು ಹಿರಿಯರನ್ನ ಹೇಗೆ ಗೌರವಿಸ್ಬೇಕು, ತಂದೆ ತಾಯಿನ ಹೇಗೆ ನೋಡ್ಕೋಬೇಕು ಅನ್ನೋದನ್ನ ಬಹಳಷ್ಟು ಅರ್ಥಪೂರ್ಣವಾಗಿ ಆಗಿನ ಕಾಲದಲ್ಲಿ ಚಿತ್ರೀಕರಿಸ್ತಾ ಇದ್ರು.
0: ಯಾವ ಸಿನಿಮಾ? ಯಾವ ಸಿನಿಮಾ?
1: ನನ್ನ ತಿಳಿದ ಮಟ್ಟಿಗೆ ನನಗೆ ಬಹಳ ಇಷ್ಟವಾದಂತ ಚಿತ್ರ ಅಂತಂದ್ರೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಪತ್ ಕುಮಾರ್ ಸರ್ ನಟಿಸಂತ ಬಡವರ ಬಂದು ಚಿತ್ರ ಸರ್.
0: ಬಡವರ ಬಂದು
1: ಚಿತ್ರ ನಮ್ಮ ಬಹಳಷ್ಟು ಪರಿಣಾಮ ಬೀರಿದೆ ಸರ್. ಈ ತರ ಹೇಳ್ಬೇಕು ಅಂತಂದ್ರೆ ನನಗೆ ಬಹಳ ಅಚ್ಚುಮೆಚ್ಚಿನ ಚಿತ್ರ ಸರ್ ಅದು.
0: ಒಂದು ತಂದೆ ಮಗನ ಸಂಬಂಧ ತಿಳಿಸಿಕೊಟ್ಟ ಸಿನಿಮಾ ಅಲ್ವೇ?
1: ಹೌದೌದು. ಬಹಳ ಅರ್ಥಪೂರ್ಣದಂತ ಸಂದೇಶವನ್ನ, ಮತ್ತೆ ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ಆಗಿನ ಕಾಲದಲ್ಲಿ ನಾವು ಎಷ್ಟು ಮಹತ್ವ, ಬೆಲೆಯನ್ನ ಮತ್ತೆ ಗೌರವವನ್ನ ನೀಡ್ತಾ ಇದೀವಿ ಅನ್ನೋದನ್ನ ಈ ಚಿತ್ರದಲ್ಲಿ ನಾವು ಬಹಳಷ್ಟು ನೋಡಿ ತಿಳ್ಕೊಳ್ಳೋ ವಿಷಯಗಳು ಬಹಳಷ್ಟು ಇದೆ ಸರ್ ಇದು ಹೇಳ್ಬೇಕು ಅಂತಂದ್ರೆ.
0: ಹೌದು, ಖಂಡಿತ ಖಂಡಿತ ಖಂಡಿತ. ಈ ರೀತಿಯ ಸಿನಿಮಾಗಳು ಇವಾಗ ತುಂಬಾ ವಿರಳ ಅಂತ ಭಾವಿಸ್ತೀರಾ?
1: ಹೌದೌದು. ನನ್ನ ಅಭಿಪ್ರಾಯ, ನನ್ನ ಸ್ವಸ್ಥವಾದ ಅಭಿಪ್ರಾಯ ಅದೇ ರಮಣ್ ಅವರೇ. ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲ ಬರೀ ನೃತ್ಯಕ್ಕೆ, ಅಲಂಕಾರಕ್ಕೆ,

0: ಇದು ಸಾಹಸ ಇದಕ್ಕೆ ಮಾತ್ರನೇ ಸೀಮಿತವಾಗಿರ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಯಾಕಂದ್ರೆ ಆಗಿನ ಕಾಲದಲ್ಲಿ ಎಲ್ಲವೂ ಸಹ ಜೀವನದಲ್ಲಿ ಒಂದು ಪಾಠ ಕಲಿಬೇಕು, ಮನೆ ಬಂದು ಎಲ್ಲ ನೋಡಿ ಕೂತು ನೋಡಿ ಅಂತ ಚಿತ್ರಗಳನ್ನ ಆಗಿನ ಕಾಲದಲ್ಲಿ ತೆಗೀತಾ ಇದ್ರು. ಬಟ್ ಈಗಿನ ಕಾಲಕ್ಕೆಲ್ಲ ಅವೆಲ್ಲ ಮರೆ ಆಗ್ತಾ ಇದೆ ಅಂತ ಅನ್ನೋದು ನನ್ನ ಅಭಿಪ್ರಾಯ ರಮಣ್ ಅವರೇ.
1: ಅಲ್ಲ ಜಗನ್ನಾಥ್ ಅವರ, ಇವಾಗ ಈ ರೀತಿಯ ಸಿನಿಮಾಗಳು ಬಂದ್ರೆ ಯಶಸ್ಸು ಕಾಣೋದಿಲ್ಲ ಅಂತ ಅನಿಸುತ್ತಾ ನಿಮ್ಗೆ? ಯಾಕಾಗಿ ಸಿನಿಮಾ ಈ ರೀತಿ ಸಿನಿಮಾಗಳು ಬರೋದಿಲ್ಲ ಇವಾಗ?
0: ಇಲ್ಲ, ಈಗಿನ ಕಾಲದ ಅಂತಂದ್ರೆ ಆಗಿನ ಕಾಲದ ನಿರ್ದೇಶಕರು ಮತ್ತೆ ಸಂಗೀತ ನಿರ್ದೇಶಕರ
1: ಸಂಬಂಧಗಳು ಹಾಗೆ ಇದೆ ಅಲ್ವಾ, ತಂದೆ ಮಗ ಸಂಬಂಧ ಈಗಲೂ ಹಾಗೆ ಇದೆ
0: ಇದಾವೆ. ಬಟ್ ಅಂತಂದ್ರೆ ಆಗಿನಷ್ಟು ಮಹತ್ವಪೂರ್ಣ ಮತ್ತು ಗೌರವಯುತವಾಗಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.
1: ಮತ್ತೊಂದ್ ಏನಂದ್ರೆ, ಈ ರೀತಿಯ ಸಿನಿಮಾಗಳನ್ನ ಈಗಿನ ಮಕ್ಕಳಿಗೆ ತೋರಿಸಬೇಕು ಅಂತ ಭಾವಿಸ್ತೀರಾ?
0: ಈಗಿನ ಕಾಲ ಸಿನಿಮಾನು ನೋಡ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗ ಆಧುನಿಕತೆಗೆ ಮತ್ತೆ ತಂತ್ರಜ್ಞಾನಕ್ಕೆ ಬಹಳಷ್ಟು ಮಹತ್ವವನ್ನು ನೀಡ್ತಾ ಇದ್ದಾರೆ. ಬಟ್ ಆಗಿನ ಕಾಲದಲ್ಲಿ ನೋಡ್ಬೇಕು ಅಂತಂದ್ರೆ ನಮ್ಮ ಮನೆಯಲ್ಲಿ ಸತ್ಯವಾಗಿ ನಡೆದಂತ ನೈಜವಾದ ಘಟನೆಗಳನ್ನ ಆಧರಿಸಿ ಮಾಡ್ತಕ್ಕಂತಹ ಚಿತ್ರಗಳನ್ನ ನಾವು ಆಗಿನ ಕಾಲದಲ್ಲಿ ಕಾಣಬಹುದಿತ್ತು.
1: ಹೌದೌದು, ಖಂಡಿತ.
0: ಸಹಜವಾಗಿ ಒಂದು ಘಟನೆ ನಡೆದ್ರೆ, ಇಲ್ಲ ಒಂದು ಶುಭ ಸಮಾರಂಭ ನಡೆದ್ರೆ, ಅಥವಾ ಒಂದು ಸಾವು ಕಾರ್ಯ ಆಗಿರ್ಬೋದು, ಇಲ್ಲ ಇನ್ನೊಂದು ಒಳ್ಳೆ ಕೆಲಸದ ಓದಿಂದು ವಿದ್ಯಾಭ್ಯಾಸದಾಗ್ಬೋದು, ಈ ತರ ಒಂದು ಕಾದಂಬರಿಯನ್ನು ಆಧಾರವಾಗಿ ಇಟ್ಕೊಂಡು ಆಗಿನ ಕಾಲದಲ್ಲಿ ಸಿನಿಮಾವನ್ನ ಮಹತ್ವಪೂರ್ಣವಾಗಿ ಅರ್ಥಪೂರ್ಣವಾಗಿ ಚಿತ್ರೀಕರಣವನ್ನ ಮಾಡ್ತಾ ಇದ್ರು. ಆಗಿನ ಕಾಲದ ಸಾಹಿತ್ಯ ನೀವು ಹಾಡುಗಳನ್ನು ಸಹ ಕೇಳ್ಬೋದು, ಎಷ್ಟು ಸುಮಧುರವಾಗಿ ಸುಮಭರಿತವಾಗಿ ಇರ್ತಿತ್ತು. ಕೇಳಿದ್ರೆ ಕಿವಿಗೆ ತಂಪು, ಮನಸ್ಸಿಗೆ ತಂಪು ಮುದವನ್ನ ನೀಡ್ತಾ ಇತ್ತು. ಬಟ್ ಈಗಿನ ಕಾಲದ ಚಿತ್ರಗಳು ನಾನು ಹೇಳ್ಬೇಕು ಅಂತಂದ್ರೆ ತಪ್ಪಾಗಿ ಹೇಳ್ತಾ ಇಲ್ಲ, ಅಂದ್ರೆ ಈಗಿನ ಕಾಲದಲ್ಲಿ ಬರೀ ಈಗಿನ ತಾಂತ್ರಿಕತೆಗೆ ಮತ್ತೆ ವೈವಿಧ್ಯಮತೆಗೆ ಎಲ್ಲವನ್ನ ಮತ್ತೆ ಸೌಂದರ್ಯಯುತವಾಗಿ ನೋಡಿ ಅದ್ರ ಬಗ್ಗೆ ಆಧಾರಿತವಾಗಿ ತೆಗಿತಾರೆ ಅನ್ನೋದು ನನ್ನ ಅಭಿಪ್ರಾಯ ರಮಣ ಅವರೇ.
1: ಅಲ್ಲ, ಮತ್ತೆ ಬಡವರ ಬಂಧು ಸಿನಿಮಾಗೆ ಬರೋದಾದ್ರೆ,
0: ಹೌದು,
1: ಆ ಸಿನಿಮಾದ ಯಾವ ದೃಶ್ಯ ತುಂಬಾ ಮನಸ್ಸಿಗೆ ಹತ್ತಿರ ಅನ್ಸುತ್ತೆ?
0: ಅವರು ಅವರು ಸಂಪತ್ ಕುಮಾರ್ ಸರ್ ಮೊದಲು ಹೇಗೆ ಒಳ್ಳೆ ಶ್ರೀಮಂತರಾಗಿ ಇದ್ರು, ತದನಂತರ ಅವ್ರಿಗೆ ಕಡೆಗಾಲದಲ್ಲಿ ಯಾವ ರೀತಿ ಅವ್ರಿಗೆ ಆರೋಗ್ಯ ಇದಾಗಿ ಪಾರ್ಶ್ವವಾಗಿ ತದನಂತರ ಅವ್ರು ಆಸ್ತಿ ಹಿಡಿದಾಗ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವ್ರಿಗೆ ಎಷ್ಟು ಚೆನ್ನಾಗಿ ಮನೆಯಲ್ಲಿದ್ದು ಸೇವೆಯನ್ನು ಸಲ್ಲಿಸಿ ಅವ್ರ ಕಡೆಗಾಲದಲ್ಲಿ ಎಷ್ಟು ಚೆನ್ನಾಗಿ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದನ್ನ ತುಂಬಾ ಅರ್ಥಪೂರ್ಣವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಆ ಸನ್ನಿವೇಶ ಅಂತ ನನಗೆ ಇವತ್ತಿಗೂ ಕಣ್ಣಿಗೆ ಕಟ್ಟಂತ ಆಗಿದೆ.
1: ತಂದೆ ಆರೋಗ್ಯ ಕೆಟ್ಟಾಗ ಹೇಗೆ ಮಗ ಸ್ಪಂದಿಸ್ತಾರೆ ಅಂತ ಅಲ್ವಾ?
0: ಹೌದೌದು, ತಂದೆ ತಾಯಿಗೆ ಹೇಗೆ ನೋಡ್ಕೋಬೇಕು, ತಂದೆ ಕಡೆಗಾಲದಲ್ಲಿ ಮಕ್ಕಳು ತಾಯಿಗೆ ತಂದೆ ತಾಯಿಗೆ ಹೇಗೆ ಆಧಾರವಾಗಿರ್ಬೇಕು, ಹೇಗೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಅದು ನಿರ್ದೇಶಕರ ಹೆಸರು ನನಗೆ ಚೆನ್ನಾಗಿ ಜ್ಞಾಪಕ ಇಲ್ಲ ಸರಿ ರಾಮಣ್ಣ, ನಿಮ್ಗೇನ ಗೊತ್ತಿರ ನಿರ್ದೇಶಕರ ಹೆಸರು?
1: ಸಿನಿಮಾದ ನಿರ್ದೇಶಕರ?
0: ಹೌದೌದು, ನಿಮ್ಗೇನ ಗೊತ್ತಿದ್ಯಾ, ನನಗೆ ಮರ್ತುಬಿಟ್ಟಿದೀನಿ, ಬರ್ತಿಲ್ಲ.
1: ವಿಜಯ್ ಅವರು ಬಹುಶಃ ಬಡವರ ಬಂಧು ಸಿನಿಮಾದ ನಿರ್ದೇಶಕರು ಅಂತ ಭಾವಿಸ್ತೇನೆ. ನಿಮ್ಮ ಮತ್ತೆ ನಿಮ್ಮ ತಂದೆಯವರ ಸಂಬಂಧ ಹೇಗೆ ಇತ್ತ?
0: ಹೌದು, ಚಿಕ್ಕಂದಿನಿಂದಲೂ ಸಹ ತಂದೆ ತಾಯಿ ಜೊತೆಗೆ ಒಟ್ಟಿಗೆ ಎಲ್ಲ ಬೆಳೆದವರು. ನಮ್ದು ತುಂಬಾ ಕೂಡು ಕುಟುಂಬ. ನಮ್ಮ ತಾಯಿಗೆ ಮೂರ್ ಜನ ಮಕ್ಕಳು, ನಾನ್ ದೊಡ್ಡ, ಎರಡನೇ ನಮ್ಮ ತಮ್ಮ, ನಮ್ಮ ತಂಗಿ ಒಬ್ಳು, ಎಲ್ಲರೂ ಸಹ ಒಟ್ಟಿಗೆ ಒಂದೇ ಮನೆಯಲ್ಲಿ ಬೆಳೆದಂತವ್ರು.
1: ಬಹುಶಃ ಇದಕ್ಕಾಗಿ ಸಿನಿಮಾ ನಿಮ್ಗೆ ಮನಸ್ಸಿಗೆ ಹತ್ರ ಅಂತ ಭಾವಿಸ್ತೇನೆ.
0: ಬಹಳ ಹತ್ರ. ಇತ್ತೀಚೆಗೆ ಏಪ್ರಿಲ್ ತಿಂಗಳಲ್ಲಿ ನಮ್ಮ ತಂದೆ ಅಮ್ಮ ಕಳ್ಕೊಂಡ್ವಿ. ಆಗ್ಲಿಂದ ಅಂತೂ ನನಗೆ ತುಂಬಾ ಇದಾಗಿದೆ ಹೇಳ್ತಕ್ಕ ಅಂತಂದ್ರೆ. ಆ ಚಿತ್ರ ಮಾತ್ರ ನನಗೆ ಬಹಳ ತುಂಬಾ ಇಷ್ಟ. ಅದರಲ್ಲಂತೂ ಒಂದು ಹಾಡಿದೆ ಗೊತ್ತ, ಅದ್ರಲ್ಲಿ ನಿನ್ನ ಕಣ್ಗಳ ಬಿಸಿ ಹನಿಗಳು ನೂರು ಕಥೆಯ ಹೇಳಿದೆ.
1: ಹಾಡ್ತೀರಾ?
0: ಸ್ವಲ್ಪ ಬರುತ್ತೆ ರಮಣ್ ಅವರೇ, ಅಷ್ಟು ಪೂರ್ತಿಯಾಗಿ ಹಾಡು ಬರೋದಿಲ್ಲ.
1: ಪ್ರಯತ್ನ ಮಾಡಿ.
0: ಹಾಡ್ಲಿಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಮನಸ್ಸಿಗೆ ತುಂಬಾ ನೋವಾಗಿದೆ, ಹಂಗಾಗಿ ಹಾಡ್ಲಿಕ್ಕೆ ಆಗ್ತಿಲ್ಲ. ದೇವ್ ಕ್ಷಮೆ ಇರ್ಲಿ.
1: ತೊಂದ್ರೆ ಇಲ್ಲ. ನಿಮ್ಮೊಂದಿಗೆ ಮಾತನಾಡಿದ ಖುಷಿ ಆಯ್ತು, ಧನ್ಯವಾದಗಳು.
0: ಧನ್ಯವಾದ ಸರ್, ತಮಗೂ ಸಹ. ಹೇಗೋ ದೇವ್ರದೇ ಲೈನ್ ಸಿಕ್ತು ನನಗೆ ಮಾತಾಡ್ಲಿಕ್ಕೆ. ಹಾಗೆ ಇದು ವಿಷಯ ತಗೊಂಡ್ರೆ ತುಂಬಾ ಚೆನ್ನಾಗಿದೆ ಇವತ್ತು.
1: ಧನ್ಯವಾದ
0: ನಾನು. ವಿಷಯ ತುಂಬಾ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ, ಮತ್ತು ಒಳ್ಳೆ ಮಹತ್ವವನ್ನು ನೀಡುತ್ತೆ. ಇದು ಎಲ್ರಿಗೂ ಒಳ್ಳೆ ಸಂದೇಶವನ್ನ ನೀಡುತ್ತೆ. ಕೇಳಿದ್ರಿಗೆಲ್ರು ಸಹ ನಂದು ವಿನಂತಿ.
1: ಧನ್ಯವಾದಗಳು. ಧನ್ಯವಾದಗಳು. ಮಾತಾಡೋದಕ್ಕೆ
0: ನೋಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ, ನನ್ನ ಕೋರಿಕೆ.
1: ಹೌದು ಹೌದು.
0: ಧನ್ಯವಾದ ರಾಮಣ್ಣ ಅವರೇ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಮಸ್ತೆ, ಪರಿಮಳ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಸರ್.
1: ನಮಸ್ತೆ.

0: ಯಾರು ಎಲ್ಲಿಂದ?
1: ಸರ್, ದಾಸನ್ಪುರದಿಂದ ರೋಹಿತ್.
0: ರೋಹಿತ್ ಅವರೇ, ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
0: ನಾನು ಸಹ. ಆರೋಗ್ಯ ಹೇಗಿದೆ?
1: ಆರೋಗ್ಯ ಚೆನ್ನಾಗಿದೆ ಸರ್.
0: ವೆರಿ ನೈಸ್.
1: ಮಳೆ ಇಲ್ಲ, ಅದೊಂದೇ ಬೇಸರ
0: ಅಲ್ವಾ? ಹೌದು, ಎಲ್ಲ ಕಡೆ ಅದೇ ಬೇಸರ. ನಮ್ಮ ಸುಭಾನ್ ಕೋರಿ ಅವರು ಇವತ್ತು ಮಧ್ಯಾಹ್ನ ಫೋನ್ ಮಾಡಿದಾಗ ಅದೇ ಹೇಳ್ತಾ ಇದ್ರು.
1: ಹೌದು ಹೌದು ಸರ್, ಮಳೆಯ ಕೊರತೆ.
0: ನಿಜ ನಿಜ. ರೋಹಿತ್ ಅವರೇ, ನಮ್ಮ ರೋಹಿತ್ ಅವರು ನನಗೆ ಗೊತ್ತಿರೋ ಪ್ರಕಾರ ಸಿನಿಮಾ ಪ್ರಿಯರು.
1: ಹೌದು ಸರ್, ಹಾಡುಗಳು,
0: ಹಾಡುಗಳು ಪ್ರಿಯರು, ಸಿನಿಮಾ ಪ್ರಿಯರು, ಗಾಯಕಿ ಚಿತ್ರವರ ಅಭಿಮಾನಿಗಳು.
1: ಹೌದು ಸರ್, ಪಟ ಅಭಿಮಾನಿ ನನ್ನ ಚಿತ್ರಮ್ಮನ್ಗೆ.
0: ಹೌದು ಹೌದು ಹೌದು,
1: ಅವರ ಹಾಡನ್ನ ಕೇಳದೆ ಇರುವಂತ ದಿನನೇ ಇಲ್ಲ ಬಿಡಿ.
0: ಹೌದ್ರ?
1: ಹೌದು ಸರ್.
0: ಓ ವೆರಿ ನೈಸ್.
1: ಅವ್ರ ಹಾಡನ್ನ ಕೇಳದೆ ನನ್ನ ದಿನ ಮುಗಿಯೋದು ಇಲ್ಲ, ದಿನ ಸ್ಟಾರ್ಟ್ ಆಗೋದು ಇಲ್ಲ. ಚಿತ್ರಮ್ಮ ನನ್ನ ಜೀವನದಲ್ಲಿ ನಮ್ಮ ಮನೆಯವರೇ ಆಗ್ಬಿಟ್ಟಿದ್ದಾರೆ.
0: ಹೌದ್ರ? ಭೇಟಿ ಮಾಡಿದ್ರೆ ಯಾವತ್ತಾದ್ರು?
1: ಇಲ್ಲ ಸರ್, ಅವಕಾಶಕ್ಕೆ ಕಾಯ್ತಾ ಇದೀನಿ, ಯಾವಾಗತ್ತೆ ಗೊತ್ತಿಲ್ಲ.
0: ಪ್ರಯತ್ನ ಮಾಡಿ, ಪ್ರಯತ್ನ
1: ಮಾಡ್ಬೇಕು ಸರ್, ಮಾಡ್ಬೇಕು ಸರ್. ಎಷ್ಟು ಹಾಡುಗಳ ಸಂಗ್ರಹ ಕೂಡ ನಾನು ಇಟ್ಕೊಂಡಿದ್ದೀನಿ ಅವರದ್ದು.
0: ಓ ಹೌದ್ರ? ಅವ್ರದ್ದು ಚಿತ್ರಮ್ಮ ಅವ್ರ ಕಲೆಕ್ಷನ್ಸ್ ಪೂರ್ತಿ ಇದೆ.
1: ಪೂರ್ತಿ ಇದೆ ಅಂತ ನಾನು ಹೇಳಾರೆ, ಒಂದಷ್ಟು ಒಳ್ಳೊಳ್ಳೆ ಹಾಡುಗಳು. ಕನ್ನಡದಲ್ಲಿ 1,000 ಹೆಚ್ಚು ಹಾಡುಗಳಿದೆ. ತೆಲುಗು, ತಮಿಳ್ ಎಲ್ಲ ಒಂದಷ್ಟು ಇಟ್ಟಿದ್ದೀನಿ ಸರ್.
0: ತಮಿಳು, ತೆಲುಗು ಅದನ್ನು ಕೇಳ್ತೀರಾ?
1: ಅವರ ಹಾಡಿರೋದು ಯಾವ ಭಾಷೆನೂ ಬಿಡಲ್ಲ ಸರ್.
0: ಖಂಡಿತ ನೀವು ಭೇಟಿ ಆಗ್ಬೇಕು ಅವ್ರನ್ನ
1: ಸರ್. ಅರ್ಥ ಆಗುತ್ತೋ ಬಿಡುತ್ತೋ, ಒಟ್ಟಲ್ಲಿ ಅವರು ಹಾಡು ಕೇಳ್ಬೇಕಷ್ಟೇ. ಹಂಗೆ ನನ್ಗೆ ಮತ್ತೆ ವಿಷಯಕ್ಕೆ ಬರೋದಾದ್ರೆ, ನನ್ನ ಜೀವನದ ಮೇಲೆ ಪರಿಣಾಮ ಬೀರದಂತ ಸಿನಿಮಾ ಅಥವಾ ನನಗೆ ತುಂಬಾ ಹತ್ತಿರವಾದಂತ ಸಿನಿಮಾ ಅಂದ್ರೆ ಸೂರ್ಯವಂಶ.
0: ಸೂರ್ಯವಂಶ,
1: ಅದರಲ್ಲಿ ವಿಷ್ಣುವರ್ಧನ್ ಮಗನ ಪಾತ್ರ ಇದೆಯಲ್ಲ, ಅದು ಅಂದ್ರೆ ಯಾವುದಕ್ಕೂ ಲೆಕ್ಕ ಇಲ್ಲ ಅಂತ ಇಡೀ ಮನೆ ಅವನನ್ನ, ಅಂದ್ರೆ ಆ ಪಾತ್ರವನ್ನ ಅಥವಾ ಅವರನ್ನ ಕಡೆಗಣಿಸಿರುತ್ತೆ. ಮದುವೆ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಸರಿಯಾದ ಸಹಕಾರ ಸಿಕ್ಕಿರೋದಿಲ್ಲ. ತಾನು ಬೆಳೆದು ತನ್ನ ಕೈ ಹಿಡಿದ ಹೆಂಡತಿಯನ್ನ ಬೆಳೆಸುವಂತ ಪಾತ್ರ ಇದೆಯಲ್ಲ ಸರ್, ಬೆಳೆದು ಕೊನೆಗೆ ಎಲ್ಲವನ್ನ ಅಪ್ಪನಿಗೆ ಅರ್ಪಿಸ್ತಾರಲ್ಲ, ಅಪ್ಪನಿಂದನೇ ನಾನು ಇಷ್ಟ ಆಗಿದ್ದು, ಅಪ್ಪ ಇಲ್ಲದೆ ನಾನು ಏನೂ ಅಲ್ಲ, ಅಂದ್ರೆ ಒಂದು ಪಾಪ್ಯುಲರ್ ಡೈಲಾಗ್ ಇದೆಯಲ್ಲ ಸರ್, ಅದು ಹುಳಿ ಪೆಟ್ಟನ್ನ ಏಟು ಅಂತ ತಿಳ್ಕೊಳ್ಳೋದಕ್ಕಿಂತ ಒಂದು ಅದೇನೇ ಚೆನ್ನಾಗಿದೆ ಸರ್, ಅದೊಂದು ಫೇಮಸ್ ಡೈಲಾಗ್ ಇದೆ ಅದರಲ್ಲಿ. ಆ ಮಾತುಗಳು ನಂಗೆ ಅವರು ಭಾಷಣ ಮಾಡುವಾಗ ಮಾತಾಡ್ತಾರಲ್ಲ, ಅದು ಒಂದೊಂದು ಮಾತುಗಳು. ಆ ಚಿತ್ರವನ್ನ ನಾನು ಎಷ್ಟು ಸರಿ ನೋಡಿದೀನೋ ಗೊತ್ತಿಲ್ಲ ಸರ್. ತಂದೆ ಬೈಯೋದ್ನ ಮಗ ತಪ್ಪು ಅಂತ ಯಾವತ್ತು ಸಾರಾಂಶ ಇದೆ ಅದು. ಆ ಮಾತು ನಿಜವಾಗ್ಲು, ಆ ಮಾತು, ಆ ಪಾತ್ರ ನಿಜಕ್ಕೂ, ಅಂತಹ ಸಿನಿಮಾಗಳು ನಿಜಕ್ಕೂ ನಮ್ಮ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ ಸರ್.
0: ನಿಜ ನಿಜ. ಅದೇ ಈ ರೀತಿಯ ಸಿನಿಮಾಗಳು ಈಗ ಬರ್ತಾ ಇಲ್ಲ ಅನ್ನೋದೇ ಬೇಸರ.
1: ಹೌದು ಸರ್, ಈಗ ಬರ್ತಿಲ್ಲ. ಈಗೇನಿದ್ರು ಹಾಡುಗಳು, ಚಿತ್ರಗಳು ಬಿಡಿ, ಈಗಿನವ್ರಿಗೆ ಈಗ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾವೇನು ಈಗಿಂದ ಎಲ್ಲವನ್ನೂ ನಾವು ಮಾಡಲ್ಲ, ಆದ್ರೆ ಆ ತರದ ಸಾಂಸಾರಿಕ ಚಿತ್ರಗಳು ಈಗ ಬರ್ತಾ ಇಲ್ಲ.
0: ಅಬ್ಬರ ಜಾಸ್ತಿ ಆಯ್ತು.
1: ಹೌದು ಸರ್,
0: ಅಬ್ಬರ ಸಿನಿಮಾಗಳು ಅಬ್ಬರ ಜಾಸ್ತಿ ಆಯ್ತು,
1: ನಾಟಕೀಯತೆ ಜಾಸ್ತಿ.
0: ಹೌದು, ಕತೆ ಚಿತ್ರಕಥೆಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ.
1: ಆವಾಗೆಲ್ಲ ನಮ್ಮ ಜೀವನಕ್ಕೆ ಹತ್ತಿರವಾಗಿರುವಂತ ಸಿನಿಮಾಗಳು ಬರ್ತಿತ್ತು ಸರ್. ನೋಡುವಾಗ ಇದು ನನ್ನನ್ನೇ ಉದಾಹರಣೆಗೆ ಇಟ್ಕೊಂಡು ಮಾಡಿದಂತ ಸಿನಿಮಾ ಏನೋ ಅನ್ನುವಂತ ಒಂದಷ್ಟು, ಅದರಲ್ಲೂ ಆ ಸೂರ್ಯವಂಶ ಸೀರೀಸ್ ಅಲ್ಲಿ ಬಂದಂತ ಈ ಯಜಮಾನ ಆಗ್ಬೋದು, ಅದೊಂದು ಸಾಂಸಾರಿಕ ಚಿತ್ರ. ಅಣ್ಣ ತಮ್ಮಂದ್ರ ಒಗ್ಗಟ್ಟನ್ನ ಹೇಳುವಂತ ಚಿತ್ರ. ಸಿಂಹಾದ್ರಿಯ ಸಿಂಹ ಆಗ್ಬೋದು. ಆ ಒಂದು ಮೂರ್ನಾಲ್ಕು ಸಿನಿಮಾಗಳು ವಿಷ್ಣುವರ್ಧನ್ ಅವರದ್ದು ಅಷ್ಟೇ, ಸಾಕಷ್ಟು ಒಳ್ಳೊಳ್ಳೆ ಹಾಡುಗಳು ಮತ್ತೆ ಒಳ್ಳೆ ಸಂದೇಶವನ್ನ ಸಾರುವಂತ ಚಿತ್ರ ಆಗಿತ್ತದು.
0: ಸೂರ್ಯವಂಶದಲ್ಲಿ ತುಂಬಾ ನಿಮ್ಗೆ ನೆನಪಾಗುವ ದೃಶ್ಯ ಯಾವ್ದಾದ್ರು ಇದೆಯಾ
1: ಸರ್? ಅದೇ ಅವ್ರು ಭಾಷಣ ಮಾಡ್ತಾರಲ್ಲ ಸರ್, ಅಂದ್ರೆ ಹಾಸ್ಪಿಟಲ್ ನ ಕಟ್ಸಿ ಅವ್ರು ಮಾತಾಡ್ತಾರಲ್ಲ, ಅಲ್ಲಿ ಒಂದು ಹಾಸ್ಯನು ನೆನಪಾಗತ್ತೆ. ಎಲ್ರು ಹಾಸ್ಪಿಟಲ್ ಉದ್ಘಾಟನೆಗೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗಿದ್ದೆ, ಹೋಗಿ ಬರ್ತೀನಿ ಅಂತ ಹೇಳುವಂತ ಅಜ್ಜಿ, ಬೇರೆ ಬೇರೆ ಕಾರಣ ಹೇಳ್ಬಿಟ್ಟು ಎಲ್ಲ ಒಂದೇ ಕಡೆ ಹೋಗ್ತಾರಲ್ಲ,
0: ಎಲ್ಲ ಒಂದೇ ಕಡೆ ಇರ್ತಾರೆ,
1: ಎಲ್ಲ ಒಂದೇ ಕಡೆ ಹೋಗುವಂತ ದೃಶ್ಯ. ಕೊನೆಗೆ ಅವರು ಖರ್ಚು ಬಿಟ್ಟು ಬಂದಾಗ ಲಕ್ಷ್ಮಿ ಅವರು ತಮಾಷೆ ಮಾಡ್ತಾರಲ್ಲ, ನೀವು ಹೋಗಿರ್ಲಿಲ್ಲ, ನಿಮ್ ಅಂಗೋತ್ರ ಮಾತ್ರ ಹೋಗಿತ್ತು. ಅದು ಆ ಸಿನಿಮಾ ಆ ದೃಶ್ಯ ನಂಗೆ ಈಗಲೂ ನೆನಪಿರೋದು ಚೆನ್ನಾಗಿ.
0: ಹೌದೌದು, ಇಲ್ಲ ನಮಗೂ ನೆನಪು ಮಾಡ್ಬಿಟ್ರಿ ಎಲ್ಲ ದೃಶ್ಯಗಳನ್ನ.
1: ಹೌದು ಸರ್,
0: ಖುಷಿ ಆಯ್ತು ನಿಮ್ಮೊಂದಿಗೆ ಮಾತನಾಡಿದ್ರು. ರೋಹಿತ್ ಅವರೇ,
1: ನಾನು ಫಸ್ಟ್ ಟೈಮ್ ನಿಮ್ ಜೊತೆ ಫಸ್ಟ್ ಟೈಮ್ ಬಹುತೇಕರ ಜೊತೆ ಮಾತಾಡಿದೀನಿ, ನಿಮ್ಮ ಜೊತೆ ಫಸ್ಟ್ ಟೈಮ್ ನಾನು.
0: ನಮ್ಮೇಲೆ ಕೋಪ ಏನು ಅಂತ ಭಾವಿಸ್ತೇನೆ.
1: ಇಲ್ಲ ಇಲ್ಲ, ಲೈಫ್ ಇಲ್ಲ ಸರ್.
0: ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ, ಖುಷಿ ಆಯ್ತು ಮಾತನಾಡಿದ್ದು.
1: ನಂಗೂ ಖುಷಿ ಆಯ್ತು ಸರ್.
0: ಧನ್ಯವಾದಗಳು.
1: ಧನ್ಯವಾದ ಸರ್.

ಪರಿಮಳ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ರೋಹಿತ್ ಅವರು ಸೂರ್ಯವಂಶ ಈ ಚಿತ್ರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅದೇ ಚಿತ್ರದ ಗೀತೆಯೊಂದಿಗೆ ಇಂದಿನ ಪರಿಮಳ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸ್ಟುಡಿಯೋ ಸಮಯ 5 ಗಂಟೆ ಆಯಿತು. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿನಲ್ಲಿಂದು ಸ್ವಾಮಿ ವಿವೇಕಾನಂದರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿದರು. ಇದಕ್ಕೂ ಮೊದಲು ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಧಾನಿಯವರನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಸ್ವಾಗತಿಸಿದರು. ಕಬಿನಿ ಜಲಾಶಯ ಭರ್ತಿಯಾಗಿದ್ದು ನದಿಗಳಿಗೆ ನೀರು ಬಿಡಲೇಬೇಕಾದ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಹೋರಾಟಗಾರರು ನೀರು ಬಿಡಬಾರದು ಎಂಬ ಹೋರಾಟದ ನಿರ್ಧಾರವನ್ನು ಕೈಬಿಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಕೇರಳಂ ಹಾಗೂ ವಯನಾಡು ಭಾಗದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದ ಮೈಸೂರು ಕಬಿನಿ ಜಲಾಶಯ ಭರ್ತಿಯಾಗುವ ಹಂತ ತಲುಪಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ನದಿಗೆ 10,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಭಾರತದ ಪ್ರೀತಿ ಪನ್ವಾರ್ ಮಹಿಳೆಯರ 54 ಕೆಜಿ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಮಹಿಳೆಯರ 57 ಕೆಜಿ ಬಾಕ್ಸಿಂಗ್ನಲ್ಲಿ ಭಾರತದ ಜೈಸ್ಮಿನ್ ಅವಿರೋಧ ಪ್ರದರ್ಶನ ನೀಡಿ ಉತ್ತರ ಐರ್ಲೆಂಡ್ನ ಮೈಕೆಲ ವಾಲ್ಷ್ ಅವರನ್ನು 5-0 ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದಿದ್ದಾರೆ. ನಾಳೆ ನಡೆಯುವ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಪಾರದರ್ಶಕತೆಯೇ ನಮ್ಮ ಬದ್ಧತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಸರ್ಕಾರಗಳ ಅಭಿವೃದ್ದಿ ಮತ್ತು ಬಂಡವಾಳ ಹೂಡಿಕೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ 1,09,019 ಕೋಟಿ ರೂಪಾಯಿಗಳ ತೆರಿಗೆ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ರಾಜ್ಯಕ್ಕೆ 4,504 ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ಮಾಡಲಾಗಿದೆ. ಬೆಂಗಳೂರು ಹಸಿರೂರು ಅಭಿಯಾನವನ್ನು ಜನಾಂದೋಲನವಾಗಿ ರೂಪಿಸಲು ಸಾರ್ವಜನಿಕರು ಹಾಗೂ ನಿವಾಸಿಗಳ ಕ್ಷೇಮಾಭಿವೃದ್ದಿ ಸಂಘಗಳು ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಕರೆ ನೀಡಿದ್ದಾರೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಇಂದು ಕರ್ಜೀವಿ ಆವಾಸ್ ಯೋಜನೆಯಡಿ ನಿರ್ಮಿಸಲಾಗುತ್ತಿರುವ ವಸತಿ ಸಮುಚ್ಚಯಗಳ ಪರಿಶೀಲನೆ ನಡೆಸಿದರು. ದೆಹಲಿಯ ನರೇಲಾದ ಪಾಕೆಟ್ 11ರಲ್ಲಿ ದೆಹಲಿ ಅಭಿವೃದ್ದಿ ಪ್ರಾಧಿಕಾರ ಈ ವಸತಿ ಸಮುಚ್ಚಯಗಳನ್ನು ಅಭಿವೃದ್ದಿಪಡಿಸುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿಯುತ್ತಿದೆ. ಉಜಿರೆ ಬೆಳ್ತಂಗಡಿ ಮಾರ್ಗ ಜಲಾವೃತವಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರು ಪರಿಚಯ ನಿಮ್ಮೆಲ್ಲರಿಗೋಸ್ಕರ. 5:05 ಸೇಫ್ ರಾಯ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, 6:02 ಸೇಫ್ ಡ್ರೈವ್ ಗಾನ ಭಜಾನ, 6:55 ಕನ್ನಡ ರತ್ನ ಭಾಂಡಾರ ಮರುಪ್ರಸಾರ, 7:22 ಕಗ್ಗದ ಸಿರಿ, 8:02 ಚಲನಚಿತ್ರ ಧ್ವನಿವಾಹಿನಿ, ಇದು ಎಂಥ ಪ್ರೇಮವಯ್ಯ ಅನ್ನುವ ಚಿತ್ರ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನು ಕೇಳಬಹುದು. 9:00 ಇಂದಿನ ದಿನ ವಿಶೇಷ ಕಾರ್ಯಕ್ರಮ, 10:02 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ, 11:02 ಹೊಸ ಹಾಡು, 11:30 ಕಲಾಭಾರತಿ. ಕರೆ 1:05 ಕರೆಗೊಂದು ಹಾಡು, 1:02 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 1:20 ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮ, 2:15 ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ ಕಾರ್ಯಕ್ರಮ, 2:45 ಚಿತ್ರತಾನ, 3:00 ಸಖಿ ಸಹೇಲಿ, 4:00 ಪರಿಮಳ, 5:05 ಸೇಫ್ ಡ್ರೈ ಓಲ್ಡ್ ಇಸ್ ಗೋಲ್ಡ್, 5:15 ಸ್ಪೈಸ್ ಕಾರ್ಯಕ್ರಮ, 5:30 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರೆಯುವುದು. ಕರೆ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, 6:02 ಸೇಫ್ ಡ್ರೈವ್ ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರ, 7:22 ಕಗ್ಗದ ಸಿರಿ, 8:02 ಬೆಳ್ಳಿ ಬದುಕು, 9:15 ಕಸ್ಟಮೈಸ್ಡ್ ಪ್ರಾಯೋಜಿತ ಕಾರ್ಯಕ್ರಮ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಕಡೆಯಿಂದ, 9:30 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಇದಿಷ್ಟು ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಪರಿಚಯ.

ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಶುಭ ಸಂಜೆ, ಗುಡ್ ಈವ್ನಿಂಗ್ ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಮೊದಲ ಗೀತೆ ಮೂಡಿ ಬರ್ತಿದೆ ಹೊಸ ಬೆಳಕು ಚಿತ್ರದಿಂದ. ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಹಾಯ್, ಹಲೋ, ನಮಸ್ಕಾರ, ಮತ್ತೊಮ್ಮೆ ಶುಭ ಸಂಜೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮುಂದಿನ ಗೀತೆ ಮೂಡಿ ಬರ್ತಿದೆ ಸಿಬಿಐ ಶಂಕರ್ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ ಅವರು ಹಾಡಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸೇಫ್ ಟ್ರೈ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಇವತ್ತು ಶನಿವಾರ, ವೀಕೆಂಡ್, ಆದರೂ ಕೂಡ ಸಾಕಷ್ಟು ಜನ ರೇಡಿಯೋ ಕೇಳ್ತಾ ಇದ್ದೀರಾ, ಹಾಡುಗಳನ್ನು ಕೇಳ್ತಾ, ಹಾಡುಗಳು ಸುಮಧುರವಾಗಿದೆ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಸೂಪರಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಾ ಇದ್ದೀರಾ, ಧನ್ಯವಾದಗಳು. ಮುಂದಿನ ಗೀತೆ ಮೂಡಿ ಬರ್ತಿದೆ, ಹೃದಯ ಹಾಡಿತು ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇದೆ.

0: ಕೌಸಲ್ಯ ಅವರು ಬನಶಂಕರಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಚನ್ನಪ್ಪ ಅವರು ಜೆಪಿ ನಗರದಿಂದ ಶುಭ ಸಂಜೆ ಸ್ವಾತಿ ಮೇಡಮ್, ಹ್ಯಾಪಿ ವೀಕೆಂಡ್ ಅಂತ ಹೇಳ್ತಿದ್ದಾರೆ. ಶ್ರೀ ಹೊಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ನಿರ್ಮಲಾ ಅವರು ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ದೀಪ ಮಹಾದೇವ್ ಗುಮಟಿ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಹನುಮಂತಪ್ಪ ಹುಲ್ಗಮನವರ್ ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ, ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹೊಸ ಬೆಳಕು ಚಿತ್ರದ ಹಾಡು ತುಂಬ ಇಷ್ಟ ಆಯಿತು ಅಂತಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ, ನಿಮ್ಮ ಬರುವಿಕೆ ಖುಷಿ ಆಯಿತು ಅಂತ ಸಂದೇಶ ಕಳಿಸಿದರೆ, ಅಥಣಿ ತಾಲೂಕು ಶಿವನೂರಿನಿಂದ ಶಾಂತಗಿರಿ ಮಲ್ಲಯ್ಯ ಮಠದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಒಳ್ಳೆ ಹಾಡು ಕೇಳ್ತಾ ಇದ್ದೀವಿ, ಧನ್ಯವಾದ ಅಂತಿದ್ದಾರೆ. ಹಾಗೆಯೇ ಗಿರೀಶ್ ಅವರು ಬೆಂಗಳೂರಿನಿಂದ ಮೆಲೋಡಿಯಸ್ ಸಾಂಗ್ಸ್ನ ಕೇಳ್ತಾ ಇದ್ದೀವಿ ಸ್ಯಾಟರ್ಡೆ ಈವ್ನಿಂಗ್ ಖುಷಿ ಆಯಿತು ಅಂತಿದ್ರೆ, ಅರುಣಾ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ, ಸಂಜೆ ಕಾರ್ಯಕ್ರಮ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸಮಯ 5:40. ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮುನಿರಾಜ್ ಅವರು. ನಮಸ್ಕಾರ.
3: ನಮಸ್ತೆ ಸರ್.
2: ಸರ್, ಈಗ ಯಾವುದೋ ಒಂದು ವಸ್ತು ತಗೋಬೇಕಂತಂದ್ರೆ ತೂಕ ಮಾಡಿ ಕೊಡ್ತಾರೆ ನಮಗೆ. ಇವತ್ತು ಡಿಜಿಟಲ್ ತೂಕಗಳಿವೆ, ಮೊದಲೆಲ್ಲ ತಕ್ಕಡಿಗಳಲ್ಲಿ ಎಲ್ಲ ಮಾಡ್ತಿದ್ರು. ಆದರೆ ಈ ತೂಕದಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಮೋಸ ಆಯಿತು ಅಂತಂಥೇಳಿ ನಾವು ಸಾಮಾನ್ಯವಾಗಿ ಭಾಳ ಸಲ ಅನ್ಕೊಂಡ್ಬಿಟ್ಟಿರ್ತೀವಿ. ಯಾಕೋ ಕಮ್ಮಿ ಬಂತು, ಈ ತರಕಾರಿ ತಗೊಳಗಾಗಿರ್ಬೋದು ಅಥವಾ ಈರುಳ್ಳಿ 100 ರೂಪಾಯಿ 3 ಕೆಜಿ 4 ಕೆಜಿ ಅಂತ ಹಿಂಗೆ ಹಾಕಿರ್ತಾರಲ್ಲ, ಸಾಮಾನ್ಯವಾಗಿ ನಮ್ಗೆ ಡೌಟ್ ಬರ್ತದೆ ಯಾಕೆ ಇದು ಕಡಿಮೆ ರೇಟಿಂಗ್ ಮಾಡ್ತಾರೆ ಅಂತೇಳಿ. ಆದರೆ ಈ ತೂಕದ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಾದಾಗ, ಅನ್ಯಾಯ ಮಾಡಿದಾಗ, ಮೋಸ ಮಾಡ್ತಿದ್ರೆ ನಾವು ಕಾನೂನಲ್ಲಿ ಇದು ಏನು ಹೇಳುತ್ತೆ ಅಂತ ಅನ್ನೋದು ಗೊತ್ತಾಗಬೇಕು ಸರ್. ಏನೇನಿದೆ ಸರ್ ಕಾನೂನಲ್ಲಿ?
3: ಸರ್ ನೋಡಿ, ಇಂತಹ ಸಂದರ್ಭದಲ್ಲಿ ಈಗ ಹಳೆ ಕಾಲದಿಂದ ನಾವು ನೋಡ್ತಾ ಬಂದ್ರೆ, ಹಳೆ ಕಾಲದಿಂದ ನಾವು ಕಲ್ಲು ಸೇರು ಪಾವು ಈ ತರ ಇದು ಮಾಡ್ಕೊಂಡು ಬರ್ತಾ ಇದ್ವಿ. ಈಗಲೂ ಸಹ ಎಷ್ಟೋ ಜನ ಸೇಲ್ ಮಾಡ್ತಕ್ಕಂಥ ತಕ್ಕಡಿ ಮೇಲೆ ಕಲ್ಲುಗಳನ್ನು ಇಟ್ಟಿರ್ತಾರೆ. ಆ ಕಲ್ಲುಗಳು ಸರಿಯಾದ ತೂಕ ಇರಲ್ಲ, ನಾವು ಅದನ್ನು ಕೇಳೋಕ್ಕೋಗಲ್ಲ. ಕೆಲವು ಸಲ ಇಂತಹ ಅಳತೆ ಮತ್ತು ತೂಕದಲ್ಲಿ ಮೋಸನೂ ಆಗ್ತಾ ಇರ್ತದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಒಂದು ಸರ್ಕಾರಗಳು ಇಂತಹ ಒಂದು ತೂಕ ಮತ್ತು ಅಳತೆಯನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಒಂದು ಲೀಗಲ್ ಮೆಟ್ರಾಲಜಿ ಆಕ್ಟ್ ಅಂತ 2009 ಒಂದು ಆಕ್ಟನ್ನು ಜಾರಿಗೆ ತರ್ತಾರೆ. ಇದರ ಉದ್ದೇಶ ಏನಂತಂದರೆ, ಯಾವುದು ವ್ಯಾಪಾರಿಗಳಿಗೆ ಅಥವಾ ಯಾರು ಕಸ್ಟಮರ್ಸ್ ಇರ್ತಾರೆ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ತೂಕ ಮತ್ತು ಅಳತೆಯನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಈ ಒಂದು ಆಕ್ಟನ್ನು ಜಾರಿಗೆ ತಂದಿರ್ತಾರೆ. ಸರ್,
2: ಹೇಗೆ ಸರ್ ಪರಿಶೀಲನೆ ಮಾಡೋದು, ಅದನ್ನು ಯಾವ್ಯಾವ ಸಂದರ್ಭದಲ್ಲಿ ಮಾಡ್ತಾರೆ?
3: ಹಾಂ ಸರ್, ಇಂಥ ಸಂದರ್ಭದಲ್ಲಿ ಅವು ಆ ಒಂದು ಯಾವ ಉದ್ದೇಶದಿಂದ ತಂದಿದೆ ಅಂತಂದರೆ, ಆ ಸರ್ಕಾರದ ಪ್ರತಿ ಅನುಮೋದಿಸಿದ ತೂಕದ ಯಂತ್ರಗಳನ್ನು ಬಳಸಬೇಕು ಅಂತ ಹೇಳ್ತಾಳೆ. ಮತ್ತು ಪ್ರತಿ ವರ್ಷ ಆ ತೂಕದ ಯಂತ್ರಗಳನ್ನು ಪರಿಶೀಲನೆ ಆಗಬೇಕು, ಮತ್ತು ಅದನ್ನು ಹೋಗಿ ಕರೆಕ್ಟ್ ಆಗಿ ತೂಕ ಇದೆಯಾ ಇಲ್ಲ ವ್ಯತ್ಯಾಸ ಆಗಿರಬಾರ್ದು,
2: ಹೌದು.
3: ಆ ಅಧಿಕಾರಿಗಳು ಏನಿರ್ತಾರೆ ಅದನ್ನ ಸೂಕ್ತ ಪರಿಶೀಲನೆ ಮಾಡಿ ಸೀಲ್ ಹಾಕಿ ಅದನ್ನ ಕಳಿಸಿರ್ತಾರೆ.
2: ಮೋಸ ಮಾಡಿದ್ರೆ ಏನು ಶಿಕ್ಷೆ ಸರ್?
3: ನೋಡಿ ಸರ್, ಇಲ್ಲಿ ಮೋಸ ಮಾಡೋದಕ್ಕೆ ಮೊದಲನೇ ಬಾರಿ ಆ ರೀತಿ ಮೋಸ ಮಾಡಿ ಯಾರಾದರೂ ದೂರು ಕೊಟ್ಟಿದ್ರೆ ಅಂತಹವರಿಗೆ 2,000 ರೂಪಾಯಿ ದಂಡವನ್ನ ವಿಧಿಸ್ತಾರೆ. ಅಥವಾ ಇದೇ ರೀತಿ ಮರು ಅಪರಾಧಗಳು ಮಾಡ್ತಾನೆ ಇದ್ರೆ ಅಂತ ಸಂದರ್ಭದಲ್ಲಿ ಅವರಿಗೆ 5,000 ದಂಡ ಜೊತೆಗೆ 1 ವರ್ಷ ಜೈಲು ಶಿಕ್ಷೆ ಸಹ ಆ ಮೋಸ ಮಾಡಿದವರಿಗೆ ವಿಧಿಸ್ತಾರೆ.
2: ಎಲ್ಲಿ ನೀಡಬೇಕು ದೂರು?
3: ನಾವು ಇದನ್ನ ದೂರು ಎಲ್ಲಂತಂದ್ರೆ ಜಿಲ್ಲಾ ಮಟ್ಟದಲ್ಲಿ, ಈಗ ಪ್ರತಿ ಇದರಲ್ಲೂ ಜಿಲ್ಲಾ ಮಟ್ಟದಲ್ಲೂ ಸಹ ಜಿಲ್ಲಾ ಮಟ್ಟ

0: ಡಿ ಸಿ ಆಫೀಸ್ಗಳಲ್ಲಿರ್ತದೆ, ಲೀಗಲ್ ಮೆಟ್ರಾಲಜಿ ಆಫೀಸ್ಗೆ ನಾವು ದೂರನ್ನು ನೀಡಿದರೆ, ಆ ದೂರು ನೀಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ, ಕೂಡಲೇ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಒಂದು ಇದು ಮಾಡ್ತಾರೆ, ದಂಡ ಮತ್ತು ಶಿಕ್ಷೆಯನ್ನು.
1: ತೂಕ ಮತ್ತು ಅಳತೆ ಅಧಿಕಾರಿಗಳು ಇರ್ತಾರೆ
0: ಇರ್ತಾರೆ ಸರ್, ಅವರು ಬಂದು ಅದನ್ನ ಸರಿಪಡಿಸಿ ಮತ್ತೆ ಅವರಿಗೆ ದಂಡವನ್ನು ಹಾಕಿ ಜೊತೆಗೆ ಶಿಕ್ಷೆಯನ್ನು.
1: ಅಲ್ಲಿ ಆಯ್ತು ಸರ್, ಈಗ ಎಷ್ಟೋ ಸಲ ಗೊತ್ತಿರಲ್ಲ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಪ್ರತಿಯೊಂದಕ್ಕೂ ನಾವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬೋದು, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬೋದು ಅಂತ ಹೇಳ್ತಿರ್ತಾರೆ.
0: ಕೇಳ್ಬೋದು ಸರ್, ಗ್ರಾಹಕ ನ್ಯಾಯಾಲಯಗಳಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಿದ್ರೆ ನಮಗೆ ಪರಿಹಾರನೂ ಸಿಗುತ್ತೆ, ಜೊತೆಗೆ ಅವರಿಗೆ ಶಿಕ್ಷೆನೂ ಸಹ.
1: ನೋಡಿ, ಹೀಗೆ ಏನೇನೋ ಪರಿಹಾರ ಸಿಗುತ್ತೆ, ಕೋರ್ಟಿಗೆ ಹೋದೆ, ಕನ್ಸ್ಯೂಮರ್ ಕೋರ್ಟಿಗೆ ಹೋದೆ ಅಥವಾ ಇಲಾಖೆಗೆ ಹೋದೆ, ಅಲ್ಲಿ ಅಧಿಕಾರಿಗಳನ್ನು ಕಂಡೆ ಅಂತ ಅನ್ನೋದಕ್ಕಿಂತ ಆದಷ್ಟು ಶುದ್ಧವಾಗಿ ಒಂದು ವ್ಯಾಪಾರ ಮಾಡ್ತಿರ್ತಾರಲ್ಲ, ಬಹಳ ಪ್ರಾಮಾಣಿಕವಾಗಿ ಇರುತ್ತೆ ವ್ಯಾಪಾರ ಅಂತಂದು, ಅದು ಅನುಭವ ಬಂದ್ಬಿಡುತ್ತೆ ನಮಗೆ, ಅಂತಲ್ಲೇ ಹೋಗ್ಬೇಕು. ಎಲ್ಲ ಒಂದ್ ಕಡೆ ಕಡಿಮೆ ರೇಟ್ ಏನೋ ಮಾಡ್ತಿದ್ದಾರೆ ಅಂತ ಹೇಳಿ ಕಲ್ಲು ಇಟ್ಟೆ, ಯಾವ್ದು ಹಳೆ ಕಲ್ಲು, ಈ ಕಲ್ಲಿನ ಮೊದಲು ಕೆಳಗಡೆ ಏನೇನೋ ಇದಂತ ತೂಕ ಸರಿಪಡಿಸಬೇಕಂದಾಗ ಅದು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸೇರಿಸಿ ಕರೆಕ್ಟ್ ಮಾಡಿರ್ತಾರೆ, ಅದನ್ನೆಲ್ಲ ಹಾಕ್ಸಿರಲ್ಲ, ಅವೆಲ್ಲ ಪರಿಶೀಲನೆ ಮಾಡಕ್ಕೂ ಆಗಲ್ಲ ನಮಗೆ. ಅದಕ್ಕೆ ಈಗ ಡಿಜಿಟಲ್ ತೂಕಗಳು ಎಲ್ಲ ಮಷಿನ್ ಸಿವ, ಇವಾಗ ಪ್ರತಿಯೊಂದು ಕೂಡ ಅದನ್ನು ಬಳಸ್ತಾ ಇದ್ದಾರೆ, ಹಾಗಾಗಿ ಅದರಲ್ಲೂ ಕೂಡ ಮೋಸ ಮಾಡ್ತಾರೆ. ಈಗ ಯಾವುದೋ ಈಗ ಪೆಟ್ರೋಲ್ ಆಗಿರ್ಬೋದು, ಬೇರೆ ಈ ಎಣ್ಣೆಗಳನ್ನೆಲ್ಲ ಹಾಕುವಾಗ ಏನೇನೋ ಸಮಸ್ಯೆ ಆಗುತ್ತೆ, ಅದರಲ್ಲಿ ಮೋಸ ಇದೆ, ಅದು ಎಲ್ಲವೂ ಕೂಡ ಸರಿಯಾಗಿರಬೇಕು ಅಂತನೋದು ನಮ್ಮ ಈಗ ಈ ವಿಚಾರವನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ವಕೀಲರಾದ ಮುನಿರಾಜ್ ಅವರೇ, ನಮ್ಮ ಎಲ್ಲ ಕೇಳುಗರಿಗೆ ತಾವು ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಹಾಡುಗಳನ್ನು ಕೇಳ್ತಾ ಸಾಗ್ತಾ ಇದ್ವಿ. ಮುಂದಿನ ಗೀತೆ ಮೂಡಿ ಬರ್ತಿದೆ, ಕಿಂದರಿ ಜೋಗಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ. ಹಂಸಲೇಖಾರ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಸಂಜಯ್ ಅವರು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಹೊಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿಜಯಪುರದಿಂದ, ಇಸ್ಮಾಯಿಲ್ ಅವರು ಕಾರ್ಯಕ್ರಮ ಸೂಪರ್ ಅಂತ ಹೇಳಿ ಧಾರವಾಡದಿಂದ ಮಂಜುಶ್ರೀ ಅವರು, ಸುಭಾನ್ ಕೋರಿ ಹಂಪಸಾಗರದಿಂದ, ಗುಳೇದಗೌಡದಿಂದ ವಿರೂಪಾಕ್ಷ ಅವರು, ಗುಡ್ ಈವ್ನಿಂಗ್ ಕಾಫಿ ಆಯ್ತಾ, ಕಾರ್ಯಕ್ರಮ ಸೂಪರ್ ಆಗಿದೆ ಅಂತಿರೋದು ಹೇಮಾ ಅವರು ಮಾರುತಿ ನಗರದಿಂದ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ, ಹಲಸೂರಿನಿಂದ ರಾಜೇಶ್ ಅವರು, ಹಾಗೇನೆ ರೇಣುಕಾ ಅವರು ಕೂಡ ಸಂದೇಶ ಕಳಿಸಿದ್ದೀರಾ. ಸೊ ಸಂದೇಶ ಕಳಿಸಿರೋ ಎಲ್ಲರಿಗೂ ಪ್ರೀತಿಯ ವಂದನೆ ಅಂತ ಹೇಳಿ ಈ ಕೊನೆಯ ಗೀತೆ ಮೂಡಿ ಬರ್ತಿದೆ.

0: ಸಮಯ 6 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮೈಸೂರಿನಲ್ಲಿಂದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ಬಳಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭವ್ಯ ದೇವಾಲಯಗಳು, ದಸರಾ ಮಹೋತ್ಸವ, ಅರಮನೆ, ಸಾಹಿತ್ಯ, ಸಂಗೀತದ ಪರಂಪರೆ ಹೊಂದಿರುವ ಮೈಸೂರು ಭಾರತದ ಅನಾದಿ ಸಾಂಸ್ಕೃತಿಕ ಚೈತನ್ಯದ ಕೇಂದ್ರವಾಗಿದೆ ಎಂದು ಹೇಳಿದರು. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿಗೆ ಲೋಕಮಾನ್ಯ ತಿಲಕ್ ರಾಷ್ಟೀಯ ಪ್ರಶಸ್ತಿ 2026 ನೀಡಿ ಗೌರವಿಸಲಾಯಿತು. ಪುಣೆಯಲ್ಲಿಂದು ಆಯೋಜಿಸಲಾಗಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ 106ನೇ ಪುಣ್ಯಸ್ಮರಣೆ ಅಂಗವಾಗಿ ಲೋಕಮಾನ್ಯ ತಿಲಕ್ ಸ್ಮಾರಕ ಟ್ರಸ್ಟ್ ನೀಡುವ ಈ ಪ್ರಶಸ್ತಿಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಜಿತ್ ದೋವಲ್ ಅವರಿಗೆ ಪ್ರದಾನ ಮಾಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾಳೆ ಜರುಗಲಿರುವ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಸುಗಮವಾಗಿ ನಡೆಯಲು ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ 7 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಒಟ್ಟು 3463 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ದೇಶದ ಪ್ರಗತಿಗೆ ಹಿರಿಮೆಗೆ ಕ್ರೀಡೆಯೂ ಪೂರಕವಾಗಿರಬೇಕು. ವಿಕಸಿತ ಭಾರತ 2047 ವೇಳೆಗೆ ಭಾರತದ ಕ್ರೀಡೆಗಳು ಉತ್ತುಂಗದಲ್ಲಿರಬೇಕು. ಅದಕ್ಕಾಗಿ ಈಗಿನಿಂದಲೇ ಯುವ ಕ್ರೀಡಾಪಟುಗಳು ಸಜ್ಜಾಗಬೇಕು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಕರೆ ನೀಡಿದರು. ತುಮಕೂರಿನಲ್ಲಿ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಿ ಅವರು ಮಾತನಾಡಿದರು. ಕೋಲಾರ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಎಂಆರ್ ರವಿಕುಮಾರ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ನಿನ್ನೆ ನಿಧನರಾದ ಭಾರತೀಯ ಸೇನೆಯ ನಿವೃತ್ತ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ವಿಶ್ವನಾಥ್ ಶರ್ಮಾ ಅವರಿಗೆ ಇಂದು ನವದೆಹಲಿಯಲ್ಲಿ ಸಕಲ ಸೇನಾ ಗೌರವದೊಂದಿಗೆ ಭಾರತೀಯ ಸೇನೆ ಅಂತಿಮ ನಮನ ಸಲ್ಲಿಸಿದೆ. ತೈವಾನ್ನಲ್ಲಿ ನಡೆಯುತ್ತಿರುವ ತೈಪೆ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ತಾನ್ವಿ ಶರ್ಮಾ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ತಾನ್ವಿ ಚೀನಾ ತೈಪೆಯ 5ನೇ ಶ್ರೇಯಾಂಕಿತ ಹ್ವಾಂಗ್ ಯು ಸುನ್ ವಿರುದ್ದ 21-17 21-11 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸೇಫ್ ಡ್ರೈವ್ ಗಾನ ಬಜಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಳಿ ಕೇಳಿ, ಇವತ್ತು ವೀಕೆಂಡ್. ವೀಕೆಂಡ್ ಅಂದ ತಕ್ಷಣ ಎಷ್ಟೋ ಸಲ ಅದು ಬೇರೆ, ಇವತ್ತು ಮಂತ್ ಫಸ್ಟ್ ಡೇ. ಎಷ್ಟೋ ಜನರ ಮನೇಲಿ ಏನು ಡಿಸ್ಕಷನ್ ಆಗ್ತಾ ಇರುತ್ತೆ ಗೊತ್ತಾ, ಈ ಮಂತಿಂದು ಗ್ರಾಸರೀಸ್ ತಂದಾಯ್ತಾ, ಅದರದ್ದು ಪಟ್ಟಿ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕೆಲವರು ಮುಂಚೆ ಎಲ್ಲ ಹೇಗಿತ್ತು ಗೊತ್ತಾ, ವರ್ಷಕ್ಕೆ ಒಂದ್ಸಲ ದಿನಸಿ ಸಾಮಾನು ಎಲ್ಲ ತಂದು ಬೇಸಿಗೆಯಲ್ಲಿ ಅದನ್ನೆಲ್ಲ ಬಿಸಿಲಲ್ಲಿ ಒಣಗಿಸಿ ಗಾಳಿ ಆಡದಿರೋ ಡಬ್ಬದಲ್ಲಿ ಶೇಖರಿಸಿ ಇಡ್ತಾ ಇದ್ರು. ಬಟ್ ಈಗ ಹಾಗಿಲ್ಲ. ಸೊ ಕೆಲವ್ರ ಮನೇಲಿ ತಿಂಗಳಿಗೆ ಒಂದ್ಸಲ ಗ್ರಾಸರೀಸ್ ತರ್ತಾರೆ. ಒಂದು ತಿಂಗಳಿಗೆ ಏನೇನು ಬೇಕೋ ಎಲ್ಲದೂ ಮಂತ್ ಫಸ್ಟ್ ಡೇ ಅಥವಾ ಮಂತ್ ಲಾಸ್ಟ್ ಡೇ ಪಟ್ಟಿ ಮಾಡಿಬಿಡ್ತಾರೆ ಮನೆ ಒಡತಿ. ಏನೇನು ಎಷ್ಟೆಷ್ಟು ಬೇಕು, ಯಾವ್ದ್ಯಾವ್ದು ಬೇಕು ಅಂತ ಎಲ್ಲ ಒಂದು ಪಟ್ಟಿ ಮಾಡಿ ಕೊಟ್ಬಿಡ್ತಾರೆ. ಇಲ್ವಾ, ಹೇಗೂ ವೀಕೆಂಡ್ ಬಂದಿದೆ, ಅದು ಮಂತ್ ಬಿಗಿನಿಂಗು, ಬನ್ನಿ ಹೋಗೋಣ ಶಾಪಿಂಗಿಗೆ ಅಂತ ಹೇಳಿ ಯಜಮಾನ್ರನ್ನ ಕರ್ಕೊಂಡು ಹೋಗಿ ಅವರೇ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಬಂದ್ಬಿಡ್ತಾರೆ. ಯಜಮಾನ್ರು ತಂದಿದ್ದು ಸರಿ ಹೋಗಲ್ಲ ಅಂತ ಹೇಳಿ. ಸೊ ಇವತ್ತಿನ ಗಾನ ಭಜನದ ವಿಷಯ ಏನಪ್ಪ ಅಂದರೆ ಶಾಪಿಂಗ್. ಎಷ್ಟೋ ಸಲ ನೀವು ಅಂದ್ಕೊಂಡು ಹೋಗೋದೇ ಒಂದು, ಬಟ್ ಅಲ್ಲಿಯಿಂದ ನೀವು ತರೋ ವಸ್ತುಗಳೇ ಇನ್ನೊಂದು. ಸೊ ಒಂದು ಐಟಮ್ ತರೋಕ್ಕೆ ಹೋಗಿ 10 ಐಟಮ್ ತಂದುಬಿಟ್ಟಿರ್ತೀರ. ಸೊ ಈ ಥರದ್ದೆಲ್ಲ ಅನುಭವ ನಿಮಗಾಗಿದ್ದರೆ ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೋಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480910029 ಅಂತ ಹೇಳ್ತಾ ನಿಮ್ಮ ಶಾಪಿಂಗ್ ಅನುಭವಗಳನ್ನು ಓದೋದಕ್ಕೆ ನಾನಂತೂ ಕಾಯ್ತಾ ಇರ್ತೀನಿ. ನಿಮ್ಮ ಆರ್ ಜೆ ಸ್ವಾತಿ.
2: ರೀ ಮಾಲತಿ, ಏನ್ರಿ ನಮ್ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ,
3: ಕಾಣ್ತಾ ಇದೆಯಲ್ರಿ
2: ಫ್ರಿಡ್ಜ್ 18,000,
4: ಅಯ್ಯೋ ನಿನ್ನ
2: ಟಿವಿ 14,000,
4: ಎಲ್ಲ ಇವಳ
2: ಈ ವಾಷಿಂಗ್ ಮೆಷಿನ್ 8,000,
4: ಶಿವನೇ ಗತಿ
2: ಗ್ಯಾಸ್ ಸಿಲಿಂಡರ್ 10,000,
4: ರಾಮ ರಾಮ
3: ಅಮ್ಮಮ್ಮ ಇದೆಲ್ಲ ನಿಮ್ ಯಜಮಾನ್ರು ಕೊಡಿಸಿದ್ರು ಅಂದ್ರೆ ನಂಗ್ ನಂಬೋಕೆ ಆಗ್ತಾ ಇಲ್ವಲ್ರಿ.
4: ರೀ ವತ್ಸಲ ಅವರೇ, ದಯವಿಟ್ಟು ಸ್ವಲ್ಪ ಒಳಗಡೆ ಬರ್ತೀರಾ?

ಶಾಪಿಂಗ್ ಹೋದಾಗ ಗಂಡ ಹೆಂಡತಿಯರಲ್ಲಿ ಈ ಥರದ್ದೆಲ್ಲ ಜಟಪಟಿಗಳು ಮಾತುಕತೆಗಳು ನಡೀತಾ ಇರುತ್ತೆ ಅಲ್ವಾ? ಎಷ್ಟೇ ಸಲ ನೀವು ಇಲ್ಲಪ್ಪ ನಾನು ಯಾವ ಐಟಮ್ಸು ತೊಗೊಳ್ಳಲ್ಲ, ನನಗೇನು ಬೇಕೋ ಅದು ಮಾತ್ರ ತೊಗೊಂಬರ್ತೀನಿ ಅಂತ ಹೋದರೂ ಕೂಡ ಅದೊಂಥರ ಅಡಿಕ್ಷನ್ ಇದ್ದಂಗೆ, ಅಲ್ಲಿ ನೋಡಿದಾಗೆಲ್ಲ ಹೇ ಚೆನ್ನಾಗಿದೆ ಅಲ್ಲ, ಇದು ಆಫರಲ್ಲಿ ಕೊಟ್ಟಿದ್ದಾರೆ ಇವತ್ತು, ಇದಕ್ಕೆ ಇಷ್ಟೊಂದು ಕ್ಯಾಶ್ ಬ್ಯಾಕ್ ಇದೆ, ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಅಂತೆಲ್ಲ ಅಂದಾಗ ಮನಸ್ಸು ತಡ್ಕೊಳಕ್ಕಾಗಲ್ಲ, ಇದೊಂದ್ಸಲಿ ಶಾಪಿಂಗ್ ಮಾಡಿಬಿಡೋಣ ಅಂತ ಹೇಳಿ ಇರೋ ಬರೋದನ್ನೆಲ್ಲ ತೊಗೊಂಬಂದ್ಬಿಡ್ತೀವಿ. ಆಮೇಲೆ ಮನೆಗೆ ಬಂದಮೇಲೆ ಛೇ ಇದು ಬೇಡಿತ್ತಲ್ವಾ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಬಿಟ್ಟೆ, ಗಂಡಂಗೆ ಹೇಳಿದ್ರೆ ಬೈತಾರೆ, ಸುಮ್ಮನೆ ಇಟ್ಕೊಳ್ಳೋಣ ಅಂಥೇಳಿ ಎಷ್ಟೋ ಸಲ ಎಷ್ಟೋ ಜನ ಮುಚ್ಚಿಟ್ಟಿರ್ತಾರೆ, ಅವ್ರಿಗೆ ಬೇಕಾದಾಗ ಮತ್ತೆ ಅದನ್ನು ತೊಗೊಂಡು ಯೂಸ್ ಮಾಡಿರ್ತಾರೆ. ಸೊ ಈ ಥರದ್ದೆಲ್ಲ ಫನ್ ಇನ್ಸಿಡೆಂಟ್ಸ್ ಅಥವಾ ಒಂದು ಇನ್ನು ಅದನ್ನು ನೆನಪು ಮಾಡ್ಕೊಂಡು ಇನ್ಯಾವತ್ತೂ ನೀವು ಅದನ್ನು ನಗಾಡ್ತಾ ಇರ್ತೀರ, ಈ ಥರದ್ದೆಲ್ಲ ಶಾಪಿಂಗಲ್ಲಿ ನಡೀತಾ ಇರತ್ತೆ. ಸೊ ಇವತ್ತಿನ ಸೇಫ್ ರೈ ಗಾನ ಭಜಾನದಲ್ಲಿ ಶಾಪಿಂಗ್ ಬಗ್ಗೆ, ಶಾಪಿಂಗಲ್ಲಿ ಆಗುವಂಥ ಭಜೀತಿಗಳ ಬಗ್ಗೆ ಮಾತಾಡೋಣ. ಸದ್ಯಕ್ಕೆ ಮೊಗ್ಗಿನ ಮನಸ್ಸು ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಒಂದು ಅದ್ಭುತವಾದ ಗೀತೆ ಮೂಡಿ ಬರ್ತಿದೆ, ಕೇಳಿ.

ಶಾಪಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಮುಂಚೆ ಹೇಳ್ದಂಗೆ ವರ್ಷಕ್ಕೊಂದ್ಸಲಿ ಎಲ್ಲ ದಿನಸಿ ಸಾಮಾನುಗಳನ್ನು ತರ್ತಾಯಿದ್ರು. ಆದಮೇಲೆ ಇವತ್ತಿಗೂ ಹಳ್ಳಿಗಳಲ್ಲಿ ಅಥವಾ ಎಷ್ಟೋ ಕಡೆ ಮನೆ ಯಜಮಾನರು ತಿಂಗಳ ಸ್ಟಾರ್ಟಿಂಗಲ್ಲಿ ಅಥವಾ ಸಂಬಳ ಬಂದಮೇಲೆ ಅವರು ಪೇಟೆಗೆ ಹೋಗಿ ತರೋವಂಥ ಒಂದು ದಿನಚರಿ ಅಥವಾ ಒಂದು ಅಭ್ಯಾಸವನ್ನು ರೂಢಿಸ್ಕೊಂಡಿರ್ತಾರೆ. ಮನೆ ಯಜಮಾನ್ತಿ ಎಲ್ಲ ಲಿಸ್ಟ್ ಬರೆದು ಕೊಡ್ತಾರೆ. ಮನೆ ಯಜಮಾನರು ಹೋಗಿ ತಿಂಗಳಿಗೆ ಬೇಕಾಗೋಷ್ಟು ಸಾಮಾನು ಏನೇನಿದೆ, ದಿನಸಿ ಸಾಮಾನು, ತರಕಾರಿ ಆದರೆ ವಾರ ವಾರ ತರ್ತಾರೆ ಅಥವಾ ದಿನ ತರ್ತಾರೆ, ಹಾಗೆಲ್ಲ ಇರುತ್ತೆ. ಕೆಲವ್ರ ಮನೇಲಿ ಇತ್ತೀಚೆಗೆ, ನಾವು ಬೆಂಗಳೂರಲ್ಲಂತೂ ವೀಕೆಂಡ್ ಶಾಪಿಂಗ್ ಅಂತ ಜೋರಾಗಿ ಹೋಗ್ಬಿಟ್ಟಿರುತ್ತೆ. ಸೊ ವೀಕೆಂಡಲ್ಲಿ ಏನೇನೋ ಆಫರ್ಸ್ ಇರುತ್ತೆ, ಬೈ ಒನ್ ಗೆಟ್ ಒನ್ ಫ್ರೀ, ಅಥವಾ ನೀವು ಆನ್ಲೈನಲ್ಲಿ ಆರ್ಡ್ರ್ ಮಾಡೋದಾದರೆ ಕ್ಯಾಶ್ ಬ್ಯಾಕ್ ಇರುತ್ತೆ, ಎಷ್ಟೋ ಡಿಸ್ಕೌಂಟ್ಗಳಿರುತ್ತೆ. ಹೀಗೆ ಆ ಆಫರ್ಗಳನ್ನು ನೋಡಿದ್ರೇ ನಮ್ಮ ಮನಸ್ಸು ಎಲ್ಲೆಲ್ಲೆಲ್ಲೆಲ್ಲೋ ಓಡೋಗ್ಬಿಡುತ್ತೆ ಅಲ್ವಾ? ನಿಮಗೂ ಹಾಗೆ ಆಗಿದೆಯಾ? ನಿಮ್ಮ ಮನಸ್ಸು ಕೂಡ ಶಾಪಿಂಗ್ ಅಂದ ತಕ್ಷಣ ಸಿಕ್ಕಾಪಟ್ಟೆ ಎಲ್ಲೆಲ್ಲೋ ಓಡೋಗಿ ನಿಮ್ಮ ಕೈಗೆ ಸಿಗದೇ ಇರೋ ಥರ ಆಗಿದೆಯಾ? ನೋಡಿ, ಈ ಹಾಡು ಕೇಳಿ ನಿಮಗೂ ಹಾಗೆ ಅನ್ಸಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ, ಅನುಭವವನ್ನು ಬರೆದು ಕಳಿಸಿ.

ಸೇಫ್ ಡ್ರೈವ್ ಗಾನವಚನದಲ್ಲಿ ಶಾಪಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ರಾಣಿ ಅವರು ಮಾಳೂರಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಅಥಣಿ ತಾಲೂಕು ಶಿವನೂರಿನಿಂದ ಶಾಂತಗಿರಿ ಮಲ್ಲಯ್ಯ ಅವರು ಹಾಡುಗಳು ಸೂಪರ್ ಆಗಿದೆ ಅಂತ ಹೇಳ್ತಿದ್ರೆ, ಎರಡು ಮೂರು ಸಾಮಾನು ತರೋಕ್ಕೆ ಹೋಗ್ಬರೋಣ ಅಂತ ಹೊರಡ್ತೀವಿ, ಆದರೆ ಅದು ಎರಡು ಮೂರರಿಂದ ಹನ್ನೆರಡು ಹದಿನಾಲ್ಕು ಐಟಮ್ ಆಗಿಬಿಟ್ಟಿರುತ್ತೆ ಅಂತ ಹೇಳ್ತಿರೋದು ಕಮಲಾ ಅವರು ಮಹದೇವಪುರದಿಂದ. ಶುಭ ಸಂಜೆ ಸ್ವಾತಿ ಮೇಡಮ್, ನೀವು ಹೇಳ್ತಿರೋದು ಖಂಡಿತ ಸತ್ಯ. ಅವಶ್ಯಕತೆ ಇರೋ ಸಾಮಾನು ತಗೋಬೇಕು ಅಂತ ಹೇಳಿ ಶಾಪಿಂಗ್ ಹೋಗಿರ್ತೀವಿ, ಆದರೆ ಹೆಣ್ಮಕ್ಳ ವಿಷಯ ಗೊತ್ತಲ್ಲ, ಶಾಪಿಂಗ್ ಅಂದರೆ ಮಿಕ್ಕಿದ ಎಲ್ಲ ಬೇಕು ಅನ್ನೋ ಒಂದು ಆಸೆ. ಸೊ ಬೇಕಾಗಿರೋದನ್ನು ಬಿಟ್ಟು ಉಳಿದಿರೋದನ್ನೆಲ್ಲ ತಂದುಬಿಟ್ಟಿರ್ತೀವಿ ಸ್ವಲ್ಪ ಬಜೆಟ್ನಲ್ಲಿ ಅಂತ ಹೋಗಿರ್ತೀವಿ, ಆದರೆ ಲಿಸ್ಟ್ ಹನುಮಂತನ ಬಾಲ ಥರ ಆಗಿಬಿಟ್ಟಿರುತ್ತೆ. ಕೊನೆಗೆ ಎಲ್ಲ ವಸ್ತು ನೋಡಿದಾಗ ಅವಶ್ಯಕತೆ ಇರೋದನ್ನೇ ಮರ್ತು ಬಿಟ್ಟಿರ್ತೀವಿ ಅಂತ ಹೇಳ್ತಾ ಇರೋದು ಗೀತಾ ಜೋಶಿ ಅವರು. ಹಲಸೂರಿಂದ ರಾಜೇಶ್ ಅವರು, ಮೇಡಮ್ ಮೊನ್ನೆ ಮಾಲ್ಗೆ ಹೋಗಿದ್ವಿ, ನಾವು ಲೆಕ್ಕ ಹಾಕ್ಕೊಂಡು ಹೋಗಿದ್ದೆ ಒಂದು, ಬಟ್ ಅದಾಗಿರೋ ಖರ್ಚು ನೋಡಿದ್ರೆ ಡಬ್ಬಲ್ ಆಗಿ ಹೋಗ್ಬಿಟ್ಟಿತ್ತು ಅಂತ ಹೇಳ್ತಿದ್ದಾರೆ. ಅವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ನಾವು ಕೂಡ ಶಾಪಿಂಗ್ ಹೋದಾಗ 1,000 ರೂಪಾಯಿ ಅಂತ ಬಜೆಟ್ ಹಾಕಿರ್ತೀವಿ, ಆದರೆ ನಮ್ಮ ಮನೆಯವರು 2,000 ರೂಪಾಯಿ ಬಿಲ್ ಮಾಡಿಬಿಡ್ತಾರೆ ಮೇಡಮ್ ಅಂತ ಹೇಳ್ತಿದ್ದಾರೆ. ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿಯಿಂದ ಧಾರವಾಡದಿಂದ ಹೇಳ್ತಿದ್ದಾರೆ, ಶಾಪಿಂಗ್ ಅನ್ನೋ ಪದ ಕೇಳಿ

ತಕ್ಷಣ ಮನಸ್ಸಿಗೆ ಒಂಥರ ಖುಷಿ ಆಗತ್ತೆ. ನಮ್ಮನೇಲಿ ಎಲ್ಲ ಸಾಮಾನುಗಳನ್ನು ತರೋದು ಯಜಮಾನರು, ಆದರೆ ಸೀರೆ ತಗೊಳ್ಳೋದಕ್ಕೆ ಮಾತ್ರ ನಾನೇ ಹೋಗ್ತೀನಿ. ಈಗ ಬೇರೆ ಆಷಾಢ ಸೇಲ್ ಹಾಕಿದ್ದಾರೆ, ಆಹಾ ನೋಡಿ ಆಷಾಢ ಸೇಲ್ ಅಂದರೆ ಸಾಕು ಹೆಂಗಸರಿಗೆ, ಎಸ್ಪೆಷಲಿ ಸೀರೆ ಬಟ್ಟೆ ಅದು ಇದು ಅಂತಲ್ಲ, ಆ ಶಾಪಿಂಗ್ ಅನ್ನೋ ಪದನೇ ಅವರಿಗೆ ಮನಸ್ಸಿಗೆ ಏನೋ ಒಂದು ಖುಷಿ ಕೊಡುತ್ತೆ. ಸೊ ಅವರು ಲಿಸ್ಟ್ ಮಾಡ್ಕೊಂಡು ಹೋಗೋದೇ ಬೇರೆ, ಅಲ್ಲಿ ಹೋಗಿ ತಗೊಳ್ಳೋದೇ ಇನ್ನೇನು. ಎಷ್ಟೋ ಸಲ ಅವ್ರು ಹೇಳ್ದಂಗೆ ಲಿಸ್ಟಲ್ಲಿರೋ ಒಂದು ಐಟಮ್ಸ್ನೇ ಮರ್ತು ಬಂದಿರ್ತೀವಿ, ಮನೆಗೆ ಬಂದಮೇಲೆ ಅಯ್ಯಯ್ಯೋ ಇದನ್ನು ತರಕ್ಕೆ ಹೋಗಿದ್ದು ಇದನ್ನು ತರಲೇ ಇಲ್ವಲ್ಲ ಅಂತ ಹೇಳಿ ತಲೆ ತಲೆ ಚಚ್ಕೊಂಡಿರ್ತೀವಿ. ಇನ್ನು ಈ ಶಾಪಿಂಗ್ ಮಾಲ್ಗಳಲ್ಲಿ ಹೋದಾಗ ನಿಮ್ಮ ಮನಸ್ಸು ಅಷ್ಟೇ ಚಂಚಲ ಅಲ್ಲ, ನಿಮ್ಮ ಮನಸ್ಸು ಚಂಚಲ ಆಗೋದಕ್ಕೆ ಅವರು ಒಂದಿಷ್ಟು ಟ್ರಿಕ್ಸ್ಗಳನ್ನು ಯೂಸ್ ಮಾಡಿರ್ತಾರೆ. ಅದು ಏನೇನೆಲ್ಲ ಮಾಡಿರ್ತಾರೆ ಹೇಳ್ತೀನಿ ಸದ್ಯಕ್ಕೆ ಈ ಗೀತೆಯನ್ನು ಕೇಳಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ನಾಳೆ ರಾಜ್ಯಾದ್ಯಂತ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿ ಪರೀಕ್ಷೆ, ಪಾರದರ್ಶಕತೆಗೆ ಒತ್ತು ಎಂದ ಸಚಿವ ಪ್ರಿಯಾಂಕ್ ಖರ್ಗೆ. ಕಾವೇರಿ ನದಿ ವಿವಾದ, ಹೋರಾಟಗಾರರು ಬಂದ್ ನಿರ್ಧಾರ ಕೈಬಿಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಗ್ರಾಮ ಪಂಚಾಯಿತಿಗಳಿಗೆ ಶೀಘ್ರವೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನೇಮಕ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ, ಜನಜೀವನ ಅಸ್ತವ್ಯಸ್ತ. ಮೈಸೂರಿನ ರಾಮಕೃಷ್ಣ ಆಶ್ರಮದ ಸೇವೆ ಅಪಾರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಈ ಸ್ಮಾರಕವನ್ನು ಉದ್ಘಾಟಿಸಿರುವುದು ನನ್ನ ಸೌಭಾಗ್ಯ ಎಂದು ಹೇಳಿದ್ದಾರೆ. ಇದೇ ವೇಳೆ ಸ್ವಾಮಿ ವಿವೇಕಾನಂದರನ್ನು ಸ್ಮರಿಸಿದ ಪ್ರಧಾನಿ, ಯುವಜನತೆ ಇಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡುತ್ತಿದ್ದಾರೆ. ಭಾರತದ ಯುವಕರ ಸಾಮರ್ಥ್ಯದಿಂದ ಅರ್ಥವ್ಯವಸ್ಥೆ ವೇಗವಾಗಿ ಬೆಳೆಯುತ್ತಿದ್ದು, ಭಾರತದ ಯುವಕರು ವಿಶ್ವದ ಪ್ರಗತಿಗೆ ದಿಕ್ಸೂಚಿಯಾಗಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಮೈಸೂರಿನ ಕಣಕಣದಲ್ಲೂ ದೇಶದ ಸಂಸ್ಕೃತಿ ಹಾಗೂ ಪರಂಪರೆ, ದೇವಾಲಯಗಳು, ಅರಮನೆ, ದಸರಾ ಉತ್ಸವ ತುಂಬಿದೆ ಎಂದು ಪ್ರಧಾನಿ ಕೊಂಡಾಡಿದ್ದಾರೆ.
1: ಮೈಸೂರು ಭಾರತ ಕಿ ಅನಾದಿ ಸಾಂಸ್ಕೃತಿಕ ಚೇತನಾ ಕಾ ಕೇಂದ್ರ ರಹಾ ಹೈ. ಯಹಾ ಕೆ ಮಂದಿರ್, ಯಹಾ ಕಿ ಪರಂಪರಾಯೆ ಔರ್ ಉತ್ಸವ, ಮೈಸೂರು ಕಾ ದಸರಾ, ಯಹಾ ಕೆ ಭವ್ಯ ಮಹಲ್, ಇಸ್ಕಾ ಸಂಗೀತ ಔರ್ ಸಾಹಿತ್ಯ, ಭಾರತ ಕಿ ವಿರಾಸತ್ ಇಸ್ ಶಹರ್ ಕೆ ಕಣ ಕಣ ಮೇ ರಚಿ ಬಸಿ ಹೈ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಸ್ವಾಮಿ ವಿವೇಕಾನಂದರು ದೇಶದ ಯುವಕರು ಯಾವ ರೀತಿ ಮುನ್ನಡೆಯಬೇಕು ಎಂಬ ಬಗ್ಗೆ ಮಾರ್ಗದರ್ಶನ ನೀಡಿದ್ದು, ಅದರಂತೆ ನಡೆಯುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಪ್ರಧಾನಿ ವಿವೇಕ ಸ್ಮಾರಕ ಉದ್ಘಾಟಿಸಿ ರಾಮಕೃಷ್ಣ ಆಶ್ರಮದಲ್ಲಿ ಗಿಡವೊಂದನ್ನು ನೆಟ್ಟಿದ್ದಾರೆ. ಆಶ್ರಮದ ವತಿಯಿಂದ ಪ್ರಧಾನಿಗೆ ವಿಶೇಷ ಉಡುಗೊರೆ ನೀಡಲಾಗಿದ್ದು, ಅಯೋಧ್ಯೆಯ ಶ್ರೀರಾಮಲಲ್ಲಾ ಮೂರ್ತಿ ಕೆತ್ತಿ ಖ್ಯಾತಿಗೊಳಿಸಿರುವ ಅರುಣ್ ಯೋಗಿರಾಜ್ ಕೆತ್ತಿದ ಸ್ವಾಮಿ ವಿವೇಕಾನಂದರ ಸುಂದರ ಏಕಶಿಲಾ ಮೂರ್ತಿಯನ್ನು ನೀಡಲಾಗಿದೆ. ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿಗಾಗಿ ನಾಳೆ ರಾಜ್ಯದಾದ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆ ಜರುಗಲಿದೆ. ಈ ನೇಮಕಾತಿ ಪರೀಕ್ಷೆಯಲ್ಲಿ ಪಾರದರ್ಶಕತೆಯೇ ನಮ್ಮ ಬದ್ಧತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಲಿಖಿತ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ಅಥವಾ ಲೋಪಗಳಿಗೆ ಆಸ್ಪದ ನೀಡದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಧಾರ್ಮಿಕ ನಂಬಿಕೆಯನ್ನು ಗೌರವಿಸಲು ಶಿವದಾರ, ಜನಿವಾರ, ಮಾಂಗಲ್ಯಸರ ಮುಂತಾದವುಗಳಿಗೆ ಅನುಮತಿ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದವರು ಒಎಂಆರ್ ಶೀಟ್ನಲ್ಲಿ ಖಾಲಿ ಬಿಡುವಂತಿಲ್ಲ. ಐದನೇ ಕಾಲಂ ಅನ್ನು ಕಡ್ಡಾಯವಾಗಿ ಶೇಡ್ ಮಾಡಬೇಕು. ಯಾವುದೇ ಉತ್ತರ ಗುರುತಿಸದೇ ಇದ್ದಲ್ಲಿ ಅರ್ಧ ಅಂಕವನ್ನು ಕಡಿತಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಪರೀಕ್ಷೆ ಮುಗಿದ 30 ನಿಮಿಷಗಳೊಳಗೆ ಒಎಂಆರ್ ಶೀಟನ್ನು ಕೆಇಎ ಜಾಲತಾಣಕ್ಕೆ ಅಪ್ಲೋಡ್ ಮಾಡುವಂತೆ ವ್ಯವಸ್ಥೆ ಮಾಡಲಾಗಿದೆ. ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗದಂತೆ ನ್ಯಾಯಸಮ್ಮತವಾಗಿ ಮತ್ತು ಪಾರದರ್ಶಕವಾಗಿ ಪ್ರಕ್ರಿಯೆ ನಡೆಸುವುದು ಸರ್ಕಾರದ ಧ್ಯೇಯವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಬಿನಿ ಜಲಾಶಯ ಭರ್ತಿಯಾಗಿದ್ದು ನದಿಗಳಿಗೆ ನೀರು ಬಿಡಲೇಬೇಕಾದ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಹೋರಾಟ

0: ಹೋರಾಟಗಾರರು ನೀರು ಬಿಡಬಾರದು ಎಂಬ ಹೋರಾಟ ಹಾಗೂ ಬಂದ್ ನಿರ್ಧಾರವನ್ನು ಕೈಬಿಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿಗೆ ನೀರು ಹರಿಸುವ ವಿಚಾರದಲ್ಲಿ ರಾಜ್ಯಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ನಲ್ಲಿ ಜಯ ಸಿಕ್ಕಿದೆ, ಸಂಸತ್ನಲ್ಲಿಯೂ ಅಣೆಕಟ್ಟು ನಿರ್ಮಾಣಕ್ಕೆ ಹಸಿರು ನಿಶಾನೆ ದೊರೆತಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ತುಂಗಭದ್ರಾ ವಿಚಾರದಲ್ಲಿ ಕೇಂದ್ರ ಜಲಶಕ್ತಿ ಸಚಿವರಾದ ಸಿಆರ್ ಪಾಟೀಲ್ ನೇತೃತ್ವದಲ್ಲಿ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಸಭೆ ನಡೆಸಿ ಸಮತೋಲಿತ ಅಣೆಕಟ್ಟು ನಿರ್ಮಾಣಕ್ಕೆ ತೀರ್ಮಾನ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಭರ್ತಿಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ 1036 ಪಿಡಿಒ ಹುದ್ದೆಗಳು ಖಾಲಿ ಇದ್ದು, ಕಲ್ಯಾಣ ಕರ್ನಾಟಕದ 80 ಅಧಿಕಾರಿಗಳಿಗೆ ಈಗಾಗಲೇ ಮುಂಬಡ್ತಿ ನೀಡಿ ನಿಯುಕ್ತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಸುಮಾರು 150 ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ 2-3 ತಿಂಗಳೊಳಗೆ ನೇಮಕಾತಿ ಆದೇಶ ನೀಡಲಾಗುವುದು. ಈ ಮೂಲಕ ಶೇಕಡಾ 90% ಪಿಡಿಒ ಹುದ್ದೆಗಳು ಭರ್ತಿಯಾಗಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಪ್ರಗತಿಗೆ ಕ್ರೀಡೆ ಪೂರಕವಾಗಿರಬೇಕು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರಿನಲ್ಲಿ ನಡೆದ ಬ್ಯಾಡ್ಮಿಂಟನ್ 11 ವರ್ಷ ಮತ್ತು 13 ವರ್ಷದೊಳಗಿನವರ ವಿಭಾಗಗಳ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2047 ವೇಳೆಗೆ ಭಾರತದ ಕ್ರೀಡೆಗಳು ಉತ್ತುಂಗದಲ್ಲಿ ಇರಬೇಕು, ಅದಕ್ಕಾಗಿ ಈಗಿನಿಂದಲೇ ಯುವ ಕ್ರೀಡಾಪಟುಗಳು ಸಜ್ಜಾಗಬೇಕು ಎಂದು ಕರೆ ನೀಡಿದ್ದಾರೆ. ಕರಾವಳಿ ಜಿಲ್ಲೆಗಳು ಸೇರಿದಂತೆ ರಾಜ್ಯದ ವಿವಿಧೆಡೆ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಗಾಳಿ ಸಹಿತ ಭಾರೀ ಮಳೆಯಾಗುತ್ತಿದೆ. ಜಿಲ್ಲೆಯ ಕಳಸ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ, ಚಿಕ್ಕಮಗಳೂರು ಸುತ್ತಮುತ್ತ ಹೆಚ್ಚಿನ ಮಳೆಯಾಗಿದೆ. ಕುದುರೆಮುಖ, ಕಿಗ್ಗ, ಕೆರೆಕಟ್ಟೆ, ಕಳಸ ವ್ಯಾಪ್ತಿಯಲ್ಲಿ ಹೆಚ್ಚಿನ ಮಳೆಯಾದ ಕಾರಣ ತುಂಗಾ ಹಾಗೂ ಭದ್ರಾ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಶೃಂಗೇರಿ ದೇವಾಲಯ ಸಮೀಪದ ತುಂಗಾ ನದಿ ತಟದಲ್ಲಿ ಇರುವ ಕಪ್ಪೆಶಂಕರಗುಡಿ ಮುಳುಗಡೆಯಾಗಿದೆ. ಭದ್ರಾ ನದಿ ನೀರು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು, ಜಾಂಬಳಿ ಗ್ರಾಮದ ಬಳಿ ಸೇತುವೆ ಮುಳುಗಡೆಯಾಗಿದ್ದು ಕಳಸ ಕಾರ್ಕಳ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ. ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರು ನದಿಗಳಿಗೆ ಇಳಿಯದಂತೆ, ಗುಡ್ಡ ಭೂಕುಸಿತ ಉಂಟಾಗುವ ಪ್ರದೇಶಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ ಗಾಳಿಯಿಂದಾಗಿ ಮಡಿಕೇರಿಯಲ್ಲಿ ಜನಜೀವನ ವ್ಯತ್ಯಯವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು, ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿಯುತ್ತಿದೆ. ಉಜಿರೆ ಬೆಳ್ತಂಗಡಿ ಮಾರ್ಗ ಜಲಾವೃತವಾಗಿದೆ. ಕರಾವಳಿ ಜಿಲ್ಲೆಗಳು, ದಕ್ಷಿಣ ಒಳನಾಡಿನ ಜಿಲ್ಲೆಗಳು ಸೇರಿದಂತೆ ರಾಜ್ಯದ ವಿವಿಧೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಭಾರತದ ನಾಗರಿಕತೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ್ದು, ಜಗತ್ತಿನ ವಿವಿಧ ದೇಶಗಳೊಂದಿಗೆ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಬಾಂಧವ್ಯವನ್ನು ಬೆಳೆಸಿಕೊಂಡಿದೆ ಎಂದು ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಪ್ರೊಫೆಸರ್ ಅಂಶು ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ದಿಶಾ ಭಾರತ್ ಸಂಸ್ಥೆ ಆಯೋಜಿಸಿದ್ದ ನಂದ ಭಾರತ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇಂದಿನ ಆಧುನಿಕ ಯುಗದಲ್ಲಿ ಭಾರತವು ತನ್ನ ಪರಂಪರೆ ಮತ್ತು ಮೌಲ್ಯಗಳನ್ನು ಆಧರಿಸಿಕೊಂಡು ಜಾಗತಿಕ ವೇದಿಕೆಯಲ್ಲಿ ಮುಂಚೂಣಿಯಲ್ಲಿ ಇದೆ ಎಂದು ತಿಳಿಸಿದ್ದಾರೆ.
4: Conclave is themed around Bharat as a civilizational power and how it contributed to the ancient world of wisdom, then how it faced the brunt of different types of rules from intruders, including the British rule, colonial rule, how it became India after 1947 when it became independent, how the policy makers of that time made some mistakes by not bringing the pearls of ancient culture of India stuck to the shadows, the reflections of the colonial India. Today's Indian government is trying its best to bring back the lost glory of Bharat.
0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿವಿಧ ಕ್ಷೇತ್ರಗಳ ತಜ್ಞರು ಮತ್ತು ಸಾರ್ವಜನಿಕರು ಭಾರತದ ಭವಿಷ್ಯದ ದಿಶೆ, ಅದರ ಜಾಗತಿಕ ಪ್ರಭಾವ ಮತ್ತು ನಾಯಕತ್ವದ ಸಾಧ್ಯತೆಗಳ ಬಗ್ಗೆ ಚರ್ಚಿಸಿದರು. ಬೆಂಗಳೂರು ಹಸಿರೂರು.

ಅಭಿಯಾನವನ್ನು ಜನಾಂದೋಲನವಾಗಿ ರೂಪಿಸಲು ಸಾರ್ವಜನಿಕರು ಹಾಗೂ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳು ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಜಿಪಿಎ ಮುಖ್ಯ ಆಯುಕ್ತ ಮಹೇಶ್ವರರಾವ್ ಕರೆ ನೀಡಿದ್ದಾರೆ. ಜಿಪಿಎ ವ್ಯಾಪ್ತಿಯಲ್ಲಿ ಆಗಸ್ಟ್ 15ರಿಂದ ಹಮ್ಮಿಕೊಳ್ಳಲು ಯೋಜಿಸಿರುವ ಕಾರ್ಯಕ್ರಮದ ಪೂರ್ವ ಸಿದ್ದತೆಗಳ ಕುರಿತು ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಸಸಿ ನೆಡುವ ಸಂಬಂಧ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಿದ್ದಾರೆ. ಇಂದು ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನಾಚರಣೆ. ಈ ಮಾರಕ ಕಾಯಿಲೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ನಾಳೆ ರಾಜ್ಯಾದ್ಯಂತ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿ ಪರೀಕ್ಷೆ ಪಾರದರ್ಶಕತೆಗೆ ಒತ್ತು ಎಂದ ಸಚಿವ ಪ್ರಿಯಾಂಕ್ ಖರ್ಗೆ. ಕಾವೇರಿ ನದಿ ವಿವಾದ, ಹೋರಾಟಗಾರರು ಬಂದ್ ನಿರ್ಧಾರ ಕೈಬಿಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಗ್ರಾಮ ಪಂಚಾಯತಿಗಳಿಗೆ ಶೀಘ್ರವೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನೇಮಕ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಮತ್ತು ಚಿಕ್ಕಮಗಳೂರು ಕೊಡಗು ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ, ಜನಜೀವನ ಅಸ್ತವ್ಯಸ್ತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಎಸ್, ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. 6:55 ಕನ್ನಡ ರತ್ನ ಭಂಡಾರ ಮರು ಪ್ರಸಾರ ಆಗತ್ತೆ. ಅದಕ್ಕೂ ಮುಂಚೆ ಕನ್ನಡದ ಒಂದು ಗೀತೆಯನ್ನ ಕೇಳಿದ್ರೆ ಮನಸ್ಸು ಖುಷಿಯಾಗತ್ತೆ ಅಲ್ವಾ? ಸೊ ಈಗ ಕೇಳಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಉತ್ತರ ದಕ್ಷಿಣ ಚಿತ್ರದಿಂದ ಅದಾದ ನಂತರ ಕನ್ನಡ ರತ್ನ ಭಂಡಾರ ಮರು ಪ್ರಸಾರವಾಗತ್ತೆ.

ಇವತ್ತಿನ ಕನ್ನಡ ರತ್ನಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೇ, ನಿಮಗೆ ಸ್ವಾಗತ. ಗಜಲ್ ಕವಿ ಎಂದೇ ಪ್ರಖ್ಯಾತರು ಶಾಂತರಸರು. ಶಾಂತಯ್ಯ ಹೆಂಬೆರಳು ಅವರ ಮೂಲ ನಾಮ. ರಾಯಚೂರು ಭಾಗದ ಸಾಂಸ್ಕೃತಿಕ ಕ್ಷೇತ್ರವನ್ನು ನಮಗೆ ತಲುಪಿಸಿದವರು. ಆ ಪ್ರದೇಶದ ಕಷ್ಟ ಸುಖಗಳನ್ನು ಅರಿತವರು, ಎಲ್ಲರಿಗೂ ಮುಟ್ಟಿಸಿದವರು. ಸತ್ಯ ಸ್ನೇಹ ಎಂಬ ಪ್ರಕಾಶನವನ್ನ ಅವರು ಆಗಲೇ ನಡೆಸ್ತಾ ಇದ್ರು. ಉರ್ದುವಿನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ರು. ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ರು. ಕವನ, ಕಥೆ, ಕಾದಂಬರಿ, ನಾಟಕಗಳನ್ನ, ಜೀವನ ಚರಿತ್ರೆಗಳನ್ನ ಬರೆದರು. 1992 ರಾಜ್ಯೋತ್ಸವ ಪ್ರಶಸ್ತಿ ಬಂದರೂ ಬೇಡ ಅಂದವರು. ಬೀದರ್ನಲ್ಲಿ ನಡೆದ 72ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು. ಕೇಳೋಣ ಶಾಂತರಸರ ಧ್ವನಿಯನ್ನು.

ಶ್ರೋತೃಗಳಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ತಾಂತ್ರಿಕ ತೊಂದರೆಯಿಂದ ಕನ್ನಡ ರತ್ನಭಂಡಾರದ ಧ್ವನಿ ಸರಿಯಾಗಿ ಪ್ರಸಾರ ಆಗಲಿಲ್ಲ. ದಯವಿಟ್ಟು ಕ್ಷಮಿಸಬೇಕು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ಸಮೃದ್ಧ ಕೈಮಗ್ಗ ಪರಂಪರೆಯನ್ನು ಗೌರವಿಸುವ ಸಲುವಾಗಿ ಜವಳಿ ಸಚಿವಾಲಯವು ಇದೇ 7ರಂದು ನವದೆಹಲಿಯ ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆಯನ್ನು ಆಯೋಜಿಸಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಉಪಸ್ಥಿತರಿರಲಿದ್ದಾರೆ. ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ನೀಡುವ ನಿಯಮಿತ ಮಾಸಿಕ ತೆರಿಗೆ ಪಾಲಿನ ಜೊತೆಗೆ ಹೆಚ್ಚುವರಿ ಕಂತಿನ ರೂಪದಲ್ಲಿ 1,09,019 ಕೋಟಿ ರೂಪಾಯಿಗಳನ್ನು ಇಂದು ಬಿಡುಗಡೆ ಮಾಡಿದೆ. ರಾಜ್ಯಗಳಲ್ಲಿ ಬಂಡವಾಳ ಹೂಡಿಕೆ ಹಾಗೂ ಅಭಿವೃದ್ಧಿ ಯೋಜನೆಗಳ ವೆಚ್ಚವನ್ನು ತ್ವರಿತಗೊಳಿಸಲು ಈ ಮೊತ್ತವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ನೌಕಾ ಸಿಬ್ಬಂದಿ ಉಪ ಮುಖ್ಯಸ್ಥರಾಗಿ ಇಂದು ವೈಸ್ ಅಡ್ಮಿರಲ್ ಎಎನ್ ಪ್ರಮೋದ್ ಅಧಿಕಾರ ಸ್ವೀಕರಿಸಿದ್ದಾರೆ. ನಿನ್ನೆ ನಿವೃತ್ತಿ ಹೊಂದಿದ ವೈಸ್ ಅಡ್ಮಿರಲ್ ತರುಣ್ ಸೋಬ್ತಿ ಅವರ ಜವಾಬ್ದಾರಿಯನ್ನು ವೈಸ್ ಅಡ್ಮಿರಲ್ ಎಎನ್ ಪ್ರಮೋದ್ ವಹಿಸಿಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಹೆಚ್ಚಿನ ಮಳೆಯಾಗುತ್ತಿದೆ. ಜಿಲ್ಲೆಯ ಕಳಸ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ, ಚಿಕ್ಕಮಗಳೂರು ಸುತ್ತಮುತ್ತ ಹೆಚ್ಚಿನ ಮಳೆಯಾಗಿದೆ. ಕುದುರೆಮುಖ, ಕಿಗ್ಗ, ಕೆರೆಕಟ್ಟೆ, ಕಳಸ ವ್ಯಾಪ್ತಿಯಲ್ಲಿ ಹೆಚ್ಚಿನ ಮಳೆಯ ಕಾರಣ ತುಂಗಾ ಹಾಗೂ ಭದ್ರಾ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಶೃಂಗೇರಿ ದೇವಾಲಯ ಸಮೀಪದ ತುಂಗಾ ನದಿ ತಟದಲ್ಲಿ ಇರುವ ಕಪ್ಪೇಶಂಕರ ಗುಡಿ ಮುಳುಗಡೆಯಾಗಿದೆ. ಭಾರೀ ಮಳೆ ಹಿನ್ನೆಲೆ ಭದ್ರಾ ನದಿ ನೀರು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಜಾಂಬಳಿ ಗ್ರಾಮದ ಬಳಿ ಸೇತುವೆ ನದಿ ನೀರಿನಲ್ಲಿ ಮುಳುಗಡೆಯಾಗಿದ್ದು ಇದರಿಂದ ಕಳಸಾ ಕಾರ್ಕಳ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ. ಇಂದಿನ ಸಮಾಜದಲ್ಲಿ ಮಹಿಳೆಯರು ಆತ್ಮವಿಶ್ವಾಸದಿಂದ ನಿರ್ಭಯವಾಗಿ ಬದುಕಬೇಕಾದರೆ ಸ್ವಯಂ ರಕ್ಷಣೆ ಕಲೆ ಅತ್ಯಗತ್ಯ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಹೇಳಿದರು. ಜಿಲ್ಲಾ ಸ್ವೀಪ್ ಸಮಿತಿಯ ವತಿಯಿಂದ ಸರ್ಕಾರಿ ಮಹಿಳಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಾಗಿ ಆಯೋಜಿಸಿದ್ದ ಸ್ವಯಂ ರಕ್ಷಣೆ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾಮನ್ವೆಲ್ತ್ ಕ್ರೀಡಾಕೂಟದ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಪ್ರೀತಿ ಪವಾರ್ ಮತ್ತು ಜೈಸ್ಮಿನ್ ಲಂಬೋರಿಯಾ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಸಾಮಾಜಿಕ ಜಾಲತಾಣದಲ್ಲಿ ಅಭಿನಂದಿಸಿದ್ದಾರೆ. ಆಟಗಾರ್ತಿಯರ ಅತ್ಯುತ್ತಮ ಕೌಶಲ, ಸಮರ್ಪಣಾ ಭಾವ ಹಾಗೂ ಶ್ರೇಷ್ಠ ಪ್ರದರ್ಶನವು ದೇಶಕ್ಕೆ ಅಪಾರ ಕೀರ್ತಿ ತಂದಿದೆ ಎಂದು ಶ್ಲಾಘಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ

0: ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.
1: ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮಕ್ಕೆ. ಇವತ್ತಿನ ಗಾನ ಭಜನದಲ್ಲಿ ಶಾಪಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಶಾಪಿಂಗ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಆ ವರ್ಡ್ ಕಿವಿಗೆ ಬಿದ್ದ ತಕ್ಷಣ ಒಂಚೂರು ಕಿವಿ ನೆಟ್ಟಾಗತ್ತೆ. ಯಾರೇ ಎಷ್ಟೇ ಸುಸ್ತಾಗಿದ್ದರೂ ಶಾಪಿಂಗ್ ಅಂದ ತಕ್ಷಣ ಆಯ್ತು ಒಂದ್ಸಲಿ ಹೋಗಿ ಬಂದುಬಿಡೋಣ, ಯಾವುದಾದ್ರೂ ಸೇಲ್ ಹಾಕಿದ್ದಾರಾ, ಯಾವುದಾದ್ರೂ ಹೊಸ ಅಂಗಡಿ ಓಪನ್ ಆಗಿದೆಯಾ, ಏನಾಗಿದೆ ಏನಿದೆ ಎಲ್ಲ ನೋಡೋ ಕ್ಯೂರಿಯಾಸಿಟಿ ಕುತೂಹಲ ಎಲ್ಲರ ಮನಸ್ಸಿನಲ್ಲೂ ಖಂಡಿತವಾಗಿಯೂ ಇದ್ದಿರತ್ತೆ. ಅದರಲ್ಲೂ ಲೇಡೀಸ್ಗಂತೂ ಶಾಪಿಂಗ್ ಅಂದರೆ ತುಂಬಾ ಇಷ್ಟ. ಸೊ ಇವತ್ತಿನ ವಿಷಯ ಏನಿತ್ತು ಅಂದರೆ, ನೀವು ಶಾಪಿಂಗಿಗೆ ಹೋಗಿ ನೀವೆಲ್ಲ ಲಿಸ್ಟ್ ಮಾಡ್ಕೊಂಡು ಹೋಗಿರ್ತೀರ, ಅದರಲ್ಲೂ ಇವತ್ತು ಮಂತ್ ಬಿಗಿನಿಂಗ್ ವೀಕೆಂಡ್ ಬೇರೆ ಬಂದಿದೆ, ಸೊ ಈ ತಿಂಗಳಿಗೆ ಆಗುವಂಥ ಸಾಮಾನುಗಳ ಲಿಸ್ಟನ್ನು ಹಾಕ್ಕೊಂಡು ಹೊರಗಡೆ ಹೋಗಿರ್ತೀರಾ, ಗಂಡನ ಜೊತೆ ಹೋಗಿರ್ತೀರಾ. ಲಿಸ್ಟಲ್ಲಿರೋದೆಲ್ಲ ತಗೊಂಡಾದ್ಮೇಲೆ ಮತ್ತೆ ಇನ್ನೇನೋ ಒಂದಿಷ್ಟು ಬೇಕು ಅಂತ ಅನಿಸುತ್ತೆ, ನಿಧಾನಕ್ಕೆ ತಗೊಂಡ್ಬಿಡ್ತೀರಾ. ಆಮೇಲೆ ಬಿಲ್ಲಿಂಗಲ್ಲಿ ಗೊತ್ತಾಗೋದು, ಅರೆ ರೇ ಲಿಸ್ಟ್ ಇದ್ದಿದ್ದೆ ಬೇರೆ, ಇವ್ರು ತಗೊಂಡಿರೋದೇ ಬೇರೆ ಅಂತ. ಸೊ ಈ ಥರದ್ದೆಲ್ಲ ಅನುಭವ ನಿಮ್ಮ ಜೀವನದಲ್ಲೂ ಆಗಿರುತ್ತೆ ಅಲ್ವಾ? ಏನೋ ತಗೊಳಕ್ಕೆ ಹೋಗಿ ಇನ್ನೇನೋ ತಗೊಂಡು ಲೆಕ್ಕ ಬಜೆಟ್ ಇದ್ದಿದ್ದೆ ಒಂದು, ಇನ್ನೇನೋ ಬಜೆಟ್ ಜಾಸ್ತಿಯಾಗಿ ಆಮೇಲೆ ಪಜೀತಿಗೆ ತಕ್ಕೊಂಡು ಅಯ್ಯೋ ಅಯ್ಯೋ ಏನೇನೆಲ್ಲ ಆಗ್ಬಿಟ್ಟಿರುತ್ತೆ ಅಲ್ವಾ? ಈ ಶಾಪಿಂಗ್ ಮಾಲ್ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ನೀವು ಹೋದಾಗ ನೀವು ಗಮನಿಸಬೇಕಾಗಿರುವಂಥ ಒಂದಷ್ಟು ವಿಷಯಗಳಲ್ಲಿರುತ್ತೆ. ಆ ವಿಷಯಗಳಿಂದನೇ ನಿಮಗೆ ಸಮಯ ಸರಿದಿದ್ದೆ ಗೊತ್ತಾಗಲ್ಲ. ಅದೆಲ್ಲ ಏನೇನು ಅಂತ ಹೇಳ್ತೀನಿ. ಸದ್ಯಕ್ಕೆ ಪರಾರಿ ಚಿತ್ರದಿಂದ ಅನುರಾಧ ಭಟ್ ಹಾಗೂ ಅನೂಪ್ ಸಿಲಿನ್ ಹಾಡಿರೋ ಹಾಡನ್ನು ಕೇಳಿ. ಕವಿರಾಜ್ ಅವರ ಸಾಹಿತ್ಯ, ಅನೂಪ್ ಸಿಲಿನ್ ಅವರ ಸಂಗೀತ ಇದೆ.

ನೀವು ಹೀಗೇನಾ ಶಾಪಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ ದುಡ್ಡು ಜಾಸ್ತಿ, ಬಿಲ್ ಜಾಸ್ತಿ ಬಂದಾಗ ನಿಮ್ಮ ಮನೆಯವರಿಗೆ ಮುದ್ದು ಮುದ್ದಾಗಿ ಮಾತಾಡುವಾಗ ಇನ್ನೂ ಚಂದ ಅಂತ ಹೀಗೆ ಹೇಳಿ ಪುಸಿ ಹೊಡಿತೀರಾ? ಎಷ್ಟೋ ಸಲ ಈ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗೆ ಅಥವಾ ಗ್ರಾಸರಿ ಶಾಪ್ಗೆ ನೀವು ಹೋದಾಗ ಮೊದಲನೇದಾಗಿ ಅಲ್ಲಿ ನೀವು ಎಷ್ಟೇ ಹುಡುಕಿದ್ರೂ ನಿಮಗೆ ಗಡಿಯಾರ ಕಾಣಿಸೋದಿಲ್ಲ, ಕ್ಲಾಕ್ಗಳು ಕಾಣಿಸೋದಿಲ್ಲ. ಯಾಕೆ ಅಂದರೆ ನೀವು ಒಂದು ಸಲ ಆ ಶಾಪಿಂಗ್ ಮಾಲ್ ಅಥವಾ ಒಂದು ದೊಡ್ಡ ಅಂಗಡಿ ಒಳಗಡೆ ಎಂಟ್ರಿ ಕೊಟ್ಟಮೇಲೆ ನಿಮಗೆ ಸಮಯ ಗೊತ್ತಾಗಬಾರ್ದು. ಸಮಯ ಗೊತ್ತಾದರೆ ತಾನೇ ನಿಮಗೆ ಓ ಇಲ್ಲ ಇಲ್ಲ ನಂಗೆ ಬೇರೆ ಕೆಲಸ ಇದೆ ಅಂತ ನೀವು ಹೊರಟು ಬಿಡೋದು. ಸೊ ಹಾಗಾಗಿ ಸಮಯ ಗೊತ್ತಾಗಬಾರ್ದು ಅಂತ ಹೇಳಿ ಕ್ಲಾಕ್ನ ಅವ್ರು ಇಟ್ಟಿರಲ್ಲ. ಇನ್ನೊಂದು ವಿಷಯ ಏನು ಗೊತ್ತಾ, ಸ್ಟಾರ್ಟಿಂಗ್ ನೀವು ಹೋದ ತಕ್ಷಣವೇ ನಿಮಗೆ ಬೇಕಾಗಿರುವಂತಹ ಗ್ರಾಸರೀಸ್ ಅಲ್ಲಿ ಇರಲ್ಲ, ಅದು ಲಾಸ್ಟಿಗಿರುತ್ತೆ. ಅಂದರೆ ನೀವು ಅವ್ರು ಏನೇನು ಇಟ್ಟಿದ್ದೀರೋ ಅದನ್ನೆಲ್ಲ ನೋಡಿಕೊಂಡೇ ನಿಮ್ಮ ಒಂದು ಕೌಂಟರ್ಗೆ ನೀವು ಹೋಗಬೇಕು. ಸೊ ಆಗ ನೋಡ್ಕೊಂಡು ಹೋಗುವಾಗ ಈ ತಿಂಡಿಗಳು, ಈ ಮಕ್ಕಳಿಗೆ ಬೇಕಾಗಿರುವಂಥ ಐಟಮ್ಸ್ ಇರುತ್ತಲ್ಲ, ಸ್ನ್ಯಾಕ್ಸ್ಗಳು, ಚಿಪ್ಸ್ಗಳು, ತಿಂಡಿಗಳು ಅಥವಾ ಇನ್ನೇನೋ ಆಟ ಸಾಮಾನುಗಳು, ಅವೆಲ್ಲ ತುಂಬ ಕೆಳಗಡೆ ಇಟ್ಟಿರ್ತಾರೆ. ಯಾಕಂದರೆ ಮಕ್ಕಳ ಕೈಗೆ ಸಿಗಲಿ ಅಂತ. ಮಕ್ಕಳ ಕೈಗೆ ಸಿಕ್ಕಿದ್ರೆ ತಾನೇ ಅದು ಅವರಿಗೆ ಬೆನಿಫಿಟ್ ಆಗೋದು. ಸೊ ಮಕ್ಕಳೇನು ಮಾಡ್ತಾರೆ, ತಗೊಳ್ತಾರೆ, ಕಾರ್ಟ್ ಒಳಗಡೆ ಹಾಕಿಬಿಡ್ತಾರೆ. ಆಮೇಲೆ ಕೊಡ್ಸಲ್ಲ ಅಂದರೆ ಗೊತ್ತಲ್ಲ, ಗಲಾಟೆ ಅದು ಇದು ಅಂತ ನಾವು ಆಯಿತು ಬಿಡು ಒಂದು ಐಟಮ್ ತಾನೇ ಅಂದ್ಕೊಂಡು ನಾವು ಹ್ಞೂ ಅಂದ್ಬಿಟ್ಟಿರ್ತೀವಿ. ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಇನ್ನೊಂದೇನು ಗೊತ್ತಾ, ನೀವು ಎಲ್ಲೇ ನೋಡಿದ್ರು ಕಿಟಕಿಗಳಿರಲ್ಲ. ಕಿಟಕಿ ಗ್ಲಾಸಸ್ಸಿಂದ ಹೊರಗಡೆ ನಿಮಗೆ ಹೊರಗಡೆ ಪ್ರಪಂಚ ಗೊತ್ತೇ ಆಗಲ್ಲ. ಕತ್ಲಾಗ್ತಾ ಇದೆಯಾ, ಹಗ್ಲ, ಸಂಜೆನ, ನೀವು ಮಧ್ಯಾಹ್ನ ಹೋಗಿರ್ತೀರಾ, ನಿಮಗೆ ಟೈಮ್ ಬೇರೆ ಗೊತ್ತಿರೋದಿಲ್ಲ. ಸೊ ಅಂದರೆ ನಿಮ್ಮ ಕೈಯಲ್ಲಿ ವಾಚ್ ಇರುತ್ತೆ, ಮೊಬೈಲ್ ಇರುತ್ತೆ, ಅದು ಬೇರೆ. ಆದರೆ ನೀವು ಶಾಪಿಂಗ್ನ ಸಂಪೂರ್ಣವಾಗಿ ತಲ್ಲೀನರಾಗಿ ಮಾಡಬೇಕು ಅನ್ನೋ ಒಂದು ಯೋಚನೆ ಅವರದ್ದಾಗಿರತ್ತೆ. ಇನ್ನೂ ಸಾಕಷ್ಟು ವಿಷಯಗಳಿದೆ, ಹೇಳ್ತಾ ಹೋಗ್ತೀನಿ. ನಿಮಗೇನಾದರೂ ಗೊತ್ತಿದ್ರೆ ನೀವು ಕೂಡ ಸಂದೇಶ ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9483091029 9483091029 ಅಂತ ಹೇಳ್ತಾ, ನಮ್ಮ ಮನಸ್ಸು ಶಾಪಿಂಗ್ ಅಂತ ಅಂದ ತಕ್ಷಣ ಎಷ್ಟು ಖುಷಿಯಾಗತ್ತೆ ಅಲ್ವಾ? ಸೊ ನಮ್ಮ ಮನಸ್ಸಿಗೆ ಹೇಳ್ತಾ ಇರ್ತೀವಿ, ಮನಸ್ಸೇ ಮನಸ್ಸೇ ನನ್ನ ಇಷ್ಟಕ್ಕೆ ಬಿಡು. ಸೊ ನಿಮಗೇನು ಇಷ್ಟ ಬರುತ್ತೋ ಅದನ್ನು ಶಾಪಿಂಗ್ ಮಾಡಿ ಅಂತ ಹೇಳ್ತಾ ಸಾರಥಿ ಚಿತ್ರದಿಂದ ಈ ಗೀತೆ.

ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:22. ಈಗ ಕೇಳಿ ಕಾರ್ಯಕ್ರಮ ಕಗ್ಗತ ಸಿರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪೊಡವಿಹಬೆಯಾದೊಡಂ ಬಿಡದಿರೊಳ ನೆಮ್ಮದಿಯ ಬಿಡುಗಾಬರಿಕೆಯ ಕಡಲ್ಗಳೊಂದಾದೊಡಂ ಪೊಡವಿಹಬೆಯಾದೊಡಂ ಬಿಡದಿರೊಳ ನೆಮ್ಮದಿಯ ಬಿಡುಗಾಬರಿಕೆಯ ಕಡಲ ನೆರೆ ತಗ್ಗುವುದು ಪೊಡವಿ ಧೂಳಿಳಿಯುವುದು ಗಡುವಿರುವುದೆಲ್ಲ ಕಂ ಮಂಕುತಿಮ್ಮ. ಕಡಲ ನೆರೆ ತಗ್ಗುವುದು ಪೊಡವಿ ಧೂಳಿಳಿಯುವುದು ಗಡುವಿರುವುದೆಲ್ಲ ಕಂ ಮಂಕುತಿಮ್ಮ.

ಒಳನೆಮ್ಮದಿ ಅಂತ ಒಂದು ಶಬ್ದ ಇದೆ. ನೀವು ಪ್ರಪಂಚಕ್ಕೆ ಹೇಗಾದ್ರೂ ಕಾಣಿಸ್ಕೊಡಿ, ಸಿಟ್ಟು ಮಾಡ್ಕೊಂಡಿರಿ ಏನಾದ್ರು ಮಾಡಿ, ಆದರೆ ಅಂತರಂಗದಲ್ಲಿ ಒಂದು ನೆಮ್ಮದಿ ಇರಬೇಕು. ಅದು ಎಂತೆಂಥ ಸಂದರ್ಭಗಳಲ್ಲೂ ಅದನ್ನು ಕಳ್ಕೊಳ್ಬಾರ್ದು. ಇವ್ರು ಹೇಳ್ತಾರೆ ಕಡಲ್ಗಳೊಂದಾದೊಡಂ, ಏಳು ಸಮುದ್ರ ಇದೆಯಪ್ಪ, ಸಪ್ತ ಸಾಗರ ಆಚೆ ಸುಪ್ತ ಸಾಗರ ಅಂತ ಅಡಿಗರು ಹೇಳ್ತಾರಲ್ಲ. ಒಂದು ವೇಳೆ ಏಳು ಸಮುದ್ರಗಳು ಒಂದಾಗ್ಬಿಟ್ರೆ ಎಷ್ಟೋ ಸಲ ಅಂಟಾರ್ಟಿಕ್ ಒಂದು ಸಲ ಯಾವುದೋ ಒಂದು ಸಮುದ್ರವನ್ನು ಒಂದು ಮಾಡೋಕ್ಕೆ ಹೋದಾಗ ಭಾರಿ ಭಾರಿ ಪ್ರಾಣಿಗಳು ಬಂದು ಸಮತೂಕ ತಪ್ಪೋಗೋದುಂಟು. ಒಂದು ವೇಳೆ ಆದರೂ ಕೂಡ ಪೊಡವಿ ಹಬೆಯಾದೊಡಂ, ಹಬೆ ಅಂದರೆ ಬಿಸಿಯಿಂದ ಆವಿ ಆಗಿಬಿಟ್ರೆ, ಭೂಮಿ ಬರೀ ಶಖೆಯಿಂದ ಆವಿ ಆಗಿಬಿಟ್ರು ಕೂಡ ಬಿಡದಿರು ಒಳನೆಮ್ಮದಿಯ. ಯಾವ ಸಂದರ್ಭದಲ್ಲೋ ನಿನ್ನ ಅಂತರಂಗದ ಒಂದು ಸಮಾಧಾನದ ಪ್ರವೃತ್ತಿಯನ್ನು ಬಿಡಬೇಡ. ಎರಡನೇದು ಬಿಡು ಗಾಬರಿಕೆಯ. ಗಾಬರಿಕೆ ಅನ್ನೋ ಶಬ್ದ ಕನ್ನಡದಲ್ಲಿಲ್ಲ, ಗಾಬರಿ ಇದೆ ಅಷ್ಟೇ. ಆದರೆ ಇವರಿಗೆ ತುಂಬ ಶಬ್ದಗಳನ್ನು ಹೊಸದಾಗಿ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಗುಣ ಇದೆ. ಅದು ಬಿಡು ಗಾಬರಿಕೆಯ. ಬೇಕಾದರೆ ಕಡಲ ನೆರೆ ನುಗ್ಗುವುದು ಪೊಡವಿದು, ಯಾಕೆ ಗೊತ್ತಾ, ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗುತ್ತೆ. ಕಡಲ ನೆರೆ ಏನಾಗುತ್ತೆ, ತಗ್ಗುವುದು. ಸಮುದ್ರದಲ್ಲಿ ಉಕ್ಕಿತ್ತಲ್ಲ ಆಮೇಲೆ ಏರಿಳಿತ ಅಂತ ಎರಡೂ ಇದೆಯಲ್ಲಪ್ಪ. ಆದ್ದರಿಂದ ಪೊಡವಿ ಧೂಳಿಳಿಯುವುದು, ಆ ಭೂಮಿಯಲ್ಲಿ ಎದ್ದ ಧೂಳು ಇಳಿಯುತ್ತೆ. ಗಡುವಿರುವುದು ಎಲ್ಲಕ್ಕೂ, ಇದು ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯವಾದ ಗಡು ಇದೆ ರೀ. ಪ್ರತಿಯೊಂದಕ್ಕೂ ಒಂದು ಗಡು ಇದೆ. ಇವತ್ತು ಏರಿದರೆ ನಾಳೆ ಇಳಿತಾನೆ, ಇಳಿದಿದ್ದು ಅಂದರೆ ಮತ್ತೆ ಕೆಳಕ್ಕಿಳಿದು ಹೋಗಿದ್ದಲ್ಲ, ಮತ್ತೆ ಸಮತೋಲಕ್ಕೆ ಬರ್ತಾನೆ. ಅದರಿಂದ ಸುಖ ದುಃಖಗಳನ್ನು, ಯಾತನೆಗಳನ್ನು, ನಮಗೆ ಬದುಕಿನಲ್ಲಿ ಎದುರಾಗುವ ಕಷ್ಟ ಸಂಕಷ್ಟಗಳನ್ನು ಎದುರಿಸಬೇಕಾದ್ರೆ ನೀನು ತಿಳ್ಕೊಳ್ಬೇಕು ಇವು ಖಂಡಿತ ಮಿತಿ ಇದೆ, ಇದಕ್ಕೆ ತಾವಾಗಿಯೇ ಇರ್ತವೆ. ಆ ಗಡು ಇದೆ ಅನ್ನೋ ಭಾವನೆ ನಿನಗಿದ್ದರೆ ಇವುಗಳನ್ನು ದಾಟ್ತೇನೆ ಅಂತ ಅನಿಸುತ್ತೆ.

0: ನಲಿಸು ಒಲಿಸುವ ಕೆಣಕಿ ಕಾಡಿಸುವ ಮುಳಿಯಿಸುವ ಕೆಳೆನಂಟು ಹಗೆ ಕಲಹ ಕುಹಕ ದೋಲೆಗಳಂ. ನಲಿಸು ಒಲಿಸುವ ಕೆಣಕಿ ಕಾಡಿಸುವ ಮುಳಿಯಿಸುವ ಕೆಳೆನಂಟು ಹಗೆ ಕಲಹ ಕುಹಕ ದೋಲೆಗಳಂ. ಹಲಬರಿಗೆ ಹಂಚಿಬಾರೆಂದು ವಿಧಿ ನೇಮಿಸಿಹ ಇಳೆಯಂಚೆಯಾಳು ನೀಂ ಮಂಕುತಿಮ್ಮ.
1: ಹಲಬರಿಗೆ ಹಂಚಿಬಾರೆಂದು ವಿಧಿ ನೇಮಿಸಿಹ ಇಳೆಯಂಚೆಯಾಳು ನೀಂ ಮಂಕುತಿಮ್ಮ.

ಡಿ ವಿ ಜಿಯವರ ಪ್ರತಿಮಾ ಸೃಷ್ಟಿ ಇದೆಯಲ್ಲ, ಅಂದ್ರೆ ಏನಾದ್ರು ಹೇಳಬೇಕು ಅಂತಿದ್ರೆ ಅದಕ್ಕೊಂದು ಸರಿಯಾದ ಅಬ್ಜೆಕ್ಟಿವ್ ಕಾರಿಲೇಟಿವ್ ವಸ್ತು ಪ್ರತಿರೂಪ ಅಂತ ಅಲ್ಲಿಗೆ ಹೇಳ್ತಾರೆ ಇದನ್ನು. ಅದನ್ನು ಕಂಡ್ಕೊಳ್ಳೋದು ಎಷ್ಟೋ ಸಂಗತಿಗಳ

0: ತಾನೇ ಹೇಳಿ ಈ ಶಬ್ದನೇ ಹೇಳಿಬಿಡುತ್ತೆ. ಉದಾಹರಣೆಗೆ ಈ ಪದ್ಯದಲ್ಲಿ ಪೋಸ್ಟ್ಮ್ಯಾನ್ನ ಚಿತ್ರ ಇದೆ, ಅಂಚೆಯಾಳು, ನಲಿಸುವ, ಒಲೆಸುವ, ಕೆಣಕಿ ಕಾಡಿಸುವ, ಮುಳಿಸುವ, ಕೆಳೆ ನಂಟು ಹಗೆ ಕೆಲಹ ಕುಹಕದೋಲೆಗಳಂ ಹಲಬರಿಗೆ ಹಂಚು ಬಾ ಎಂದು ವಿಧಿ ನೇಮಿಸಿ. ಹಾ, ಈ ಯಾವುದೋ ಒಂದು ಕಾರಣದ ವಿಧಿ ಇದೆ ರೀ, ಮುಂದೆ ಸೈನಿಕರ ವಿಚಾರ ಬಂದಾಗಲೂ ಮಾತು ಹೇಳ್ತೀನಿ ನಾನು. ಆ ವಿಧಿ ಏನು ಮಾಡುತ್ತೆ ಅಂದರೆ ಒಬ್ಬೊಬ್ಬರಿಗೂ ಒಂದು ಕೆಲಸ ವಹಿಸುತ್ತೆ. ನಿನಗೆ ನಲಿಸು, ಇವ್ರನ್ನ ಸಂತೋಷವಾಗಿಡು. ಒಲೆಸು, ಒಲೆಸು ಅಂದರೆ ತೂಗಾಡಿಸು ಅಂತ ಹೇಳಿ. ಆಮೇಲೆ ಹಾಗೇ ಕಲಹ, ಒಂದು ಕೆಲವರಿಗೆ ದ್ವೇಷನೂ ಹುಕ್ಕಿಸ್ಬೇಕಾಗತ್ತೆ. ಕುಹಕ, ಈ ಓಲೆಗಳನ್ನು ನೀವೆಲ್ಲ ಕೊಟ್ಟಿದ್ದು, ವಿಧಿ ಆಗಲೇ ತಾನೇ ಸೃಷ್ಟಿ ಮಾಡಿ ನಿಮ್ಮ ಕೈಲಿ ಕೊಟ್ಬಿಟ್ಟಿದ್ದಾರೆ, ಆ ಪತ್ರ ತಲುಪಿಸೋದಷ್ಟೇ ನಿಮ್ಮ ಕೆಲಸ. ಅದನ್ನು ಸಮರ್ಪಕವಾಗಿ ಮಾಡಿ ಹಲಬರಿಗೆ ಹಂಚಿ ಬಾ ಎಂದು ವಿಧಿ ನೇಮಿಸಿದ್ದಾನೆ. ಇಷ್ಟು ತಿಳ್ಕೊ ಚೆನ್ನಾಗಿ, ನೀನಲ್ಲ, ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್ ಅಂತ ಭಗವದ್ಗೀತೆಯಲ್ಲಿ ಬರೋ ಮಾತು ನಿಜವೇ ನಿಜ. ಯಾವನ್ನ ಮಾಡ್ಕೊಂಡು ಹೋಗ್ತಾನೆ, ಊಟ ಮಾಡಬೇಕು ಅನ್ನಿಸಿದಾಗ ನಿಮ್ಮ ಕೈ ಅನ್ನವನ್ನು ಕಲಸ್ಕೊಳತ್ತೆ, ಬಾಯಿ ತಿನ್ನತ್ತೆ, ನಮಗೆ ಗೊತ್ತಾಗದೇ ಇರೋ ಹಂಗೆ ನಡೆಯುತ್ತೆ. ನೀನು ವಿಧಿ ನೇಮಿಸಿರುವ ಕಾರ್ಯವನ್ನು ಸಮರ್ಪಕವಾಗಿ ಮಾಡೋದಕ್ಕೆ ನಿಯುಕ್ತನಾಗಿರುವಂತಹ ಒಬ್ಬ ಅಂಚೆಯಾಳು ಅನ್ನೋದು ನಿನಗೆ ಜ್ಞಾಪಕ ಇರಬೇಕು. ಇದಂತೂ ಬಹಳ ಅದ್ಭುತವಾದ ಒಂದು ಪ್ರತಿಮೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ, ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ರೆ, ಅಕ್ಕಲಕೋಟೆ ತಾಲೂಕಿನ ಮೈದರ್ಗಿಯಿಂದ ಈರಣ್ಣ ಜೀವೂರ್ ಅವರು ಹೇಳ್ತಾ ಇದ್ದಾರೆ, ನಾನು ಶಾಪಿಂಗ್ಗೆ ಹೋಗಬೇಕಾದ್ರೆ ನನ್ನ ಯಜಮಾನತೆಯ ಆದೇಶ ಮೇರೆಗೆ ಹೋಗ್ತೀನಿ, ಒಂದು ಸಾಮಾನು ಹೆಚ್ಚಿಗೆ ತಂದರೂ ವಾಪಸ್ ಕೊಡೋದಕ್ಕೆ ಕಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಶಾಪಿಂಗ್ ಮಾಡೋರಲ್ಲಿ ನನ್ನದೊಂದು ರಿಕ್ವೆಸ್ಟ್, ಆದಷ್ಟು ಕ್ಯಾಶ್ನ ಬಳಸಿ ಯೂಸ್ ಮಾಡಿದ್ರೆ ಸೇವ್ ಮಾಡ್ಬೋದು ಅಂತ ಹೇಳ್ತಿರೋದು ಲಿಂಗಸಗೂರದಿಂದ ಅಮರಗುಂಡಪ್ಪ ಅಂಗಡಿಹಟ್ಟಿ ಅವರು. ಮಕ್ಕಳ ಜೊತೆ ಶಾಪಿಂಗ್ ಹೋಗಬಾರ್ದು, ಅವ್ರು ಹೇಳಿದ್ದೆಲ್ಲ ತೊಗೊಂಡ್ರೂ ಕೂಡ ಬಿಲ್ಲಿಂಗ್ ಕೌಂಟ್ರಿಗೆ ಬಂದ ತಕ್ಷಣ ಅಲ್ಲಿರೋ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಬೇಕೇ ಬೇಕು ಅಂತ ಹಠ ಮಾಡ್ತಾರೆ ಅಂತಿರೋರು ಅನುಷಾ ಅವರು. ಶುಭ ಸಂಜೆ, ಕಾರ್ಯಕ್ರಮ ಚೆನ್ನಾಗಿ ಮುಡಿಬರ್ತಿದೆ ಅಂತಿರೋದು ವೀಣಾ ಅವರು ನ್ಯಾಮತಿಯಿಂದ. ಸಾಕಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕಿದೆ. ಸದ್ಯಕ್ಕೆ ಗೀತೆ ಕೇಳಿ, ಅದಾದ ನಂತರ 7:35 ಕನ್ನಡದಲ್ಲಿ ವಾರ್ತೆ ಪ್ರಸಾರ ಆಗುತ್ತೆ. ಅದಾದ ಮೇಲೆ ಮತ್ತೆ ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುತ್ತೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 7:35 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ ನಿರ್ಮಾಣದಲ್ಲಿ ಕೈಜೋಡಿಸುವಂತೆ ಯುವ ಜನತೆಗೆ ಕರೆ. ಇಂದಿನಿಂದ ಜಾರಿಗೆ ಬರುವಂತೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 200 ರೂಪಾಯಿ ಕಡಿತ. ರಾಜ್ಯಗಳ ತೆರಿಗೆ ಪಾಲಿನ ಹೆಚ್ಚುವರಿ ಕಂತು ಕೇಂದ್ರ ಸರ್ಕಾರದಿಂದ 1,09,019 ಕೋಟಿ ರೂಪಾಯಿ ಬಿಡುಗಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ, ಭಾರತಕ್ಕೆ ಬಾಕ್ಸಿಂಗ್ನಲ್ಲಿ 2, ಶಾಟ್ಪುಟ್ನಲ್ಲಿ 1 ಚಿನ್ನ. ತೈಪೇ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ವಿಭಾಗದ ಫೈನಲ್ಸ್ ಪ್ರವೇಶಿಸಿದ ಭಾರತದ ತಾನ್ವಿ ಶರ್ಮಾ. ವಾರ್ತೆಗಳ ವಿವರ. ವಿಜ್ಞಾನ, ತಂತ್ರಜ್ಞಾನ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ಸಾಧಿಸುತ್ತಿರುವ ಅಭೂತಪೂರ್ವ ಪ್ರಗತಿಗೆ ದೇಶದ ಯುವ ಶಕ್ತಿಯೇ ಪ್ರಮುಖ ಕಾರಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಸ್ವಚ್ಛತೆ, ಜಲ ಸಂರಕ್ಷಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆಗೆ ಯುವ ಜನರು ಸಕ್ರಿಯವಾಗಿ ಕೊಡುಗೆ ನೀಡಬೇಕು ಹಾಗೂ ಸ್ವಾಮಿ ವಿವೇಕಾನಂದರ ಆಶಯದಂತೆ ದೇಶದ ವಿಕಾಸಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಮೈಸೂರಿನಲ್ಲಿ ಇಂದು ನೂತನವಾಗಿ ನಿರ್ಮಿಸಲಾಗಿರುವ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, ಯುವ ಜನತೆಗೆ ಸರಿಯಾದ ಅವಕಾಶ ಹಾಗೂ ಮಾರ್ಗದರ್ಶನ ದೊರೆತಾಗ ಅವರ ಸಾಮರ್ಥ್ಯವು ದೇಶದ ಪ್ರಗತಿಗೆ ದೊಡ್ಡ ಚಾಲಕ ಶಕ್ತಿಯಾಗುತ್ತದೆ. ಇಂದು ಭಾರತದ ಯುವ ಜನತೆಯು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ವ್ಯವಸ್ಥೆ ಆತ್ಮನಿರ್ಭರ ಭಾರತ ಹಾಗೂ ಮೇಕ್ ಇನ್ ಇಂಡಿಯಾ ಅಭಿಯಾನಗಳನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು.
1: ಸ್ವಾಮಿ ವಿವೇಕಾನಂದಿ ಯುವಾಓ ಕಿ ಶಿಕ್ಷಾ ಕೋ ರಾಷ್ಟ್ರ ನಿರ್ಮಾಣ ಕಾ ಮಜಬೂತ್ ಆಧಾರ ಮಾನತೆ ಥೆ. ಉನ್ಹೋನೆ ಸ್ವಯಂ ಯೇ ದೇಖಾ ಥಾ ಕಿ ಕೈಸೆ ದುನಿಯಾ ಕೆ ದೇಶ ಅಪ್ನೆ ಯುವಾಓ ಕೋ ಶಿಕ್ಷಿತ ಬನಾ ರಹೆ ಹೈ, ಲೇಕಿನ್ ದುರ್ಭಾಗ್ಯ ಸೆ ತಬ್ ಭಾರತ್ ಗುಲಾಮ್ ಥಾ. ಉಸ್ ದೌರ್ ಸೆ ಲೇಕರ್ ಅಬ್ ತಕ್ ಭಾರತ್ ಕೆ ಯುವಾ ನೆ ಏಕ್ ಲಂಬಿ ಯಾತ್ರಾ ತಯ ಕಿ ಹೈ. ಆಜ್ ಯುವಾ ದುನಿಯಾ ಕೆ ವಿಕಾಸ್ ಕೋ ಗತಿ ದೇ ರಹಾ ಹೈ. ಆಜ್ ಭಾರತ್ ಕಿ ಅರ್ಥವ್ಯವಸ್ಥಾ ಸಬ್ಸೆ ತೇಜಿ ಸೆ ಆಗೆ ಬಡ್ ರಹಿ ಭಾರತ್ ಕೆ ಯುವಾಓ ಕೆ ಸಾಮರ್ಥ್ಯ ಸೆ.
0: ದೇಶದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ಧಿಯನ್ನು ಉಲ್ಲೇಖಿಸಿದ ಅವರು, ಕಳೆದ 12 ವರ್ಷಗಳಲ್ಲಿ 650 ಹೆಚ್ಚು ಹೊಸ ವಿಶ್ವವಿದ್ಯಾಲಯಗಳು, 14,000 ಕಾಲೇಜುಗಳು, 7 ಐಐಟಿ, 9 ಐಐಎಂ ಹಾಗೂ 13 ನೂತನ ಏಮ್ಸ್ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ ಎಂದರು. 14,000 ಹೆಚ್ಚು ಪಿಎಂ ಶ್ರೀ ಶಾಲೆಗಳು ಹಾಗೂ 10,000 ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳು ನಾವೀನ್ಯತೆಗೆ ಉತ್ತೇಜನ ನೀಡುತ್ತಿದ್ದರೆ, ಖೇಲೋ ಇಂಡಿಯಾ ಮತ್ತು ಯೂತ್ ಗೇಮ್ಸ್ನಂತಹ ವೇದಿಕೆಗಳು ಕ್ರೀಡಾಪಟುಗಳು ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲಲು ನೆರವಾಗುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಮಕೃಷ್ಣ ಮಠದ ಅಧ್ಯಕ್ಷ ಸ್ವಾಮಿ ಗೌತಮಾನಂದಜಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ನೀಡುವ ನಿಯಮಿತ ಮಾಸಿಕ ತೆರಿಗೆ ಪಾಲಿನ ಜೊತೆಗೆ ಹೆಚ್ಚುವರಿ ಕಂತಿನ ರೂಪದಲ್ಲಿ 1,09,019 ಕೋಟಿ ರೂಪಾಯಿಗಳನ್ನು ಇಂದು ಬಿಡುಗಡೆ ಮಾಡಿದೆ. ರಾಜ್ಯಗಳಲ್ಲಿ ಬಂಡವಾಳ ಹೂಡಿಕೆ ಹಾಗೂ ಅಭಿವೃದ್ಧಿ ಯೋಜನೆಗಳ ವೆಚ್ಚವನ್ನು ತ್ವರಿತಗೊಳಿಸಲು ಈ ಮೊತ್ತವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಸಚಿವಾಲಯ ನೀಡಿದ ವಿವರಗಳ ಪ್ರಕಾರ ಉತ್ತರ ಪ್ರದೇಶವು ಅತ್ಯಧಿಕ ಅಂದರೆ 19,208 ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡಿದ್ದು, ನಂತರದ ಸ್ಥಾನಗಳಲ್ಲಿ ಬಿಹಾರ 10,845 ಕೋಟಿ ಮತ್ತು ಮಧ್ಯಪ್ರದೇಶ 8,010 ಕೋಟಿ ಇವೆ. ಪಶ್ಚಿಮ ಬಂಗಾಳ 7,866 ಕೋಟಿ ಹಾಗೂ ಮಹಾರಾಷ್ಟ 7,022 ಕೋಟಿ ರೂಪಾಯಿಗಳನ್ನು ಪಡೆದಿವೆ. ಸಣ್ಣ ರಾಜ್ಯಗಳ ಪೈಕಿ ಸಿಕ್ಕಿಂ 365 ಕೋಟಿ, ಗೋವಾ 398 ಕೋಟಿ ಹಾಗೂ ನಾಗಾಲ್ಯಾಂಡ್ 524 ಕೋಟಿ ರೂಪಾಯಿಗಳನ್ನು ಸ್ವೀಕರಿಸಿವೆ. ಕರ್ನಾಟಕಕ್ಕೆ 4,000

0: 504 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿಗೆ ಲೋಕಮಾನ್ಯ ತಿಲಕ್ ರಾಷ್ಟೀಯ ಪ್ರಶಸ್ತಿ 2026 ನೀಡಿ ಗೌರವಿಸಲಾಯಿತು. ಪುಣೆಯಲ್ಲಿ ಇಂದು ಆಯೋಜಿಸಲಾಗಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರ 106ನೇ ಪುಣ್ಯಸ್ಮರಣೆಯ ಅಂಗವಾಗಿ ಲೋಕಮಾನ್ಯ ತಿಲಕ್ ಸ್ಮಾರಕ ಟ್ರಸ್ಟ್ ನೀಡುವ ಈ ಪ್ರಶಸ್ತಿಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಜಿತ್ ದೋವಲ್ ಅವರಿಗೆ ಪ್ರದಾನ ಮಾಡಿದರು. ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಅಮಿತ್ ಶಾ, ದೇಶದ ಭದ್ರತೆಯನ್ನು ಬಲಪಡಿಸುವಲ್ಲಿ ಅಜಿತ್ ದೋವಲ್ ಅವರ ಕೊಡುಗೆ ಅಪಾರವಾದುದು ಎಂದರು. ಪ್ರಮುಖ ರಾಷ್ಟೀಯ ಭದ್ರತಾ ನಿರ್ಧಾರಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ದೋವಲ್ ಅವರ ಪಾತ್ರ ಪ್ರಮುಖವಾಗಿದೆ ಎಂದು ತಿಳಿಸಿದ ಸಚಿವರು, ಈ ಪ್ರಶಸ್ತಿ ಅವರು ದೇಶಕ್ಕೆ ಸಲ್ಲಿಸಿದ ಅಪ್ರತಿಮ ಸೇವೆಯನ್ನು ಗುರುತಿಸಿದೆ ಎಂದರು. ಗೌರವವನ್ನು ಸ್ವೀಕರಿಸಿ ಮಾತನಾಡಿದ ಅಜಿತ್ ದೋವಲ್, ಈ ಪುರಸ್ಕಾರದಿಂದ ತಮ್ಮ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೇವೆ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪರಸ್ಪರ ಒಪ್ಪಂದ ಮತ್ತು ಮಧ್ಯಸ್ಥಿಕೆಯ ಮೂಲಕ ವಿವಾದ ಬಗೆಹರಿಸಿಕೊಳ್ಳುವ ಪದ್ಧತಿಯು ಭಾರತದ ಸಂಸ್ಕೃತಿ. ವೇದಗಳು, ಕೌಟಿಲ್ಯ ಹಾಗೂ ಮಹಾತ್ಮ ಗಾಂಧೀಜಿಯವರ ತತ್ವಶಾಸ್ತ್ರದಲ್ಲಿ ಆಳವಾಗಿ ಬೇರೂರಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಜೈಪುರದಲ್ಲಿ ನಡೆದ ಕಾಮನ್ವೆಲ್ತ್ ಮಧ್ಯಸ್ಥಿಕೆ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, 2023ರ ಮಧ್ಯಸ್ಥಿಕೆ ಕಾಯ್ದೆ ಜಾರಿಗೆ ಬರುವ ಬಹು ಮುಂಚಿನಿಂದಲೂ ಈ ಪದ್ಧತಿ ಭಾರತದ ಅವಿಭಾಜ್ಯ ಅಂಗವಾಗಿದೆ ಎಂದರು. ಕಿತ್ತಳೆ ಹಣ್ಣಿಗಾಗಿ ಜಗಳವಾಡಿದ ಸಹೋದರಿಯರ ಕಥೆಯನ್ನು ಉದಾಹರಿಸಿದ ಸಿಜೆಐ, ಹಠ ಹಿಡಿಯುವ ಬದಲು ಪರಸ್ಪರ ಅಗತ್ಯಗಳನ್ನು ಅರ್ಥೈಸಿಕೊಳ್ಳುವುದೇ ಮಧ್ಯಸ್ಥಿಕೆಯ ಮೂಲ ಸಾರ ಎಂದರು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಸಾಮ ಸಂಧಾನಕ್ಕೆ ನೀಡಿದ ಆದ್ಯತೆ, ಪ್ರಾಚೀನ ಪಂಚಾಯತ್ ವ್ಯವಸ್ಥೆ ಹಾಗೂ ಗಾಂಧೀಜಿಯವರ ಸೌಹಾರ್ದಯುತ ಪರಿಹಾರದ ಹಾದಿಗಳನ್ನು ಸ್ಮರಿಸಿದ ಅವರು, ಪ್ರಸ್ತುತ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳೆರಡೂ ಮಧ್ಯಸ್ಥಿಕೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುತ್ತಿವೆ ಎಂದು ತಿಳಿಸಿದರು. ದೇಶದ ಸಮೃದ್ಧ ಕೈಮಗ್ಗ ಪರಂಪರೆಯನ್ನು ಗೌರವಿಸುವ ಸಲುವಾಗಿ ಜವಳಿ ಸಚಿವಾಲಯ ಇದೇ 7ರಂದು ನವದೆಹಲಿಯ ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆಯನ್ನು ಆಯೋಜಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಉಪಸ್ಥಿತರಿರಲಿದ್ದಾರೆ. ನಿನ್ನೆ ನಿಧನರಾದ ಭಾರತೀಯ ಸೇನೆಯ ನಿವೃತ್ತ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ವಿಶ್ವನಾಥ್ ಶರ್ಮಾ ಅವರಿಗೆ ಇಂದು ನವದೆಹಲಿಯಲ್ಲಿ ಸಕಲ ಸೇನಾ ಗೌರವಗಳೊಂದಿಗೆ ಭಾರತೀಯ ಸೇನೆ ಅಂತಿಮ ನಮನ ಸಲ್ಲಿಸಿದೆ. ಅವರಿಗೆ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಪುಷ್ಪನಮನ ಸಲ್ಲಿಸಿ ಶೋಕತಪ್ತ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ವಿಶ್ವದ 8,000 ಮೀಟರ್ಗಿಂತಲೂ ಹೆಚ್ಚಿನ ಎತ್ತರದ ಎಲ್ಲ 14 ಪರ್ವತ ಶಿಖರಗಳನ್ನು ಕೇವಲ 6 ತಿಂಗಳಲ್ಲಿ ಏರಿ ವಿಶ್ವ ದಾಖಲೆ ಬರೆದಿದ್ದ ನೇಪಾಳದ ಖ್ಯಾತ ಪರ್ವತಾರೋಹಿ ನಿರ್ಮಲ್ ಪುರ್ಜಾ ಅವರು ಪಾಕ್ ಆಕ್ರಮಿತ ಗಿಲ್ಗಿಟ್ ಬಾಲ್ಟಿಸ್ತಾನ್ನ ಬ್ರಾಡ್ ಪೀಕ್ನಲ್ಲಿ ಸಂಭವಿಸಿದ ಹಿಮಪಾತದಲ್ಲಿ ಮೃತಪಟ್ಟಿದ್ದಾರೆ. ಕಳೆದ ಗುರುವಾರ ಬ್ರಾಡ್ ಪೀಕ್ ಶಿಖರವನ್ನು ಏರಲು ತೆರಳಿದ್ದ 10 ಜನರ ಪರ್ವತಾರೋಹಿಗಳ ತಂಡದಲ್ಲಿ ಇದ್ದ ಪುರ್ಜಾ ಅವರು ಹಿಮಪಾತಕ್ಕೆ ಸಿಲುಕಿ ಮೃತಪಟ್ಟಿರುವುದಾಗಿ ಅವರ ಸಾಹಸ ಸಂಸ್ಥೆ ಅಲೈಟ್ ಎಕ್ಸ್ಪೆಡ್ ಇಂದು ದೃಢಪಡಿಸಿದೆ. ನಿನ್ನೆ ಪರ್ವತ ಪ್ರದೇಶದಿಂದ 4 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ ಎಂದು ಪಾಕಿಸ್ತಾನದ ಪರ್ವತಾರೋಹಣ ಪ್ರಾಧಿಕಾರ ತಿಳಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದು ಭಾರತಕ್ಕೆ ಬಾಕ್ಸಿಂಗ್ ಮತ್ತು ಶಾರ್ಟ್ಪುಟ್ ಸ್ಪರ್ಧೆಗಳಲ್ಲಿ ಚಿನ್ನದ ಪದಕಗಳು ಲಭಿಸಿವೆ. ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಭಾರತದ ಜೈಸ್ಮಿತ್ ಲಂಬೋರಿಯಾ ಮತ್ತು ಪ್ರೀತಿ ಪವಾರ್ ಚಿನ್ನದ ಪದಕ ಗೆದ್ದಿದ್ದಾರೆ. ಮಹಿಳೆಯರ 54 ಕೆಜಿ ವಿಭಾಗದ ಫೈನಲ್ನಲ್ಲಿ ಪ್ರೀತಿ ಪವಾರ್ ಕೆನಡಾದ ಸ್ಕಾಟ್ಲೆಂಡ್ ಡೆಲ್ಗಾಡೋ ವಿರುದ್ದ 5-0 ಅಂತರದಲ್ಲಿ ಗೆದ್ದು ಸ್ವರ್ಣ ಪದಕ ಗಳಿಸಿಕೊಂಡರೆ, ಮಹಿಳಾ 52 ಕೆಜಿ ವಿಭಾಗದ ಫೈನಲ್ನಲ್ಲಿ ವಿಶ್ವ ಚಾಂಪಿಯನ್ ಜೈಸ್ಮಿನ್ ಉತ್ತರ ಐರ್ಲೆಂಡ್ನ ಮೈಕೆಲಾ ವಾಲ್ಶ್ ವಿರುದ್ದ ಜಯ ಗಳಿಸಿದರು. ಇನ್ನು ಪುರುಷರ ಶಾರ್ಟ್ಪುಟ್ F14/57 ಪ್ಯಾರಾ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಭಾರತದ ಸೋನಂ ರಾಣಾ 13.40 ಮೀಟರ್ ದೂರ ಎಸೆಯುವ ಮೂಲಕ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಇದೇ ಸ್ಪರ್ಧೆಯಲ್ಲಿ ಶುಭಂ ಜುಯಾಲ್ ದ್ವಿತೀಯ ಸ್ಥಾನ ಪಡೆದು ರಜತ ಪದಕ ಜಯಿಸಿದರು. ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಪ್ರವೀಣ್ ಚಿತ್ರವೇಲ್ ಬೆಳ್ಳಿ ಹಾಗೂ ಸೆಲ್ವ ಪ್ರಭು ಕಂಚಿನ ಪದಕ ಗೆದ್ದರು. ಈ ಮೂಲಕ ಭಾರತ ಪ್ರಸ್ತುತ 8 ಚಿನ್ನ, 15 ಬೆಳ್ಳಿ, 7 ಕಂಚಿನ ಪದಕ ಸೇರಿದಂತೆ ಒಟ್ಟು 27 ಪದಕಗಳು

ಜೊತೆಗೆ ಪದಕ ಪಟ್ಟಿಯಲ್ಲಿ ಆರನೇ ಸ್ಥಾನದಲ್ಲಿ ಇದೆ. ಪದಕ ವಿಜೇತ ಕ್ರೀಡಾಪಟುಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಕೇಂದ್ರ ಸಚಿವರು ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ತೈವಾನ್ನಲ್ಲಿ ನಡೆಯುತ್ತಿರುವ ತೈಪೆ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ತಾನ್ವಿ ಶರ್ಮಾ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ತಾನ್ವಿ ಚೀನಾ ತೈಪೆಯ 5ನೇ ಶ್ರೇಯಾಂಕಿತ ಹುವಾಂಗ್ ಯು ಸುನ್ ವಿರುದ್ಧ 21-17, 21-11 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ಮತ್ತೊಂದು ಸೆಮಿಫೈನಲ್ನಲ್ಲಿ ಭಾರತದ ಉನ್ನತಿ ಹೂಡ ವಿಯೆಟ್ನಾಂ ಪ್ರತಿಸ್ಪರ್ಧಿ ಟಿಎಲ್ ಎಂಗುಯೆನ್ ವಿರುದ್ಧ ಪರಾಭವಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ ನಿರ್ಮಾಣದಲ್ಲಿ ಕೈಜೋಡಿಸುವಂತೆ ಯುವ ಜನತೆಗೆ ಕರೆ. ಇಂದಿನಿಂದ ಜಾರಿಗೆ ಬರುವಂತೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 200 ರೂಪಾಯಿ ಕಡಿತ. ರಾಜ್ಯಗಳ ತೆರಿಗೆ ಪಾಲಿನ ಹೆಚ್ಚುವರಿ ಕಂತು, ಕೇಂದ್ರ ಸರ್ಕಾರದಿಂದ 1,09,019 ಕೋಟಿ ರೂಪಾಯಿ ಬಿಡುಗಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ, ಭಾರತಕ್ಕೆ ಬಾಕ್ಸಿಂಗ್ನಲ್ಲಿ 2, ಶಾಟ್ಪುಟ್ನಲ್ಲಿ 1 ಚಿನ್ನ. ಮತ್ತು ತೈಪೆ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ವಿಭಾಗದ ಫೈನಲ್ಸ್ ಪ್ರವೇಶಿಸಿದ ಭಾರತದ ತಾನ್ವಿ ಶರ್ಮಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸೇಫ್ ಡ್ರೈವ್ ಗಾನ ಭಜನಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇವತ್ತು ಶಾಪಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಗಮನಿಸಿದ್ದೀರಾ, ಮುಂಚೆ ಎಲ್ಲ ಈ ಆನ್ಲೈನ್ ಟ್ರಾನ್ಸ್ಫರ್ಗಳು ಇನ್ನೂ ಬಂದಿರಲಿಲ್ಲ. ಸೊ ಇಂಟರ್ನೆಟ್ ಬ್ಯಾಂಕಿಂಗು ಅಥವಾ ಇವಾಗ ನಾವೇನು ಎಲ್ಲದನ್ನು ಆನ್ಲೈನಲ್ಲೇ ಟ್ರಾನ್ಸ್ಫರ್ ಮಾಡ್ತೀವಿ, ಪೇ ಮಾಡ್ತೀವಿ, ಆ ಥರ ಇರಲಿಲ್ಲ. ಎಲ್ಲದನ್ನು ನಾವು ಕ್ಯಾಶಲ್ಲೇ ಕೊಟ್ಟು ದುಡ್ಡು ಕೊಟ್ಟು ಸಾಮಾನುಗಳನ್ನು ಏನೇ ಬೇಕಿದ್ರೂ ತಗೊಳ್ತಾ ಇದ್ವಿ. ಎಷ್ಟೋ ಸಲ ನಮ್ಮ ಹತ್ರ 500 ರೂಪಾಯಿ 1,000 ರೂಪಾಯಿ ಥರ ದೊಡ್ಡ ದೊಡ್ಡ ನೋಟ್ಗಳಿದ್ದಾಗ ಅದನ್ನು ಚೇಂಜ್ ಮಾಡಿಸೋದಕ್ಕೆ ತುಂಬ ಸಲ ಯೋಚನೆ ಮಾಡ್ತಾ ಇದ್ವಿ. ಬೇಡ ಬೇಡ, ಚೇಂಜ್ ಮಾಡಿಸ್ಬಿಟ್ರೆ ಬೇಗ ಖಾಲಿ ಆಗಿಬಿಡುತ್ತೆ ಅನ್ನೋ ಒಂದು ಯೋಚನೆ ನಮ್ಮ ಥಾಟ್ ನಮಗೆ ಬರ್ತಾ ಇತ್ತು ಅಲ್ವಾ. ಎಷ್ಟೇ ದೊಡ್ಡವರಾಗಲಿ, ಎಷ್ಟೇ ಸಣ್ಣ ಮಕ್ಕಳಾಗಲಿ, ದೊಡ್ಡ ದೊಡ್ಡ ಅಮೌಂಟ್ ಇರೋ 500, 1,000 ಅಥವಾ ಈಗ ಬಂದಿರೋ 2,000 ರೂಪಾಯಿ ನೋಟು, ಆ ಥರ ದೊಡ್ಡ ದೊಡ್ಡ ಅಮೌಂಟ್ನ ಚೇಂಜ್ ಮಾಡಿಸೋದಕ್ಕೆ ತುಂಬ ಸಲ ಯೋಚನೆ ಮಾಡ್ತಾ ಇದ್ವಿ. ಬೇಡಪ್ಪ ಇದಿರಲಿ, ಈ ವಸ್ತು ತಗೊಳ್ದೇ ಇದ್ರೂ ತೊಂದರೆ ಇಲ್ಲ, ನನ್ನ ದುಡ್ಡನ್ನು ಮಾತ್ರ ನಾನು ಚೇಂಜ್ ಮಾಡಿಸಲ್ಲ ಅಂತ. ಬಟ್ ಈಗ ಏನಾಗಿದೆ ಅಂದರೆ, ಹೆಚ್ಚಾಗಿ ನಾವು ಆನ್ಲೈನ್ ಟ್ರಾನ್ಸ್ಫರ್ ಮಾಡೋದ್ರಿಂದ ನಮಗೆ ಅದು ದುಡ್ಡು ಹೋಗಿದ್ದು ನಮಗೇನು ಅನ್ಸೋದೇ ಇಲ್ಲ. ಯಾಕಂದರೆ ಮನುಷ್ಯರ ಸೈಕಾಲಜಿ ಪ್ರಕಾರ ಹೇಳೋದಾದರೆ, ಈಗ ನಿಮಗೆ ಯಾರಾದರೂ 100 ರೂಪಾಯಿನ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದಾಗ ಸಿಗೋ ಖುಷಿನೂ ಅದಕ್ಕೂ, ಅಥವಾ ನಿಮ್ಮ ಕೈಗೆ ಆ ಒಂದು 100 ರೂಪಾಯಿ ಕೊಟ್ಟಾಗ ನಿಮಗಾಗೋಂಥ ಖುಷಿ ಇದೆಲ್ಲ, ಅದು ತುಂಬಾ ಡಿಫ್ರೆನ್ಸ್ ಕೊಡುತ್ತೆ. ಹಾಗಾಗಿ ನೀವು ಬೇಕಾದರೆ ಗಮನಿಸಿ ನೋಡಿ, ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಯಾವಾಗಾದರೂ ನೀವು ಶಾಪಿಂಗ್ ಹೋಗಬೇಕಾದ್ರೆ ಕ್ಯಾಶ್ ತೊಗೊಂಡು ಹೋಗಿ, ಆಗ ನೀವು ಲೆಕ್ಕ ಹಾಕಿ ಶಾಪಿಂಗ್ ಮಾಡ್ತೀರಾ. ಅದೇ ಆನ್ಲೈನ್ನಲ್ಲಿ ಪೇ ಮಾಡ್ತೀರಾ ಅಂದ ತಕ್ಷಣ ನಿಮಗೆ ಇಟ್ಸ್ ಓಕೆ, ಇದೆ ಅಲ್ವಾ ಬ್ಯಾಂಕ್ ಬ್ಯಾಲೆನ್ಸ್, ಇದೆ ಅಲ್ವಾ ಖರ್ಚು ಮಾಡಿಬಿಡೋಣ ಅಂತ ಅನ್ಸಕ್ಕೆ ಶುರು ಆಗಿಬಿಡತ್ತೆ. ಹಾಗಾಗಿ ಇದು ಕೂಡ ಒಂದು ಟೆಕ್ನಿಕ್. ಇನ್ನು ಅವರು ಅನುಷಾ ಅವ್ರು ಹೇಳ್ದಂಗೆ, ಬಿಲ್ಲಿಂಗ್ ಕೌಂಟ್ರಲ್ಲಿ ಸಣ್ಣ ಸಣ್ಣ ಐಟಮ್ಸ್ಗಳನ್ನು ಇಟ್ಟಿರ್ತಾರೆ ಈ ಆಫರಲ್ಲಿ, ಅದರಲ್ಲೂ ಬೈ ಒನ್ ಗೆಟ್ ಒನ್ ಅಂತ ಇದ್ದಾಗಂತೂ ಮನಸ್ಸು ನಿಲ್ಲದೇ ಇಲ್ಲ, ಅರೆ ಒಂದು ತಗೊಳ್ಳೋಣ ಇನ್ನೊಂದು ಸಿಗುತ್ತೆ ಅಂತ. ಆದರೆ ಅವ್ರು ಏನು ಮಾಡಿರ್ತಾರೆ, ಎರಡು ವಸ್ತುವಿನ ಬೆಲೆವನ್ನು ಒಂದೇ ವಸ್ತುವಿಗೆ ಹಾಕಿ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹೇಳಿ ಕೊಟ್ಟಿರ್ತಾರೆ. ಇನ್ನು ಬಟ್ಟೆಗಳ ಶಾಪಿಂಗಿಗಂತೂ ಹೋದಾಗ ಅದು ಆ ಸೀರೆ ಚೆನ್ನಾಗಿದೆ, ಈ ಶರ್ಟ್ ಚೆನ್ನಾಗಿದೆ, ಈ ಕುರ್ತಾ ಚೆನ್ನಾಗಿದೆ ಅಂತ ಹೇಳಿ ನಮಗೆ, ನಮ್ಮ ಮನೆಯವ್ರಿಗೆ, ಮಕ್ಕಳಿಗೆ, ಹಬ್ಬಕ್ಕೆ, ಎಲ್ಲದಕ್ಕೂ ಚೆನ್ನಾಗಿ ಪರ್ಚೇಸ್ ಮಾಡಿಬಿಡ್ತೀವಿ. ಸೊ ಇದು ಒಬ್ಬರು ಮನೆ ಇಬ್ಬರು ಮನೆ ಕತೆ ಅಲ್ಲ, ಹೇಳ್ತಾರಲ್ಲ ಎಲ್ಲರ ಮನೆ ದೋಸೆನು ತೂತೆ ಅಂತ, ಹಾಗೇ ಎಲ್ಲರಿಗೂ ಈ ಥರದ್ದೊಂದು ಅನುಭವ ಆಗೇ ಆಗಿರುತ್ತೆ. ಒಂದು ತಗೊಳಕ್ಕೆ ಹೋಗಿ 10 ತಗೊಂಡು ಬಂದಿರೋದು, ಸುಮಾರು ಜನಕ್ಕೆ ಈ ಥರ ಅನುಭವ ಆಗಿರುತ್ತೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಖಂಡಿತ ಎಲ್ಲರ ಸಂದೇಶ ಓದ್ತೀನಿ. ನಿಮಗೇನಾದರೂ ಈ ಥರದ ಅನುಭವ ಆಗಿದ್ದರೆ ನೀವು ಕೂಡ ಬರ್ತು ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9483091029 ಅಂತ ಹೇಳ್ತಾ ಮತ್ತೊಂದು ಬ್ಯೂಟಿಫುಲ್ ಗೀತೆ ಮೂಡಿ ಬರ್ತಿದೆ, ಕೇಳಿ ಎಂಜಾಯ್ ಮಾಡಿ.

ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಗಾನಭಜಾನದಲ್ಲಿ ಇವತ್ತು ಶಾಪಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ ಗಾನಭಜಾನ ಕಾರ್ಯಕ್ರಮದಲ್ಲಿ. ನಾನು ನಿಮ್ಮ ಜೊತೆಯಾಗಿದ್ದೀನಿ. ಹಾಡುಗಳು ಸೂಪರ್ ಆಗಿದೆ ಅಂತಿರೋದು ಸುರೇಶ್ ಭಟ್ ಗೌರಿ ಬಿದನೂರು ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ದೀಪಾ ಅವರು ಹೇಳ್ತಿದ್ದಾರೆ, ಶಾಪಿಂಗ್ ಹೋದರೆ ಗಂಡನ ಮಕ್ಕಳನ್ನ ಕರ್ಕೊಂಡು ಹೋಗಬಾರ್ದು ಮೇಡಮ್, ನಮ್ಮನ್ನು ಚೌಕಾಶಿ ಮಾಡೋಕ್ಕೆ ಬಿಡಲ್ಲ. ನಾವಾದರೆ ಆಫರು ಡೇಟು ಎಲ್ಲ ನೋಡಿಕೊಂಡು ನೋಡ್ತಾ ಇರ್ತೀವಿ, ಆದರೆ ಅವರು ಸಾಕು ಬಾ ಅಂತ ಕರಿತಾ ಇರ್ತಾರೆ. ಶಾಪಿಂಗ್ ವಿಷಯ ಮಾಹಿತಿ ತುಂಬ ಚೆನ್ನಾಗಿತ್ತು, ಧನ್ಯವಾದ ಅಂತ ಹೇಳ್ತಿದ್ದಾರೆ. ಭಾಗ್ಯ ಸುರೇಂದ್ರ ಹೂವಿನ ಹೊಳೆಯಿಂದ ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸಮಯ 7:55. ಸೊ ಕೊನೆಯದಾಗಿ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಹೇಳೋದಾದರೆ, ಆದಷ್ಟು ನಿಮ್ಗೇನು ಬೇಕೋ ಅದನ್ನು ಮುಂಚೆನೇ ಲಿಸ್ಟ್ ಮಾಡಿಕೊಂಡು ತಗೊಂಡು ಹೋಗಿ. ಫಸ್ಟು ನಿಮ್ಮ ಲಿಸ್ಟಲ್ಲಿರೋ ಐಟಮ್ಸ್ನ ಶಾಪಿಂಗ್ ಮಾಡಿ ಅದಾದ ಮೇಲೆ ನಿಮ್ಮ ಬಜೆಟ್ ಇನ್ನೂ ಉಳಿದಿದ್ರೆ, ನಿಮಗೆ ನಿಜವಾಗ್ಲೂ ಅವಶ್ಯಕತೆ ಇರುವಂಥ ವಸ್ತುಗಳು ಬೇಕಿದ್ದರೆ ಅದನ್ನು ತಗೊಳ್ಳಿ, ಬಿಂದಾಸಾಗಿರಿ, ಖುಷ್ ಖುಷಿಯಾಗಿ ಶಾಪಿಂಗ್ ಮಾಡಿ, ವೀಕೆಂಡ್ ಇದೆ ಆರಾಮಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಎಲ್ಲೇ ಹೋದರೂ ಬಿಂದಾಸಾಗಿರಿ, ನಗ್ತಾ ನಗ್ತಾ ಇರಿ ಅಂತ ಹೇಳ್ತಾ ಬಿಂದಾಸಾಗಿರೋ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಇಷ್ಟು ಹೊತ್ತು ಮಾತಿಗೆ ಮಾಹಿತಿಗೆ ನಿಮ್ಮ ಮನದ ಭಾವನೆಗೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಸ್ವಾತಿ.

0: ಸಮಯ 8 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಜ್ಞಾನ, ತಂತ್ರಜ್ಞಾನ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ಸಾಧಿಸುತ್ತಿರುವ ಅಭೂತಪೂರ್ವ ಪ್ರಗತಿಗೆ ದೇಶದ ಯುವಶಕ್ತಿಯೇ ಪ್ರಮುಖ ಕಾರಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ನೂತನವಾಗಿ ನಿರ್ಮಿಸಲಾಗಿರುವ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪರಸ್ಪರ ಒಪ್ಪಂದ ಮತ್ತು ಮಧ್ಯಸ್ಥಿಕೆಯ ಮೂಲಕ ವಿವಾದ ಬಗೆಹರಿಸಿಕೊಳ್ಳುವ ಪದ್ಧತಿಯು ಭಾರತದ ಸಂಸ್ಕೃತಿ, ವೇದಗಳು, ಕೌಟಿಲ್ಯ ಹಾಗೂ ಮಹಾತ್ಮ ಗಾಂಧೀಜಿಯವರ ತತ್ವಶಾಸ್ತ್ರದಲ್ಲಿ ಆಳವಾಗಿ ಬೇರೂರಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಜೈಪುರದಲ್ಲಿ ನಡೆದ ಕಾಮನ್ವೆಲ್ತ್ ಮಧ್ಯಸ್ಥಿಕೆ ಸಮ್ಮೇಳನದಲ್ಲಿ ಅವರು ಪಾಲ್ಗೊಂಡಿದ್ದರು. ಬೀದಿ ಬದಿ ವ್ಯಾಪಾರಿಗಳಿಗೆ ಬೇರೆ ಜಾಗದಲ್ಲಿ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಬೆಂಗಳೂರಿನ ಎಸ್ಟಿ ಮಾಲ್ ಬಳಿ ಚಾಲನೆ ನೀಡಿ ಅವರು ಮಾತನಾಡಿದರು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಆದೇಶ ವಿರೋಧಿಸಿ ಸಿಡಬ್ಲ್ಯೂಆರ್ಸಿ, ಸಿಡಬ್ಲ್ಯೂಎಂಎ ವಿರುದ್ದ ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರಿಂದ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಯಿತು. ಖಾಲಿ ಕೊಡಗಳನ್ನು ಇಟ್ಟುಕೊಂಡು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ತಮಿಳುನಾಡಿಗೆ ನೀರು ಬಿಡದಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಭಾರತದ ನಾಗರಿಕತೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ್ದು ಜಗತ್ತಿನ ವಿವಿಧ ದೇಶಗಳೊಂದಿಗೆ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಬಾಂಧವ್ಯವನ್ನು ಬೆಳೆಸಿಕೊಂಡಿದೆ ಎಂದು ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಪ್ರೊಫೆಸರ್ ಅಂಶು ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ದಿಶಾ ಭಾರತ್ ಸಂಸ್ಥೆ ಆಯೋಜಿಸಿದ್ದ ನನ್ನ ಭಾರತ ಸಮಾವೇಶದಲ್ಲಿ ಅವರು ಮಾತನಾಡಿದರು. ವಿಶ್ವದ 8,000 ಮೀಟರ್ಗಿಂತಲೂ ಹೆಚ್ಚಿನ ಎತ್ತರದ ಎಲ್ಲ 14 ಪರ್ವತ ಶಿಖರಗಳನ್ನು ಕೇವಲ 6 ತಿಂಗಳಲ್ಲಿ ಏರಿ ವಿಶ್ವ ದಾಖಲೆ ಬರೆದಿದ್ದ ನೇಪಾಳದ ಖ್ಯಾತ ಪರ್ವತಾರೋಹಿ ನಿರ್ಮಲ್ ಪುರ್ಜಾ ಅವರು ಪಾಕ್ ಆಕ್ರಮಿತ ಗಿಲ್ಗಿಟ್ ಬಾಲ್ಟಿಸ್ತಾನ್ನ ಬ್ರಾಡ್ ಪೀಕ್ನಲ್ಲಿ ಸಂಭವಿಸಿದ ಹಿಮಪಾತದಲ್ಲಿ ಮೃತಪಟ್ಟಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದು ಭಾರತಕ್ಕೆ ಬಾಕ್ಸಿಂಗ್ ಮತ್ತು ಶಾರ್ಟ್ಪುಟ್ ಸ್ಪರ್ಧೆಗಳಲ್ಲಿ ಚಿನ್ನದ ಪದಕಗಳು ಲಭಿಸಿವೆ. ಪುರುಷರ ಶಾರ್ಟ್ಪುಟ್ F14 ಪ್ಯಾರಾ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಭಾರತದ ಸೋನಂ ರಾಣಾ 13.40 ಮೀಟರ್ ದೂರ ಎಸೆಯುವ ಮೂಲಕ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಕೇಳಿ ಕಾರ್ಯಕ್ರಮ ಚಲನಚಿತ್ರ ಧ್ವನಿ ವಾಹಿನಿ. ಚಿತ್ರ ಇದು ಎಂಥ ಪ್ರೇಮವಯ್ಯ.
1: ಆಕಾಶವಾಣಿ ಚಲನಚಿತ್ರ ಧ್ವನಿವಾಹಿನಿ ಇದು ಎಂಥ ಪ್ರೇಮವಯ್ಯ. ಮುಖ್ಯ ಪಾತ್ರಗಳಲ್ಲಿ ರಮೇಶ್, ಶಿಲ್ಪಾ, ರಾಜೇಶ್, ಅವಿನಾಶ್, ಪದ್ಮಾ ವಾಸಂತಿ, ಚಾರುಲತಾ, ಜೈ ಜಗದೀಶ್. ಸಂಗೀತ ಗುರುಕಿರಣ್, ಸಂಭಾಷಣೆ ಪುರುಷೋತ್ತಮ ಕಣಗಾಲ್, ನಿರ್ದೇಶನ ಕೋಡ್ಲು ರಾಮಕೃಷ್ಣ. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಇದು ಎಂಥ ಪ್ರೇಮವಯ್ಯ.
2: ಶುಕ್ಲಾಂ ಭರದನಂ ವಿಷ್ಣು ಶಶಿವರ್ಣಂ ಅನ್ನಪೂರ್ಣ
3: ಏನ್ರಿ
2: ಚತುರ್ಭುಜಂ ಪ್ರಸನ್ನ ಮದನಂ ಜಾಯೇತ್ ಸರ್ವ ವಿಘ್ನೋಪ ಶಾಂತಿಯೇ. ಎದ್ದೇನೆ ನಿನ್ ಮುದ್ದಿನ ಮೈದ್ನ
3: ಚಿಕ್ಕಪ್ಪ ಇನ್ನು
2: ಇಷ್ಟೊತ್ತಿಗೆ ಹೇಳ್ತಾನ ಅವನು.
3: ಅವನು ಆಗ್ಲೇ ಎದ್ದಾಯ್ತು.
2: ಏನಿವತ್ತು ಸೂರ್ಯ ಪಶ್ಚಿಮದ ಹುಟ್ಟಿರ್ಬೇಕು, ಇನ್ನು ಮುಗ್ದಿಲ್ವ
3: ಅರುಣ? ಆಗ್ಲಿ ಎತ್ತು, ನಾನೇನು ಮಾಡಿದ್ದಾಯ್ತು
4: ಅಮ್ಮ? ಒಂದ್ ಕೆಲಸ ಮಾಡ್ಲಾ?
3: ಏನದು?
4: ಸೂರ್ಯ ಇವತ್ ಯಾವ ದಿಕ್ಕಿನಲ್ಲಿ ಹುಟ್ಟಿದ್ದಾನೆ ಅಂತ ನೋಡ್ಕೊಂಡ್ ಬರ್ಲಾ?
3: ಏ ತಲೆ ಹರಟೆ ಕುತ್ಕೋ.
2: ನಿಮ್ ಮೈದನ್ ತರ್ಲೆ ಮುಂದೆ ನಿನ್ ತಲೆ ಹರಟೆ ಏನೂ ಇಲ್ಲ.
3: ಹ್ಮ್ ಹ್ಮ್ ಹ್ಮ್ ಹುಟ್ಟ ಅಣ್ಣ ತಮ್ಮಂದ್ರು ಬೆಳೀತಾ ದಾಯದಿಗಳು.

0: ಅನ್ನೋ ಮಾತನ್ನ ನೀವ್ ಯಾಕ್ರಿ ನಿಜ ಮಾಡ್ತೀರಾ?
1: ಅಲ್ಲ ಕಣೆ, ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು, ಇನ್ನೂ ಅರ್ಥ ಮಾಡ್ಕೊಳ್ಳೋಣ. ನೀನು ನನ್ನ ತಮ್ಮನ ಮೇಲೆ ನಂಗೆ ಪ್ರೀತಿ ಇಲ್ವಾ? ಆದ್ರೆ ನಮ್ಮ ಅತಿ ಪ್ರೀತಿಯವನ್ನ ಹಾಳು ಮಾಡಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ.
0: ಅಲ್ರಿ, ಈಗ ಅವನ್ ವಯಸ್ಸು ಏನಾಗಿದೆ ಅಂತ? ಇನ್ನೂ ಹುಡುಗ ಬುದ್ಧಿ, ನಾಲ್ಕು ದಿನ ಹೋದ್ರೆ ಅವನಿಗೆ ಬುದ್ಧಿ ಬರುತ್ತೆ ಬಿಡಿ.
1: ಬರುತ್ತೆ, ಏನಾದ್ರೂ ಪವಾಡ ನಡಿಬೇಕು, ಇಲ್ಲ ನಿನ್ ಬಾಯಾರಿಕೆಯಿಂದ ಏನಾದ್ರು ಆಗ್ಬೇಕು ಅಷ್ಟೇ. ನನಗಂತೂ ಒಂದು ಚೂರು ನಂಬಿಕೆ ಇಲ್ಲ, ಶುದ್ಧ ಸೋಂಬೇರಿ. ಕೊಡು, ಬರ್ಲಾ?
0: ಹೋಗ್ ಬನ್ನಿ.
2: ಥ್ಯಾಂಕ್ ಯು ಅದ್ಗೆ, ಥ್ಯಾಂಕ್ ಯು. ಅಪ್ಪಾ, ಇವತ್ತಿನ ಗಂಟ ಅಂತರ ತಪ್ಪು. ಬೆಳಗ್ಗೆ ಎದ್ದ ತಕ್ಷಣ ತಲೆ ತಿರುಗಿಸಿ ಮಾಡ್ಬಿಡ್ತಾರೆ ಹೆಡ್ ಮಾಸ್ಟರ್.
0: ಏಯ್, ಹೋಗ್ಲಿ ಪಾಪ ಅಂತ ನಿನ್ ಪರ ವಕಾಲತ್ ವಹಿಸ್ಕೊಂಡ್ ಬಂದ್ರೆ ಅವ್ರ ಬಗ್ಗೆನೆ ಏನೇನೋ ಮಾತಾಡ್ತೀಯಾ? ಕೆಲವು ಸಲ ಅವ್ರು ಹೇಳೋದು ನಿಜ ಅನ್ಸುತ್ತೆ. ನನಗೂ ಯಾಕೋ ಈ ನಡುವೆ ನಿನ್ ನಡವಳಿಕೆ ಬಗ್ಗೆ ಅನುಮಾನ ಬರ್ತಾ
2: ಇದೆ. ಏನ್ ಅನುಮಾನ? ನಾನೇನ್ ಕಳ್ಳನಾ, ಸುಳ್ಳಾನಾ, ಮೋಸಗಾರನಾ? ಅದ್ಗೆ ನಿಮ್ ಕೈ ತುತ್ತಲ್ಲಿ ಬೆಳೆದಿರೋ ದೇಹ ಇದು, ಅಡ್ಡದಾರಿ ಹಿಡಿಯಕ್ ಸಾಧ್ಯನಾ? ನೀವೇನ್ ಮರಿ ಮಾಡ್ಬೇಡಿ, ಅಯೋಗ್ಯನ ಹಣೆ ಪಟ್ಟಿ ಮಾತ್ರ ಅಂಟಿಸ್ಕೊಳ್ಳಲ್ಲ. ನೋಡ್ತಾರೆ, ಒಂದಿನ ಇಡೀ ದೇಶನ ನಿಮ್ ಮೈದು ನೋಡಿ ಸಲ್ಯೂಟ್ ಹೊಡಿಯುತ್ತೆ. ಹೋಗೋ ಟ್ರೆಂಡಲ್ಲಿ ಪ್ರೈಮ್ ಮಿನಿಸ್ಟರ್ ಆದ್ರೂ ಆಗ್ಬೋದು.
0: ನಿನ್ ಜವಾಬ್ದಾರಿ ನೀನ್ ತಿಳ್ಕೊಂಡ್ರೆ ನನಗೂ ಸಮಾಧಾನ. ಏನೋ ನಿನಗೂ ಒಂದ್ ಕೆಲಸ ಅಂತ ಆದ್ರೆ ನಿಮ್ ಅಣ್ಣನಿಗೂ ನನಗೂ ಇಬ್ಬರಿಗೂ ಸಂತೋಷನಪ್ಪ.
2: ನನಗೆ ಜವಾಬ್ದಾರಿ ಇಲ್ಲ ಅಂತ ಯಾರು ನಿಮ್ಗೆ ಹೇಳಿದ್ದು? ಅದ್ಗೆ ಯು ಮಸ್ಟ್ ನೋಟ್ ಒನ್ ಪಾಯಿಂಟ್, ನಾನ್ ಬರೀ ನನ್ ಬಗ್ಗೆ ಯೋಚನೆ ಮಾಡಿದ್ರೆ ಇವತ್ತು ಅಲ್ಲಿ ಅಲ್ಲಿ ಇರ್ತಾ ಇದ್ದೆ, ಆದ್ರೆ ನಾನು ಇಡೀ ದೇಶದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ.
0: ಅಂದ್ರೆ
2: MNC ಮಲ್ಟಿನ್ಯಾಷನಲ್ ಕಂಪನೀಸ್ ಬರ್ತಾ ಇದೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ, ಎಲ್ಲ ಪರದೇಶಿ ಇನ್ಫ್ಲೂಯೆನ್ಸ್, ನಮ್ ಸ್ವದೇಶಿ ಸ್ವಾಭಿಮಾನ. ಈ ಪರದೇಶಿ ಸ್ವದೇಶಿ ಗಲಾಟೆಯಲ್ಲಿ ಫಾರಿನ್ ಪಾಲಿಸಿ, ಇನ್ವೆಸ್ಟ್ಮೆಂಟ್ ಪಾಲಿಸಿ, ಸಬ್ಸಿಡಿ ಪಾಲಿಸಿ, ಎಲ್ಲ ತುಂಬಿಕೊಂಡು ತಲೆ ಒತ್ತರ ಟೆನ್ಷನ್ ಆಗ್ತಿದೆ. ಐ ಆಮ್ ಬಾದರ್ಡ್ ಅಬೌಟ್ ದಿ ನೆಕ್ಸ್ಟ್ ಮಿಲಿನಿಯಂ. ಏನದು? ವಾಂಟೆಡ್ ಕಾಲಮ್, ನಿರುದ್ಯೋಗಿಗಳ ಬೈಬಲ್. ಎಷ್ಟು ಕೊಡ್ತಾರಂತೆ?
3: 5,000 ರೂಪಾಯಿ.
2: ಎಷ್ಟು ಗಂಟೆ ಕೆಲಸ ಮಾಡ್ಬೇಕಂತೆ?
3: 9 ಗಂಟೆಯಿಂದ 5 ಗಂಟೆವರೆಗೂ ಅಷ್ಟೇ.
2: 8 ಗಂಟೆ ಕಾಲ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನನ್ನಂತ ಜೀನಿಯಸ್ಗೆ 5,000 ಕೊಡ್ತಾರಂತ? ಕೊಡಿಲಿ.

0: ಆಫೀಸರ್ರೇ ಆದರು ಆಫ್ರಿಕಾಕ್ಕೆ ಹೋದರು ವಿಧಿಯ ಬರಹ ತರಹ ನಡೆಯುವುದು.
1: ಎಷ್ಟು ವರ್ಷಗಳಾಗೋಯ್ತು ನೀನ್ ನೋಡಿ, ಕೋಟು ಸೂಟು ಯಾರ ಕಾರ ಇದು?
2: ನಂದೇ, ನನ್ ಸ್ವಂತದ್ದು.
1: ಕಾರ್ ಕದಿಕ್ ಶುರು ಮಾಡ್ಬಿಟ್ಟಿದ್ಯಾ?
2: ನಾನು ಯಾಕೆ ಕದಿಲ್ಲ, ಇದು ನನ್ ಸ್ವಂತದ್ದೇ.
1: ಸ್ವಂತದ್ದ?
2: ಹ್ಮ್.
1: ಹೆಂಗೋ ಸೈಕಲ್ ಪಂಚರ್ ಹಾಕಕ್ಕೂ ದುಡ್ಡಿಲ್ಲ ನೋಡಿ ಅಂತರ?
2: ಅದೊಂದು ಟಾಪ್ ಸೀಕ್ರೆಟ್, ಬಾ ಹೇಳ್ತೀನಿ.
1: ಹೌದಾ? ಏನ್ ಕೆಲ್ಸಲಿದ್ಯಾ?
2: ಅವೆಲ್ಲ ಹೇಳ್ತೀನಿ ಬಾರ.
1: ಎಲ್ಲಿಗೆ ಬರ್ತಾ ಇದೀಯೋ? 3-star ಹೋಟೆಲ್ ಕಣೋ ನಮ್ಮಂತವ್ರಿಗಲ್ಲಪ್ಪ.
2: ಸುಮ್ನೆ ಬಾರ.
3: ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಐ ವಾಂಟ್ ಬೆಸ್ಟ್ ಸರ್ವಿಸ್. ಓಕೆ.
1: ಒಳ್ಳೆ ನೀರ್ ತರ ಹಣ ಚಲ್ತಿದ್ಯಲ್ಲೋ, ಏನಾಗಿದ್ಯೋ ಈಗ?
3: ನನ್ನ ಮಿಲಿಯನರ್ ಫಾದರ್ ಇನ್ ಲಾಗೆ ಸಿನ್ಸಿಯರ್ ಸನ್ ಇನ್ ಲಾಗಿದ್ದೀನಿ, ದಟ್ಸ್ ಆಲ್.
1: ಏನೋ ಹಾಗಂದ್ರೆ?
3: ವೆರಿ ಸಿಂಪಲ್. ಒಂದ್ ದೊಡ್ಡ ಸಾಕಾರನ ಮಗಳಿಗೆ ಕಾಳಾಕಿ ಮದುವೆ ಆದೆ, ಮನೆಯಾಳಿಯನ್ನಾಗಿ ಮಜಾ ಓಡಾಯಿಸ್ತೀನಿ ಅಷ್ಟೇ. ನೋಡು ಮರಿ, ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಒಂದ್ ಸೀಕ್ರೆಟ್ ಫಾರ್ಮ್ ಹೇಳ್ಕೊಡ್ತೀನಿ. ಇದು ನಂದೇ ಟೆಕ್ನಿಕ್. ಒಂದ್ ದೊಡ್ಡ ಸಾಕನ್ನು ಹುಡುಕು, ಅವ್ರ ಮಗಳನ್ನ ಪಟಾಯಿಸು, ಮನೆಯಾಳಿಯನ್ನಾಗಿ ಮಜಾ ಓಡಾಯಿಸು.
1: ಗುಡ್ ಐಡಿಯಾ.
3: ಹ್ಮ್, ಲಗಾಯಿಸು.

0: ಬಾರಿಯ ಚಿನ್ನು, ಬಾಬಾ ಬಾಬಾ ಬಾಬಾ ನಡಿ ಒಳಗಡೆ, ನಾನ್ ಚಿನ್ನು ಫ್ರೆಂಡ್ ಮುನ್ನು.
1: ಹೌದೇನು, ತುಂಬಾ ಸಂತೋಷ. ಚಿನ್ನು ಫ್ರೆಂಡ್ ಅಂದ್ರೆ ನಮಗೂ ಫ್ರೆಂಡೇ. ನೀವೊಂದು ಕೆಲಸ ಮಾಡ್ಬೇಕು, ನೇರ ಹೋಗ್ಬೇಕು ಬಲಗಡೆ ತಿಳ್ಕೊಬೇಕು, ಅಲ್ಲಿ ಡೈನಿಂಗ್ ಇದೆ, ಅದು ಬಂದು ಮುಗಿಸ್ಕೊಂಡ್ಬಿಡ್ಬೇಕು.

ಏನ್ ಸಾಮ್ಲಮ್ಮ ಚೆನ್ನಾಗಿದ್ಯಾ? ಮಗು ಹೇಗಿದೆ? ಬಂದೆ ಬಂದೆ ಬಂದೆ. ಏನ್ ಸ್ವಾಮಿ ಕಾಫಿ ಗಿಫೆ ಎಲ್ಲ ಆಯ್ತಾ? ಹೇಗಿತ್ತು? ಓ ಫಸ್ಟ್ ಕ್ಲಾಸ್ ಆಗಿ. ಯಾಕೆಂದ್ರೆ ರಾಯರು ಎಲ್ಲಾ ಜವಾಬ್ದಾರಿ ನಮ್ ತಲೆ ಮೇಲೆ ಹಾಕ್ಬಿಡಿದಾರೆ. ನಾಳೆ ಬಂಧುಗಳು ಅಚ್ಚರಿಗಿಲ್ಲ ಈ ಸರಿಗಿಲ್ಲ ಅಂತ ಹೇಳಿದ್ರೆ ರಾಯರು ಕೆಟ್ಟ ಕೋಪ ಬಿಡುತ್ತೆ. ಅದಕ್ಕೆ

0: ಚೆನ್ನಾಗಿತ್ತು ತಾನೇ.
1: ಆ ಹುಡುಗಿ ಯಾರು?
0: ಅವಳೇ ಅಯ್ಯೋ ನಮ್ ಸದಾಶಿವರಾಯರ ಎರಡನೇ ಮಗಳು. ಅವಳು ಅಪೂರ್ವ ಅಂತ ಅವಳ ಹೆಸರು.
1: ಸದಾಶಿವರಾಯರ ಎರಡನೇ ಮಗಳ?
0: ಹೌದು ಸ್ವಾಮಿ.
1: ಅವ್ರು ಸ್ಕೂಲ್ ಟೀಚರ್ ಅಲ್ವಾ?
0: ಅಯ್ಯೋ ಅದನ್ನ ಯಾಕೆ ಕೇಳ್ತೀರ ಸ್ವಾಮಿ? ಅದೊಂದ್ ದೊಡ್ಡ ಕತೆ. ತಾನು ಯಾರ ಹಂಗಲ್ಲೂ ಇರಬಾರದು, ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅನ್ನೋ ಸರಳವಾದಿ ಹಠವಾದಿ ಸ್ವಾಮಿ.
1: ನಂಬಕ್ಕೆ ಆಗಲ್ಲ, ಇಷ್ಟು ಸಿಂಪಲ್ ಹುಡುಗಿ ಸಾವುಕಾರ ಮಗಳ.
0: ಬರೀ ಸಾವುಕಾರ ಅಲ್ಲ, ಭಾರಿ ಸಾವುಕಾರರು. ನಮ್ ಸದಾಶಿವರಾಯರಿಗೆ ಆಸ್ತಿ ಎಲ್ಲೆಲ್ಲಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಸ್ವಾಮಿ. ಓ ಸದಾಶಿವನಗರದಲ್ಲಿ 4 ಬಂಗ್ಲೆನಾ, ಇಂದಿರಾನಗರದಲ್ಲಿ 6 ಬಂಗ್ಲೆನಾ, ಚಿಕ್ಕಮಗಳೂರಿನಲ್ಲಿ ಎಸ್ಟೇಟು, ದೊಡ್ಡ ಮಂಗಳೂರಿನಲ್ಲಿ ಫ್ಯಾಕ್ಟ್ರಿ, ಇಷ್ಟೆಲ್ಲ ಇಟ್ಕೊಂಡಿದ್ದಾರೆ ನೋಡಿ. ದೇಹಿ ಅಂತ ಬಂದವರಿಗೆ ಕೈ ತುಂಬಾ ಕೊಡುವಂತ ಕಾಮಧೇನು ಮಹಾನುಭಾವ ಸ್ವಾಮಿ ಇವರು. ಭಾರಿ ಒಳ್ಳೆ ಮನುಷ್ಯ. ಈಗ ಮೊದಲನೇ ಮಗಳ ಮದುವೆ ಮಾಡ್ತಾ ಇದ್ದಾರೆ. ಇವರಿಗೆ ಹೆಣ್ಮಕ್ಳು ಅಲ್ವಾ, ಎರಡನೇ ಮಗಳ ಮದುವೆನೋ ಮಾಡಿಬಿಟ್ಟು ಆಸ್ತಿ ಇಬ್ಬರಿಗೂ ಸಮನಾಗಿ ಹಂಚಿಬಿಟ್ಟು ಜವಾಬ್ದಾರಿಯನ್ನೆಲ್ಲ ಅಳಿಯಂದ್ರ ತಲೆ ಮೇಲೆ ಹಾಕಿಬಿಟ್ಟು ಇವರು ಮಹಾನ್ ದೈವಭಕ್ತರಲ್ವಾ, ತಿರುಪ್ತಿಗೆ ಹೋಗಿ ತಿಮ್ಮಪ್ಪನ ಸೇವೆ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಸ್ವಾಮಿ.
2: ಲಗಾಯಿಸು ಮಂಗಳ ವಿಶೇಷಾಯ ವಿಶಿಷ್ಟಾಯ. ಗೋತ್ರ ನಕ್ಷತ್ರ ಹೆಸರು?
1: ಕರ್ಣಂ ಸದಾಶಿವರಾಯರು.
3: ಎಕ್ಸ್ಕ್ಯೂಸ್ ಮೀ,
1: ಎಸ್,
3: ನೀವು ಪೂಜೆ ಮಾಡಿಸಿದ್ದು
1: ನಮಸ್ಕಾರ
3: ಕರ್ಣಂ ಸದಾಶಿವರಾಯರ ಹೆಸರಲ್ಲ, ಅವ್ರ ನಿಮ್ಮಿಂದ ಸ್ನೇಹಿತರ?
1: ನಿಮ್ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಾನೆ ಹೇಳ್ಬೇಕು.
3: ಕರ್ಣಂ ಸದಾಶಿವರಾಯರಿಗೆ ನಿಮ್ ಪರಿಚಯ ಇದೆಯಾ? ನೀವು ಅವ್ರನ್ನ ಭೇಟಿ ಮಾಡಿಲ್ಲ?
1: ಮತ್ತೆ ನಿಮ್ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಾನೆ ಹೇಳ್ಬೇಕು.
3: ಹಾಗಾದ್ರೆ ಅವ್ರ ಹೆಸರಲ್ಲಿ ಯಾಕೆ ಪೂಜೆ ಮಾಡಿಸಿದ್ರಿ?
1: ಅದೊಂದು ದೊಡ್ಡ ಕತೆ. ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಗೊತ್ತಾ?
3: ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಕೋಟ್ಯಾಂತರ ಜನ ಗೊತ್ತು.
1: ಕರೆಕ್ಟ್, ಎಲ್ರಿಗೂ ಗೊತ್ತು. ಆದ್ರೆ ರಾಜ್ಕುಮಾರ್ ಅವರಿಗೆ ನೀವ್ ಯಾರು ಅಂತ ಗೊತ್ತಾ? ಇಲ್ಲ, ಹಾಗೆ ರಾಯರ್ ಯಾರು ಅಂತ ನನಗ್ ಗೊತ್ತು. ಆದ್ರೆ ನಾನು ಅಲ್ಪ ಭಾಮರ, ನನ್ ಬಗ್ಗೆ ಅಷ್ಟು ದೊಡ್ಡ ವ್ಯಕ್ತಿಗೆ ಹೇಗೆ ಗೊತ್ತಿರಿ ಸತ್ಯ ಹೇಳಿ? ತಮ್ಮ ಪರಿಚಯ?
3: ನಾನು ಅಪರ್ಣಾ, ಇವಳು ನನ್ನ ತಂಗಿ ಅಪೂರ್ವ.
1: ಅಪೂರ್ವ?
3: ನಾವಿಬ್ರು ಕರ್ಣಂ ಸದಾಶಿವರಾಯರ ಮಕ್ಕಳು.
1: ರಿಯಲಿ? ನಿಜವಾಗ್ಲು? ಎಲ್ಲ ಮಂಜುನಾಥನ್ ಕೃಪೆ. ಹಲೋ ಹಲೋ, ಯಾರ ಕ್ಯಾಮರಾ ಇದೆಯಾ? ಇವ್ರ ಜೊತೆ ಒಂದು ಫೋಟೋ ತಕ್ಕೊಡಿ. ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ. ನಿಮ್ಮ ಅಪ್ಪನೇ ನನ್ನ ಇನ್ಸ್ಪಿರೇಷನ್, ನನ್ನ ಸ್ಫೂರ್ತಿ. ಚಿಕ್ಕಂದಿನ ನಿಮ್ಮ ಅಪ್ಪನ ಹೆಸರನ್ನ ಆಕ್ಸಿಜನ್ ತರ ಬ್ರೀದ್ ಮಾಡ್ತಾ ಇದ್ದೀನಿ. ಅವ್ರನ್ನ ಲೈಫ್ ಅಲ್ಲಿ ಒಂದ್ಸಲ ಮೀಟ್ ಮಾಡ್ಬೇಕು ಅನ್ನೋದೇ ನನ್ನ ಜೀವನದ ಧ್ಯೇಯ.
3: ಹಾಗಾದ್ರೆ ಒಂದ್ಸಲ ನಮ್ಮ ಮನೆಗೆ ಬನ್ನಿ.
1: ಖಂಡಿತ, ನನ್ನ ಪುಣ್ಯ.
3: ಯಾವಾಗ ಬರ್ತೀರಾ?
1: ನಾಳೆ, ನಾಳಿದ್ದು ಅಂತೆಲ್ಲ ಸುಳ್ಳು ಭರವಸೆ ಕೊಡೋದು ನನಗೆ ಇಷ್ಟ ಅಲ್ಲ. ನಿಮ್ಮ ನೋಡಿದ್ಮೇಲೆ ಅವ್ರನ್ನ ನೋಡ್ಲೇಬೇಕು ಅಂತ ಆತರ ಆಗ್ತಾ ಇದೆ. ಈಗಲೇ ಒಣ, ಬನ್ನಿ ಬನ್ನಿ, ಪ್ಲೀಸ್ ಪ್ಲೀಸ್ ಬನ್ನಿ.
4: ಯಾರಪ್ಪ ನೀನು?
1: ನಾನು ಏಕಲವ್ಯ ಸರ್. ನೀವು ನೀವು ನನ್ನ ಪಾಲಿನ ದ್ರೋಣಾಚಾರ್ಯ ಸರ್.
3: ಅಂದಾಗೆ ಇವ್ರ ಅರುಣ್ ಅಂತ ನಿಮ್ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ.
1: ಕ್ಷಮಿಸಿ, ಇದು ಅಭಿಮಾನ ಅಲ್ಲ, ಭಕ್ತಿ.
3: ಇವತ್ತು ದೇವಸ್ಥಾನದಲ್ಲಿ ನಿಮ್ ಹೆಸರನ್ನ ಅರ್ಚನೆ ಮಾಡಿಸ್ತಿದ್ರು.
4: ಅದೆಲ್ಲ ಯಾಕಪ್ಪ ಮಾಡಕ್ ಹೋದೆ? ನಮಗೆಲ್ಲ ಆಶೀರ್ವಾದ ಮಾಡಬೇಕಾದವನು ಆ ತಿರುಪತಿ ವೆಂಕಟರಮಣ.
1: ಕಣ್ಣು ಕಾಣದಿರುವ ಆ ದೇವರಿಗಿಂತ ಕಣ್ಣೆದುರಿಗಿರುವ ನೀವೇ ನನ್ನ ಪಾಲಿಗೆ ದೇವರು ಸರ್.
4: ನೋಡಿ, ಅಭಿಮಾನ ಅನ್ನೋದು ಒಂದು ಹುಚ್ಚು ಹೊಳೆ. ನಿಮ್ಮಂಥ ಯುವಕರು ವ್ಯಕ್ತಿ ಪೂಜೆಗೆ ಬೀಳ್ಬಾರ್ದು.
1: ಹಾನ್ ಶಕ್ತಿ ಸರ್,
4: ದಯವಿಟ್ಟು ನನ್ನ ಹೊಗಳಬೇಡಿ.
1: ಹೊಗಳ್ತಾ ಇಲ್ಲ ಸರ್, ಹೃದಯದಲ್ಲಿ ಅಂತಿದ್ದನ್ನ ಹಾಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ನೀವು ನಡೆಸ್ತಿರುವ 100 ಕಾರ್ಖಾನೆಗಳಿಂದ ಸಾವಿರಾರು ಜನಕ್ಕೆ ಊಟ ಸಿಗ್ತಾ ಇದೆ. ಅಷ್ಟೇನಾ, ಅರಸೀಕೆರೆಯಲ್ಲಿ ಅನಾಥಾಶ್ರಮ, ಕೋಲಾರಲ್ಲಿ ಕುರುಡರ ಶಾಲೆ, ಧರ್ಮಸ್ಥಳದಲ್ಲಿ ಧರ್ಮಛತ್ರ, ಹಾಸನದಲ್ಲಿ ಹಾಸ್ಪಿಟಲ್, ಒಂದೇ ಎರಡೇ ನಿಮ್ಮ ಒಳ್ಳೆತನಕ್ಕೆ ಸಾಕ್ಷಿಗಳು. ಯು ಆರ್ ಗ್ರೇಟ್.
3: ಡ್ಯಾಡಿ, ನಿಮ್ಮ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ. ನಿಮ್ಮ ಜೀವನ ಚರಿತ್ರೆ ಬರೆಯುವಷ್ಟು ವಿಷಯ ಸಂಗ್ರಹ ಮಾಡಿದ್ದಾರೆ.
1: ಅದು ನನ್ನ ಭಾಗ್ಯ.
4: ವೆರಿ ಸ್ಟ್ರೇಂಜ್. ಅಪೂರ್ವ, ಅರುಣ್ ಅವರು ಇವತ್ತು ನಮ್ಮ ಅತಿಥಿಗಳು. ಇವತ್ತು ನಿಮ್ಗೆ ಬೇರೆ ಕೆಲಸ ಇಲ್ಲದಿದ್ರೆ ನಮ್ಮನೇಲೆ ಊಟ ಮಾಡ್ಕೊಂಡು ಹೋಗಿ.
1: ಇದಕ್ಕಿಂತ ಅಮೂಲ್ಯವಾದ ಜೀವನದಲ್ಲಿ ಏನಿದೆ ಸರ್? ಇವರು ನನ್ನ ಜೀವನದ ಆದರ್ಶ ವ್ಯಕ್ತಿ. ನಿಮ್ಮನ್ನ ಇಷ್ಟು ಸಮೀಪದಲ್ಲಿ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಸರ್. ಟುಡೇ ಇಸ್ ದ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್. ಹಲೋ.
4: ಹಲೋ ಸರ್,
1: ತಿರುಪತಿ ಪ್ಯಾಕೇಜ್ ಇದೆ ಅಲ್ವಾ?
4: ಹೌದು.
1: ಇವತ್ತು ಹೊರಟು ನಾಳೆ ಎಷ್ಟು ಗಂಟೆ ವಾಪಸ್ ಬರುತ್ತೆ?
4: 10
1: 10
4: ಅರೆ ರೇ,
1: ನಮಸ್ಕಾರ.
4: ನಮಸ್ಕಾರ ಅಪ್ಪ,
1: ನಾನು ತಿರುಪತಿ ತಿಮ್ಮಪ್ಪನ ಭಕ್ತ.
4: ಹೌದಾ?
1: ಹೆಸರು ಗೋವಿಂದ ಅಂತ.
4: ಏನಾಗ್ಬೇಕಾಗಿತ್ತು?
1: ನಾಳೆ ನನ್ನ ಐಎಎಸ್ ಎಕ್ಸಾಮು.
4: ಸರಿ,
1: ನನಗೆ ಒಳ್ಳೇದಾಗ್ಲಿ ಅಂತ ಈ 5 ಹುಂಡಿಲ್ ಹಾಕ್ಬಿಡ್ತೀರಾ?
4: ಆಯ್ತಪ್ಪ, ಖಂಡಿತವಾಗಿಯೂ.
1: ಹಾಗೆ ವಾಪಸ್ ಬರ್ಬೇಕಾದ್ರೆ ಪ್ರಸಾದ ಒಂದ್ ಲಾಡು ತರಕಾಗತ್ತಾ?
4: ಆಯ್ತು, ತಂದ್ಕೊಡ್ತೀನಿ.
1: ಎಷ್ಟಾಗ್ಬೋದು?
4: ಏನ್ ಪರವಾಗಿಲ್ಲ, ನಾನು ತಂದ್ಕೊಡ್ತೀನಿ.
1: ದೊಡ್ಡ ಮನ್ಸು.
4: ಆಯ್ತು, ಆಮೇಲೆ ಪ್ರಸಾದ ಏನು ತರ್ತೀನಿ, ನೀನು ತಲುಪಿಸೋದು ಹೇಗೆ?
1: ಈಗ ಹೋಗ್ತಿರೋ ಬಸ್ಸು ವಾಪಸ್ ಬರೋವರೆಗೂ ಇದೇ ಜಾಗದಲ್ಲಿ ನಿಮಗೆ ಅಂತ ಕಾಯ್ತಿರ್ತೀನಿ.
4: ಹೌದಾ? ಆಯ್ತು,
1: ಬರೀದೇ ತರ್ತೀರಾ?
4: ಖಂಡಿತ ತಂದ್ಕೊಮ್ಮ.
1: ಸ್ವಲ್ಪ
3: ಜ್ಞಾಪಿಸಿ
1: ಸರ್.
4: ಖಂಡಿತ.

0: ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಸರ್ವೇ ಜನಾಃ ಸುಖಿನೋ ಭವಂತು ಲೋಕಾ ಸಮಸ್ತಾ ಸುಖಿನೋ
1: ಗೋವಿಂದ ಗೋವಿಂದ ಗೋಪಾಲ ಗೋಪಾಲ ಗೋವಿಂದ ಗೋವಿಂದ ಗೋಪಾಲ ರಾಜ ವೆಂಕಟರಮಣ ಗೋವಿಂದ ಗೋವಿಂದ
0: ಮಿಸ್ಟರ್ ಅರುಣ್
1: ಗೋವಿಂದ ವೆಂಕಟರಮಣ ವೆಂಕಟರಮಣ ಗೋವಿಂದ ಸರ್ ಸರ್ ನಾನು ಇಲ್ಲಿ ಹೆಂಗ್ ಬಂದೆ ಐ ಆಮ್ ಸಾರಿ ಸರ್ ದಯವಿಟ್ಟು ಕ್ಷಮಿಸಿ ನಾನು ನಿಮ್ಮನೆ ಒಳಗೆ ಪೂಜಾರು ಒಬ್ಬರಿಗೂ ಬಂದ್ಬಿಟ್ಟಿದ್ದೀನಿ ಐ ಆಮ್ ಸಾರಿ ಸರ್ ನಿಮಗೆ ಅಂತ ಹೊರಡಕ್ಕೆ ಕಾಯ್ತಾ ಇದ್ದೆ ಯಾವುದು ಗಂಟೆನಾದ ಕೇಳಿಸ್ತು ನನಗೆ ಗೊತ್ತಿಲ್ಲದೆ ಒಳಗೆ ಬಂದ್ಬಿಟ್ಟಿದ್ದೀನಿ ನನ್ನ ಕ್ಷಮಿಸಿ ನನಗೆ ಈ ವೀಕ್ನೆಸ್ ಇದೆ ನನಗೆ ಗೊತ್ತಿಲ್ಲದಾಗೆ ಚಿಕ್ಕ ವಯಸ್ಸಿಂದ ಈ ಗಂಟೆ ಶಬ್ದ ಶ್ಲೋಕಗಳು ಪೂಜೆ ಪುನಸ್ಕಾರ ನನ್ನ ಕಿವಿಗೆ ಬಿದ್ದರೆ ಹಂಗೆ ನಾನು ಸೆಳ್ಕೊಂಡು ಬಂದ್ಬಿಡುತ್ತೆ ಕ್ಷಮಿಸಿ ಸರ್ ಬೇಕು ಅಂತ ಮಾಡಿದ್ದಲ್ಲ ಸರ್ ನನಗೆ ಗೊತ್ತಾಗ್ದಾಗೆ ಕೆಲವೊಮ್ಮೆ ದೇವಸ್ಥಾನದೊಳಗೆ ಹೋಗ್ಬಿಡ್ತೀನಿ ಯಾರ್ದೋ ಮನೇಲಿ ಸತ್ಯನಾರಾಯಣ ಪೂಜೆ ನಡೀತಾ ಇರುತ್ತೆ ಅಲ್ಲಿ ನುಗ್ಬಿಡ್ತೀನಿ ಇವತ್ತು ನೋಡಿ ನಿಮ್ಮನೆ ಒಳಗೆ ಬಂದ್ಬಿಡಿದಿರಿ ಕ್ಷಮಿಸಿ ಸರ್ ದೊಡ್ಡ ತಪ್ಪಾಯ್ತು
0: ಎಲ್ಲ ದೈವಲೀಲೆಯಪ್ಪ ದೈವಲೀಲೆ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಬೇಕಾದವನು ಆ ವೆಂಕಟರಮಣ
1: ಆ ವೆಂಕಟರಮಣನ ದರ್ಶನ ಮಾಡಿಕೊಂಡೇ ತಿರುಪತಿಯಿಂದ ಬರ್ತಾ ಇದ್ದೀನಿ ಸರ್ ನಿಮಗೇನು ತಪ್ಪದ ತಗೊಂಬಂದಿದ್ದೀನಿ
0: ಸ್ವಾಮಿ ಪ್ರಸಾದ
2: ತಿರುಪತಿಗೆ ಯಾವಾಗ ಹೋಗಿದ್ಯಪ್ಪ
1: ಮೊನ್ನೆ ರಾತ್ರಿ ಬೆಂಗಳೂರು ಬಿಟ್ಟೆ ನೆನ್ನೆ ಬೆಳಗ್ಗೆ ತಿರುಪತಿಯಲ್ಲಿದ್ದೆ ಚಿಕ್ಕಂದಿನಿಂದ ಆ ಬೆಟ್ಟನ ಕಾಲ್ನಡಿಗೆಯಲ್ಲೇ ಹತ್ತಿ ಅಭ್ಯಾಸ ತೇರಷ್ಟು ಮಧ್ಯಾಹ್ನ ಆಗೋಗಿತ್ತು ಇವತ್ತಿಲ್ಲಿದ್ದೀನಿ
0: ಓಹೋಹೋಹೋಹೋ ಪುಣ್ಯಾತ್ಮರಪ್ಪ ನೀವು ಪುಣ್ಯಾತ್ಮರು ಇಷ್ಟೆಲ್ಲ ಅನುಕೂಲ ಇದ್ರು ತಿರುಪತಿಗೆ ಹೋಗಿ ಬರೋಣ ಅಂದ್ರೆ ಇಲ್ಲದ ತಾಪತ್ರಯ ಬನ್ನಿ ಕೂತ್ಕೊಂಡು ಮಾತಾಡೋಣ ನಿಮ್ ಮಾತು ಕೇಳ್ತಾ ಇದ್ರೆ ಯಾಕೋ ನಿಮ್ ಮೇಲೆ ಅಭಿಮಾನ ಜಾಸ್ತಿ ಆಗ್ತಾ ಇದೆ
1: ಅದ್ರ ಅದೃಷ್ಟ ಸರ್ ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ ಅಂತ ಹಿರಿಯರು ಹೇಳ್ತಾರಲ್ಲ ಸರ್ ಹಾಗೆ ಈ ಅನುಬಂಧ
0: ನಿಮಗೆ ಸಾಹಿತ್ಯದಲ್ಲೂ ಆಸಕ್ತಿ ಇದೆಯಾ
1: ನನಗೆ ಸಾಹಿತ್ಯನೋ ಸಂಗೀತಾನೋ ನನ್ನ ಎರಡು ಕಣ್ಣುಗಳಿದ್ದಾಗೆ ಸರ್
0: ನಿಮ್ಮ ಹಾಗೆ ನಮ್ಮ ಅಪೂರ್ವಂಗು ಸಾಹಿತ್ಯ ಸಂಗೀತ ಅಂದ್ರೆ ವಿಪರೀತ ಹುಚ್ಚು ಅದರಲ್ಲೂ ಕಂಠಸಾಲ ಹಾಡು ಅಂದ್ರೆ ಪಂಚ ಪ್ರಾಣ
3: ನಾನಿನಗೆ ನೀ ನನಗೆ ಜೇನ ಆಗುವ ರಸದೇವ ಗಂಗೆಯಲ್ಲಿ ಮೀನ ಆಗುವ
1: ಅಯ್ಯೋ ನೀವು ಮೀನಾಗ್ಬೇಡಿ ನನಗೆ ತುಂಬಾ ಬೇಜಾರಾಗುತ್ತೆ ಐ ಆಮ್ ಪ್ಯೂರ್ ವೆಜಿಟೇರಿಯನ್
4: ಬನ್ನಿ ಬನ್ನಿ ಕೂತ್ಕೊಳ್ಳಿ ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್
1: ಏನಿಲ್ಲ ಕ್ಯಾಶುವಲ್ ವಿಸಿಟ್ ನಿಮ್ಮಿಂದ ಒಂದು ಸಣ್ಣ ಸಹಾಯ ಆಗ್ಬೇಕಿತ್ತು
4: ನನ್ನಿಂದನಾ
1: ಹೌದು ಒಂದು ಹಳೆ ರೆಕಾರ್ಡ್ ಸಿಕ್ತು ನಿಮ್ ಗ್ರಾಮ್ಫೋನ್ ಅಲ್ಲಿ ಟೆಸ್ಟ್ ಮಾಡೋಣ ಅಂತ
4: ಯಾರ್ದು
1: ಗಂಟಸಾಲ ಅದು
4: ನಿಮಗೂ ಗಂಟಸಾಲ ಇಷ್ಟನಾ
1: ಅಂದ್ರೆ ನಿಮಗೂ ಗಂಟಸಾಲ ಇಷ್ಟನಾ
4: ಅಯ್ಯೋ ನನಗೆ ಪ್ರಾಣ
1: ಅಯ್ಯೋ ನನಗೆ ಪಂಚ ಪ್ರಾಣ ನಮ್ಮಿಬ್ರ ಟೇಸ್ಟ್ ಎಷ್ಟು ಹತ್ರ ಆಗ್ತಿದೆ ಅಲ್ಲ ನಮ್ಮ ಇಂಟ್ರೆಸ್ಟ್ ಅಭಿರುಚಿಗಳು ಎಲ್ಲ ಒಂದೇ ತರ
5: ಬಂದಾಳು ಬಂದಾಳು ಆಜೆ

0: ಮಾವ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು.
1: ಹೇಳಿ, ಅದಕ್ಕೇನು ಸಂಕೋಚ?
0: ಅಪೂರ್ವ, ನೀನು ಬಾಮ್ಮ.
1: ವೆಂಕಟರಮಣ,
0: ನಮ್ಮ ಮನೋಹರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
1: ಒಳ್ಳೆ ಹುಡುಗ, ವೆಲ್ ಸೆಟಲ್ಡ್.
0: ಮನೋಹರ್ಗೂ ನಮ್ಮ ಅಪೂರ್ವನ್ಗೂ ಒಳ್ಳೆ ಜೋಡಿ ಅನ್ಸುತ್ತೆ.
2: ನಿಮ್ ಮಾತು ನಿಜ, ಆದ್ರೆ ಅಪೂರ್ವನ ಅಭಿಪ್ರಾಯ ಮುಖ್ಯ ಅಲ್ವಾ?
0: ಅಪೂರ್ವ ಇಲ್ಲೇ ಇದ್ದಾಳಲ್ಲ, ಅವಳು ಒಂದ್ ಮಾತು ಕೇಳಿದ್ರಾಯ್ತು. ಏನ್ ಹೇಳ್ತೀಯ ಅಪೂರ್ವ?
2: ಬಾಬಾ, ನಿಮಗ್ ನನ್ ಬಗ್ಗೆ ಇರೋ ಕನ್ಸರ್ನ್ಗೆ ತುಂಬಾ ಥ್ಯಾಂಕ್ಸ್. ಆದ್ರೆ ನನ್ನ ಗಂಡನಾಗೋ ವ್ಯಕ್ತಿ ಬಗ್ಗೆ ನನ್ನದೇ ಆದಂತ ಕಲ್ಪನೆಗಳಿವೆ. ನನ್ ಗಂಡ ಡಾಕ್ಟ್ರು ಇಂಜಿನಿಯರು ಆಗ್ಬೇಕು ಅಂತೇನಿಲ್ಲ, ಕೈ ಹಿಡ್ದು ಹೆಂಡತಿನ ಸಾಕಷ್ಟು ಚಿಕ್ಕ ಕೆಲಸ ಮಾಡ್ತಿದ್ರು ಸಾಕು. ಜೀವನದಲ್ಲಿ ಸಿಂಪ್ಲಿಸಿಟಿ ಇರಬೇಕು. ಕಂಡೋರ್ ಒಡವೆಗೆ ಆಸೆ ಪಡೋ ಅಯೋಗ್ಯ ಆಗಿರ್ಬಾರ್ದು. ದುಡಿಮೆ ಬೆಲೆ ತಿಳಿದಿರ್ಬೇಕು. ಕೂತು ತಿನ್ನೋ ಕನಸು ಕಾಣಬಾರ್ದು.
1: ಕತೆ ಕಾದಂಬರಿಗಳನ್ನ ಓದಿ ಓದಿ ಏನೇನೋ ಆದರ್ಶಗಳನ್ನ ಬೆಳೆಸ್ಕೊಂಡಿದ್ಯಾ, ಇವೆಲ್ಲ ಜೀವನದಲ್ಲಿ ಆಗುತ್ತೀಯೇ. ಅಂಥ ಆದರ್ಶ ವ್ಯಕ್ತಿ ನಿಂಗೆ ಸಿಗ್ತಾನಿಯೇ?
3: ನಮಸ್ಕಾರ ಸರ್.
1: ಹಲೋ ಅರುಣ್, ಬನ್ನಿ.
3: ಹಲೋ ಹಲೋ, ತಿರುಪತಿಗೆ ಹೋಗಿದ್ದೆ ಪ್ರಸಾದ ತಗೊಳ್ಳಿ, ಕಲ್ಯಾಣೋತ್ಸವ ಮಾಡಿದ್ದೆ. ಏನೋ ಫ್ಯಾಮಿಲಿ ಮ್ಯಾಟರ್ ಮಾತಾಡ್ತಿದ್ದೀರಾ ಅನ್ಸುತ್ತೆ, ಬರ್ತೀನಿ.
1: ಅರುಣ್, ನೀವೇನು ಹೊರಗ್ನೋರಲ್ಲ, ಪರವಾಗಿಲ್ಲ, ಕೂತ್ಕೊಳ್ಳಿ.
3: ಹಲೋ, ನಮಸ್ತೆ.
0: ನಾನೇನ್ ಬರ್ತೀನಿ.
3: ಹಲೋ, ನಾನ್ ಬಂದ ತಕ್ಷಣ ನೀವು ಹೊರಟ್ರೆ ನನಗೆ ಸ್ವಲ್ಪ ಬೇಜಾರಾಗುತ್ತೆ.
0: ನಿಮಗ್ ಬೇಜಾರಾಗುತ್ತೆ ಅಂತ ನನ್ ಕೆಲಸ ಬಿಟ್ಟರಾಗತ್ತೇನ್ರಿ? ನನಗೆ ರೇಸ್ ಕ್ಲಬ್ ನಲ್ಲಿ ಮೀಟಿಂಗ್ ಇದೆ, ಬರ್ತೀನಿ.
3: ಕಾಫಿ ಟೀ ನನಗ, ನಾನೇನ್ ಹೊರಗಡೆವನ? ನಾವೆಲ್ಲ ಒಂದೇ ಮನೆಯವರು ಅಂತ ನಿಮ್ಮ ಅಪ್ಪ ಹೇಳಿಲ್ವಾ?
2: ಅಪ್ಪ, ನನ್ನ ಅಭಿರುಚಿಗೆ ಅರುಣ್ ತಕ್ಕವರು ಅನ್ಸುತ್ತೆ. ನಿಮ್ಮ ಒಪ್ಪಿಗೆ ಇದ್ರೆ.
1: ಅರುಣ್
3: ಸರ್,
1: ನನ್ ಮಗಳು ನಿಮ್ಮನ್ನು ಒಪ್ಕೊಂಡಿದ್ದಾಳೆ, ನೀವೇನ್ ಹೇಳ್ತೀರಿ?
2: ನನ್ ತಂಗಿ ನಿಮ್ಮ ಅರುಣನ್ ಇಷ್ಟಪಟ್ಟಿದ್ದಾಳೆ. ನಮ್ಮ ಅರುಣನು ನಿಮ್ಮ ಅಪೂರ್ವನ್ ಇಷ್ಟಪಟ್ಟಿದ್ದಾನೆ.
4: ಅರುಣ
3: ಇಷ್ಟಪಟ್ಟಿದೀನಿ ಅಂದ್ರೆ ಪಾರ್ಕು ಸಿನಿಮಾ ಎಲ್ಲ ಹೋಗಿಲ್ಲ. ಲವ್ ಅಂದ್ರೆ ನೀವ್ ತಿಳ್ಕೊಂಡಾಗಲ್ಲ, ಎಕ್ಸೆಟ್ರಾ ಎಕ್ಸೆಟ್ರಾ ತಪ್ಪುಗಳೆಲ್ಲ ಮಾಡೇ ಇಲ್ಲ. ಏನೋ ನಮ್ ಕೈಯಲ್ಲಾಗಿದ್ದು ಒಂದ್ ಸಣ್ಣ ರೀತಿಲಿ. ಅವ್ರ ತಂಗಿನ ಒಳ್ಳೆಯವ್ರ ಕಂಡ್ರು, ನನ್ನನ್ನು ಒಳ್ಳೆಯವರು ಅಂದ್ರು, ಅದಕ್ಕೆ ಒಂದು ಒಳ್ಳೆ ಸಂಬಂಧ ಬೆಳೆದು ಈಗ ಇದಕ್ಕೇನಂತಾರೆ ಪ್ಯೂರ್ ಲವ್.
2: ಯು ಮೀನ್ ಪವಿತ್ರ ಪ್ರೇಮ? ಏಯ್ ಸುಮ್ನೆ ಇರೋ
0: ನೋಡಿ, ಹುಡುಗ ಹುಡುಗಿ ಇಷ್ಟಪಟ್ಟಿದ್ದಾರೆ ಅಂದ್ಮೇಲೆ ಮದುವೆ ಆಗದೆ ಅಂತೂ ಇರಲ್ಲ.
3: ಖಂಡಿತವಾಗ್ಲು ಖಂಡಿತವಾಗ್ಲು ಮಾಡ್ಕೊಳಕಾಗಲ್ಲ, ನೀವು ಒಪ್ಪಿಗೆ ಕೊಟ್ರೆ ಖಂಡಿತ ಮಾಡ್ಕೋತೀವಿ.
5: ಇವ್ರ ಮದುವೆನ ನಾವೇ ಮುಂದೆ ನಿಂತು ಮಾಡಿದ್ರೆ ನಮ್ಮನೆ ಮರ್ಯಾದೆ ಉಳಿಯುತ್ತೆ, ನಮ್ ಗೌರವನು ಬೆಳೆಯುತ್ತೆ. ಅನ್ನಪೂರ್ಣ, ಇದನ್ನ ತಗೊಂಡ್ ಹೋಗಿ ದೇವ್ರ ಮುಂದೆ ಇಡು.
2: ಸರಿ.

0: ಯಾಕಿಷ್ಟ ಲೇಟು?
1: ಮನೆ ಹತ್ರ ಬ್ಲಡ್ ಕ್ಯಾಂಪ್ ಇತ್ತು, ಬ್ಲಡ್ ಡೊನೇಟ್ ಮಾಡಕ್ ಹೋಗಿದ್ದೆ.
0: ಬ್ಲಡ್ ಡೊನೇಟ್ ಮಾಡಿದ್ರಾ? ನಿಮ್ಮನ್ ಮದ್ವೆ ಮಾಡ್ಕೊಡಕ್ಕೆ ನಾನ್ ಪುಣ್ಯ ಮಾಡಿದ್ದೆ.
1: ನಾನು ಅಷ್ಟೇ. ಆಮೇಲೆ ಟ್ರಾವೆಲ್ ಏಜೆಂಟ್ ಫೋನ್ ಮಾಡಿದ್ರು, ಸ್ವಿಟ್ಜರ್ಲ್ಯಾಂಡ್ ಆಸ್ಟ್ರೇಲಿಯಾನ ಅಂತ ಕೇಳಿದ್ರು.
0: ಏನಕ್ಕೆ?
1: ಅದೇ ನಮ್ ಹನಿಮೂನ್ಗೆ ಎಲ್ಲಿ ಹೋಗೋದು?
0: ಹನಿಮೂನ್ಗೆ ಸ್ವಿಟ್ಜರ್ಲ್ಯಾಂಡ್?
1: ಅಲ್ಲ, ನನ್ನ ಐಡಿಯಾ ಅಲ್ಲ, ಆ ಟ್ರಾವೆಲ್ ಏಜೆಂಟ್ ಹೇಳ್ದ. ಕರ್ನಮ್ ಸದಾಶಿವರಾಯರ್ ಮಗಳು ಅಂದ್ಮೇಲೆ ಆ ಲೆವೆಲ್ಗೆ ಎಲ್ಲಾರು ಫಾರಿನ್ ಹೋಗ್ಬೇಕು ಅಂತ.
0: ಇನ್ಮೇಲೆ ನಾನು ಕರ್ನಮ್ ಸದಾಶಿವರಾಯರ್ ಮಗಳಲ್ಲ, ಮಿಸಸ್ ಅರುಣ್. ಸಿಂಪಲ್ ನಿಮ್ಮ ಹಾಗೆ.
1: ನಾನ್ ಸಿಂಪಲ್ ಅಂತ ನೀವೇ ಡಿಸೈಡ್ ಮಾಡ್ಬಿಟ್ಟಿದ್ರಾ? ಹೌದು, ನಾನ್ ಸಿಂಪಲ್, ತುಂಬಾ ಸಿಂಪಲ್. ಹಾಗೆ ಅಂತ ನನ್ನ ಹೆಂಡತಿನ ಹನಿಮೂನ್ಗೆ ಬನ್ನರ್ಘಟ್ಟ ಕರ್ಕೊಂಡು ಹೋಗಕ್ಕಾಗತ್ತೆ? ಅಟ್ಲೀಸ್ಟ್ ಕಾಶ್ಮೀರ್, ಡಾರ್ಜಿಲಿಂಗ್, ಆ ಲೆವೆಲ್ಗಾರ ಹೋಗ್ಬೇಕಲ್ಲ. ಅಲ್ಲ, ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಆಫೀಸ್ ರಜೆ ಹಾಕ್ಬೇಕು, ಎಷ್ಟು ದಿನ ಹಾಕ್ಲಿ, ಏನ್ ಕತೆ ಅಂತ.
0: ಮತ್ತೆ ಬಿಟ್ಟಿದ್ದೆ, ನೀವ್ ಯಾವ ಆಫೀಸ್ ಅಲ್ಲಿ ಕೆಲಸ ಮಾಡೋದು?
1: ನಾನು ಅವತ್ತು ಹೇಳಿದ್ರ ನಿಮ್ಗೆ?
0: ಇಲ್ವಲ್ಲ.
1: ಇಲ್ಲ ಹೇಳಿದೆ, ಮರ್ತು ಬಿಟ್ಟಿದ್ದೀರಾ?
0: ಇಲ್ಲ ಹೇಳಿಲ್ಲ.
1: ಹೇಳಿಲ್ವಾ? ನಾನು ಸಲ್ಯೂಷನ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಚೀಫ್ ಮ್ಯಾನೇಜರ್.
0: ತುಂಬಾ ಕೆಲಸ ಇರುತ್ತೆ.
1: ಅಯ್ಯೋ, ಸಿಕ್ಕಾಪಡೆ ಕೆಲಸ, ಭಯಂಕರ. ತುಂಬಾ ಬಿಸಿ, ನನಗೆ ರಜಾನೆ ಸಿಗಲ್ಲ, ಸಂಡೆ ಕೂಡ ಕೆಲಸ ಇರುತ್ತೆ.
0: ನಮ್ಮ ಮದ್ವೆಗೆ ರಜೆ ಕೊಡ್ತಾರೆ ಇಲ್ವೋ?
1: ಇಷ್ಟು ಸುಂದರವಾದ ಹುಡುಗಿ ಮದುವೆ ಆಗ್ತಿದ್ದಾಳೆ ಅಂದ್ರೆ ಸರ್ಕಾರದವ್ರು ಇಡೀ ಬೆಂಗಳೂರನ್ನೇ ಬಂದ್ ಮಾಡಿಸ್ಬಿಡ್ತಾರೆ.

0: ಏನು ಇದು, ಹಾಸಿಗೆ ಮೇಲೆ ಸ್ವಿಮ್ ಮಾಡ್ತಿದ್ದೀರಾ?
1: ಕನಸ್ ಬಿತ್ತು ಅಪೂರ್ವ, ಪಾಪ ಒಂದ್ ಸಣ್ಣ ಮಗು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಿತ್ತು, ನಾನ್ ಕಾಪಾಡ್ತಿದ್ದೆ.
0: ಅಯ್ಯೋ ಅಯ್ಯೋ, ಕನಸ್ನಲ್ಲೂ ಪರೋಪಕಾರದ ಬುದ್ಧಿ ನಲ್ರಿ ನಿಮ್ಗೆ.
1: ಪಾಪ ಆ ಮಗು ಹೇಗಿದೆಯೋ ಏನೋ.
0: ಹೇಳಿ ಹೇಳಿ, ಎದ್ದು ಬೇಗ ಫ್ರೆಶ್ ಆಗಿ.
2: ಕಾಫಿ ನಿಮ್ಗಲ್ಲ ಸರ್,
3: ಮತ್ತೆ
2: ಜಗ್ಗಣ್ಣ ಅವ್ರಿಗೆ.
3: ಮತ್ ನನಗೆ
2: ಅದೇನೋ ಗೊತ್ತಿಲ್ಲ ಸರ್.
3: ಇದ್ಯಾವ ನ್ಯಾಯ, ದೊಡ್ಡ ಮಾತ್ರ ನೀವ್ ಕಾಫಿ ತಗೊಂಡೋಗಿ ಕೊಡ್ತೀರಾ? ನನಗ್ಯಾರು ಕಾಫಿ ತರ್ತಾರೆ?
0: ನಾನ್ ತರ್ತೀನಿ.

0: ಯಾಕೆ ಬೇರೆಯವರು?
1: ನೀನ್ ಯಾಕೆ ತರಕ್ ಹೋದೆ?
0: ನಿಮ್ ಯಾರು ತರಬೇಕಿತ್ತು?
1: ಮನೆ ತುಂಬಾ ಇಷ್ಟ ಆಳು ಕಾಳು, ಅವ್ರ ಕೈಲಿ ಕೊಟ್ಟು ಕಳಿಸ್ಬೇಕಪ್ಪ.
0: ಅವರೆಲ್ಲ ನಮ್ಮ ಅಪ್ಪನ ಹತ್ರ ಕೆಲಸ ಮಾಡು.
1: ಅಪ್ಪನ ಕೆಲಸಗಾರಾದ್ರೇನು, ನಿನಗೆ ಅವ್ರ ಮೇಲೆ ಅಧಿಕಾರ ಇಲ್ವಾ?
0: ಖಂಡಿತ ಇಲ್ಲ. ಈ ಪ್ರೀತಿ ಗಂಡನ್ಗೆ ಪ್ರೀತಿ ಹೆಂಡತಿ ಪ್ರೀತಿಯಿಂದ ಕಾಫಿ ತಂದ್ಕೊಟ್ರೇನೆ ಲಕ್ಷಣ. ಹೇಳಿ, ಬೇಗ ಸ್ನಾನ ಮಾಡಿ ರೆಡಿ ಆಗಿ.
1: ಸ್ನಾನ ಮಾಡೋ ಮೂಡಿ ಅವನಿಗಿದೆ, ನಾನು ಸ್ವಲ್ಪ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತೀನಪ್ಪ. ರಾಗಲ್ಲ, ಹೇಳಿಬೇಡ, ಕಾಲ್ ಮೀ ಅರುಣ್.
0: ಮಿಸ್ಟರ್ ಅರುಣ್, ಬೇಗ ರೆಡಿ ಆಗಿ, ತುಂಬಾ ಕೆಲಸ ಇದೆ.
1: ಏನ್ ಕೆಲಸ?
0: ನನ್ನ ಗಂಡನ ಜೊತೆ ನನ್ನ ಗಂಡನ ಮನೆಗೆ ಹೋಗಿ ನನ್ನ ರೂಮ್ ನ ಸೆಟ್ ಅಪ್ ಮಾಡ್ಕೊಳ್ಳೋದು.
1: ನಿನ್ ಮನೆ ನಿನ್ ಮನೆ ಅಂತ ಒತ್ತಿ ಒತ್ತಿ ಹೇಳ್ತಾ ಇದೆಯಲ್ಲ, ಇದು ನಿನ್ ಮನೆ ಅಲ್ವಾ?
0: ಅಲ್ಲ, ಇದು ನನ್ನ ಹುಟ್ಟು ಬೆಳೆದ ಮನೆ. ಮದ್ವೆ ಆದ್ಮೇಲೆ ಗಂಡನ ಮನೆನೇ ನಿಜವಾದ ಮನೆ.
1: ಅಂದ್ರೆ?
0: ಅಂದ್ರೆ ಎಲ್ಲ ಪ್ಯಾಕ್ ಮಾಡಿಟ್ಟಿದೀನಿ, 9 ಗಂಟೆಗೆ ಹೊರಡ್ಬೇಕು.
1: ಇದೇನೇ ಇದು ದಿಢೀರ್ ಅಂತ?
0: ದಿಢೀರು ಇಲ್ಲ, ಏನು ಇಲ್ಲ, ಬೇಗ ರೆಡಿ ಆಗಿ.
1: ಟೋಪಿ ಬಿಚ್ಚಿದ ತಕ್ಷಣ ಸ್ಟಾರೇ ಚೇಂಜ್ ಆಗೋಯ್ತಲ್ಲಯ್ಯ.
0: ಗುಡ್ ಮಾರ್ನಿಂಗ್ ಅರುಣ್.
1: ಬ್ಯಾಡ್ ಮಾರ್ನಿಂಗ್. ಅಪೂರ್ವ ನಮ್ಮನೆಗೆ ಹೋಗ್ಬೇಕು ಅಂತಿದ್ದಾಳೆ.
0: ಅದ್ರಲ್ಲಿ ತಪ್ಪೇನು? ಅದು ಅವಳ ಮನೆ ತಾನೇ?
1: ತಪ್ಪೇನಿಲ್ಲ, ನನಗೂ ಈ ಮನೆ ಆ ಮನೆ ಅಂತ ಭೇದ ಭಾವ ಇಲ್ಲ. ನಾನು ಹೇಳ್ ಕೇಳಿದ್ ಬಡವ, ಮನೆ ಬೇರೆ ತುಂಬಾ ಚಿಕ್ಕದು.
0: ಅದೆಲ್ಲ ಚೆನ್ನಾಗಿ ಗೊತ್ತಿರೋ ವಿಷಯ ತಾನೇ?
1: ಇದ್ರು ಅಲ್ಲೋಗಿರೋದು ಸ್ವಲ್ಪ ಕಷ್ಟ ಆಗ್ಬೋದು.
0: ಓ, ಪ್ರಾಬ್ಲಮ್ ಆದ? ನೀವೇನ ಯೋಚನೆ ಮಾಡ್ಬೇಡಿ, ಅವಳು ಅಡ್ಜಸ್ಟ್ ಆಗ್ಬಿಡ್ತಾಳೆ.
1: ಅವಳು ಅಡ್ಜಸ್ಟ್ ಆಗ್ತಾಳೆ, ನಾನು ಅಲ್ಲ. ಈ ಕಾರು, ಈ ಬಂಗ್ಲ, ಈ ಟಿವಿ, ಎ ಸಿ ಇದನ್ನೆಲ್ಲ ಬಿಟ್ಟು ನಾನ್ ಬೇಕಾದ್ರೂ ಇರ್ಬೋದು, ಅವಳು ಹೇಗಿರ್ತಾಳೆ ಪಾಪ?
0: ಇನ್ಫ್ಯಾಕ್ಟ್ ಅವಳು ಇದನ್ನೆಲ್ಲ ತಂದು ಅಂತ ತಿಳ್ಕೊಂಡೇ ಇಲ್ಲ. ಗೋ ಅಹೆಡ್.
1: ಅಲ್ಲ, ಯಾವ್ದಕ್ಕೂ ನೀ ಒಂದ್ ಮಾತು ಹೇಳಿದ್ರೆ ಅವಳು ಅವಳು
0: ನನ್ ಮಾತು ಎಲ್ಲಿ ಕೇಳ್ತಾಳ? ಅವಳು
1: ಯಾರ ಮಾತು ಕೇಳಲ್ಲ.
0: ಅರುಣ್, ನಾನಕ್ ನೀರ್ ರೆಡಿ. ಅರುಣ್
1: ಬಂದೆ. ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಜೀವನ ಧರ್ಮನ ಎಷ್ಟು ಸರಳವಾಗಿ ಹೇಳಿದ್ದಾರೆ.
2: ಆಸ್ತಿ ಬರ್ಕೊಡೋದನ್ನ ಬಿಟ್ಟು ಭಗವದ್ಗೀತೆ ಓದ್ತಿದ್ದಾರೆ. ಮಾವ
3: ಬನ್ನಿ ಅಳಿ. ಅಂದ್ರೆ
2: ಮಾವ, ನಾಳೆಯಿಂದ ನಿಮ್ಮ ವಿವೇಕವಾಣಿ, ಈ ಜ್ಞಾನ ಅಮೃತ, ನಿಮ್ಮ ಸೊಗಸಾದ ಮಾತುಗಳು ಎಲ್ಲ ಮಿಸ್ ಮಾಡ್ಕೊಳ್ತೀನಲ್ಲ ಮಾವ. ಬೆಳಗ್ಗೆ ತಕ್ಷಣ ಈ ಮನೆಯಲ್ಲಿ ಕೌಸಲ್ಯ ಸುಪ್ರಜಾ ರಾಮ ಅಂತ ಇಬ್ಬಾದ ಧ್ವನಿ ಕೇಳೋದು, ನಾಳೆಯಿಂದ ಕೇಳಲ್ಲ ಅಂದ್ರೆ ಬೇಜಾರಾಗಲ್ವ ಮಾವ?
3: ಅಂದ್ರೆ
2: ನಿಂತ ಗಳಿಗೆಯಲ್ಲಿ ನಿಮ್ ಮಗಳು, ಅದೇ ನನ್ನ ಹೆಂಡತಿ, ತನ್ನ ಗಂಡನ ಮನೆಗೆ ಅದೇ ನನ್ನ ಮನೆಗೆ ಹೋಗೋಣ ಅಂತ ಹೊರಟು ನಿಂತಿದ್ದಾಳೆ.
3: ಕೊಟ್ಟೆಣ್ಣು ಕುಲುಕ್ ಹೊರಗು ಅಂತ ಅವಳ ನಡವಳಿಕೆ ನ್ಯಾಯವಾದ್ದೆ?
2: ನೀವು ಹೀಗೆ ಹೇಳಿದ್ರೆ ಹೆಂಗ್ ಮಾವ? ನನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ.
3: ನೀವು ಜಮ್ ಆಫ್ ಎ ಪರ್ಸನ್, ನಿಮ್ ಬಗ್ಗೆ ಯೋಚನೆ ಮಾಡುವಂತದ್ದು ಏನಿದೆ? ನನ್ನ ಮಗಳನ್ನ ಚೆನ್ನಾಗೇ ನೋಡ್ಕೋತೀರ ಅನ್ನೋ ನಂಬಿಕೆ ನನಗಿದೆ.
2: ಅದೆಲ್ಲ ಸರಿ ಮಾವ, ಆದ್ರೆ ನಾನು ನಿಮ್ಮನ್ ಬಿಟ್ಟಿರ್ಬೇಕಲ್ಲ ಮಾವ.
3: ಓಹೋ, ಹೀಗೋ? ಸರಿ, ನಿಮಗ್ ಬೇಜಾರಾಗೋದಾದ್ರೆ ನಾನೇ ಬಂದು ನಿಮ್ ಜೊತೆಲಿ ಇದ್ ಬಿಡ್ತೀನಿ.
2: ನೀವ್ ಯಾಕೆ ತೊಂದ್ರೆ ತಗೋತೀರಿ ಪಾಪ? ಅದೇನಂದ್ರೆ ನಿಮ್ ಪ್ರೀತಿನೆಲ್ಲ ಓದ್ಬಿಟ್ಟು ಹೋಗಕ್ಕೆ ಮನಸ್ಸೇ ಬರ್ತಾ ಇಲ್ಲ.
3: ಅರುಣ್, ನಿಮ್ ಸ್ವಭಾವ ನನಗ್ ಗೊತ್ತು, ನನ್ ಮಗಳು ಏನು ಅಂತ ಇನ್ನೂ ಚೆನ್ನಾಗ್ ಗೊತ್ತು. ಅವಳು ನಿಮ್ಮನೆಗೆ ಹೋಗ್ತಾ ಇರೋದ್ರಲ್ಲಿ ತಪ್ಪೇನೂ ಇಲ್ಲ, ಅದ್ರ ಬಗ್ಗೆ ನನಗ್ ಬೇಜಾರು ಇಲ್ಲ. ಚಿಕ್ಕ ವಯಸ್ಸಿಂದ ಅವಳ ಮಾತಿಗೆ ಎದುರಾಡಿ ನನಗೆ ಅಭ್ಯಾಸ ಇಲ್ಲ.
1: ಅವಳೇನೋ ಚಿಕ್ಕವಳು, ಬುದ್ಧಿ ಇಲ್ಲ. ನೀವು ದೊಡ್ಡವರು, ನೀವಾದ್ರೂ ಹೇಳಬಾರ್ದ?
3: ಅವಳು ವಯಸ್ಸಲ್ಲಿ ಚಿಕ್ಕವಳಾದ್ರು ವಿವೇಕದಲ್ಲಿ ತುಂಬಾ ದೊಡ್ಡವಳು. ಅವಳು ತುಂಬಾ ಆಲೋಚನೆ ಮಾಡಿ ತೀರ್ಮಾನ ತಗೊಂಡಿರ್ತಾಳೆ. ಸರ್ ಸರಿ, ರಾಹುಕಾಲ ಬಂದ್ಬಿಡುತ್ತೆ, ನೀವು ಬೇಗ ಹೊರಡಿ.
4: ರಾಮಯ್ಯ ರಾಮಯ್ಯ, ಚಿಕ್ಕ ಯಜಮಾನ ಸಾಮಾನುಗಳೆಲ್ಲ
1: ಪ್ಯಾಕ್ ಮಾಡಕ್ ನಾನು ಹೇಳ್ತೀನಿ, ನೀವು ಓದಿ ಓದಿ. ಏನ್ ಪದ್ಧತಿ ಅತ್ತಿಗೆ ಇದು?
0: ಸೊಸೆ ಮನೆ ಕಾಲಿಟ್ ಕೆಳಗೆಯಿಂದ ಒಳ್ಳೇದಾಗ್ಲಿ ಅಂತ ಈ ಸಂಪ್ರದಾಯ.
1: ಅಷ್ಟೇನಾ? ನಾನ್ ಮನೆಗ್ ಬರೋಳು ಎಷ್ಟು ಜೋರಾಗಿ ಗಂಡನ ಓದಿತಾಳೆ ಅಂತ ಚೆಕ್ ಮಾಡ್ತಿದ್ರ ಅನ್ಕೊಂಡೆ.
5: ಸಾಕು ಸುಮ್ನಿರ, ನಮ್ಗೆ ಅಪೂರ್ವ ಸ್ಟ್ರೆಂಗ್ತ್, ವಿಲ್ ಪವರ್ ಎಲ್ಲ ಚೆನ್ನಾಗ್ ಗೊತ್ತು. ಕೂತ್ಕೊ ಕೂತ್ಕೊಮ್ಮ.
0: ಅಪೂರ್ವ, ನಾವ್ ಒಂದೇ ತಾಯಿ ಹೊಟ್ಟೆ ಹುಟ್ಟಿದ್ರು, ಇವತ್ತಿಂದ ಅಕ್ಕ ತಂಗಿರು, ಅನ್ಯೋನ್ಯತೆನೆ ಅಲ್ವಾಕ ಸುಖ ಸಂಸಾರಕ್ಕೆ ಫೌಂಡೇಶನ್.
1: ಸುಖ ಸಂಸಾರದ ಎಲ್ಲಾ ಸುತ್ತುಗಳು ಅತ್ತಿಗೆ ಗೊತ್ತು. 15 ಇಯರ್ಸ್ ಸರ್ವಿಸ್, ಆದರ್ಶ ಗೃಹಿಣಿ.
5: ಹೇಯ್, ಅತ್ತಿಗೆ ಹೊಗಳಿ ಸಾಕು, ಮೊದ್ಲೇ ರೂಮ್ ಬೇರೆ ಚಿಕ್ಕದು, ಬಲೂನ್ ತರ ಓದ್ಬಿಡ್ಲಿ ಅವಳು. ಏನೇ ಇದು, ಟೇಸ್ಟ್ ಬೇರೆ ತರ ಇದೆ, ಹೊಸ ರುಚಿ ಏನಾದ್ರೂ ಕಲ್ತಿಯೇನೆ?
0: ಇಲ್ಲ ರೀ, ಅಪೂರ್ವ ನನ್ನ ಅಡಿಗೆ ಮನೆ ಕಡೆ ಸುಳಿಯಕ್ಕೆ ಬಿಟ್ಟಿಲ್ಲ, ಇದೆಲ್ಲ ಅವಳೇ ಮಾಡಿದ್ದು.
5: ಶ್ರೀಮಂತನ ಹುಡುಗಿ ಆದ್ರೂ ಅಪೂರ್ವ ಹೆಸರು ತಕ್ಕ ಅಪೂರ್ವನೇ ಅಲ್ವಾ?
0: ಹೌದು ರೀ. ಚಿಕ್ಕಮ್ಮ ಚಿಕ್ಕಪ್ಪ ತುಂಬಾ ಟೈರ್ಡ್ ಆಗಿದ್ದಾರೆ.

0: ಆಫೀಸಲ್ಲಿ ತುಂಬಾ ಕೆಲಸ ಇತ್ತಾ?
1: ಎಕ್ಸಿಕ್ಯೂಟಿವ್ ಲೆವೆಲ್ ಅಂದ್ಮೇಲೆ ಕೆಲಸ ಇಲ್ಲದೆ ಇರುತ್ತಾ? ಕೆಲಸ ಮಾಡಿ ಮಾಡಿ ಅಭ್ಯಾಸ ಇದೆ. ಈ ಜೂನಿಯರ್ಸ್ ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ನನ್ನ ಕೆಳಗೆ 50 ಜನ ಜೂನಿಯರ್ಸ್ ಇದ್ದಾರೆ, ಬೇರೆ ಬೇರೆ ಊರಿಂದ ಬಂದವರು, ಕೆಲವರು ಹಿಂದಿಯವರು, ಅವ್ರನ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ. ಅಬ್ಬಾ, ನಮ್ ತರ ಎಕ್ಸಿಕ್ಯೂಟಿವ್ಸ್ ಗೆ ಎಫಿಶಿಯನ್ಸಿಗಿಂತ ಪೇಷನ್ಸೇ ದೊಡ್ಡ ಕ್ವಾಲಿಟಿ ಆಗ್ಬಿಡುತ್ತೆ ನೋಡು. ಹೊಸದಾಗಿ ಮದುವೆ ಆಗಿದೀನ, ಹೋಗಿದ ತಕ್ಷಣ ಎಲ್ಲರೂ ಪಾರ್ಟಿ ಪಾರ್ಟಿ ಪಾರ್ಟಿ ಪಾರ್ಟಿ ಕಿತ್ತಾಕ್ಬಿಟ್ರು. ಅಲ್ಲ, ನೀನೇ ಹೇಳು, ನೀನ್ ಇಲ್ದೆ ನನಗೆ ಪಾರ್ಟಿ ಕೊಡ್ಲಿ? ಅದಕ್ಕೆ ಸ್ವೀಟು ಖಾರ ಕೊಟ್ಟು ಅಡ್ಜಸ್ಟ್ ಮಾಡ್ಬಿಟ್ಟೆ. ಒಂದ್ ಸೈ ಮಸ್ ಕಮ್ ಟು ಆಫೀಸ್, ಎಲ್ರು ನೀನ್ ನೋಡ್ಬೇಕು ಅಂತ ಕಾಯ್ತಿದಾರೆ, ಪರಿಚಯ ಮಾಡ್ಕೋಬೇಕಂತೆ, ನೀನ್ ಬರ್ಲೇಬೇಕು. ಯಾಕೆ ಒಂಥರ ಇದೆಯಾ ಜ್ವರನ? ನೋಡ, ನೀನೇನ್ ಮುನಾಜ್ ನೋಡ್ಬೇಡ, ನಿನಗೆ ಈ ಮನೆ ಇಷ್ಟ ಇಲ್ಲಂದ್ರೆ ಹೇಳೋ, ಈಗ್ಲೇ ನಿಮ್ ಮನೆಗೆ ಶಿಫ್ಟ್ ಆಗ್ಬಿಡೋಣ. ನಾನ್ ಎಕ್ಸಿಕ್ಯೂಟಿವ್ ಕ್ಯಾಡರ್, ಒಂದ್ ತಿಂಗಳ ಬೇಕಾದ ರಜಾ ಕೊಡ್ತಾರೆ, ಇಲ್ಲಾಂದ್ರೆ ಅಲ್ಲಿಂದ ಆಫೀಸ್ ಹೋಗ್ಬೋದು.
0: ಅಂಥದ್ದೇನು ಇಲ್ಲ ರೀ, ನಿಮ್ ಅದಕ್ಕೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾರೆ, ನನಗೆ ಮನೆ ತುಂಬಾ ಇಷ್ಟ ಆಯ್ತು.
1: ಹೌದಾ?
2: ಅಲ್ಲೇನಲ್ಲಿ
3: ಹೆಂಗೆ
2: ಬಾಲಿ

0: ಓರ್ವ, ನಿನ್ ಗಂಡ ನಿನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾನೇನಮ್ಮ?
1: ಅಯ್ಯೋ, ಅದನ್ನ ಏನು ಅಂತ ಹೇಳಿ. ನಾನ್ ನೆಲದ ಮೇಲೆ ಹೆಜ್ಜೆ ಇಟ್ಟರೆ ಪಾದ ಎಲ್ಲಿ ಸವಿಯುತ್ತೋ ಅಂತ ಅಂಗೈಯಲ್ಲೇ ಇಟ್ಕೊಂಡು ನಡೆಸ್ತಾರೆ. ಕೂತ್ರೆ ನಿಂತ್ರೆ ಅಪೂರ್ವ ಅಪೂರ್ವ ಅಂತ ನನ್ ಸೆರೆ ಹಿಡ್ಕೊಂಡೇ ಓಡಾಡ್ತಿರ್ತಾರೆ. ನಿಜ ಹೇಳ್ಬೇಕಂದ್ರೆ ನಾನೇ ಗಂಡ, ಅವರೇ ಹೆಂಡತಿ. ನನಗ್ ಬೇಕು ಅನ್ಸಿದ್ದಿನ ಬಾಯಿ ಬಿಟ್ಟು ಕೇಳೋಕ್ ಮುಂಚೆನೆ ತಂದು ಕೊಟ್ಬಿಡ್ತಾರಪ್ಪ. ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಟೈಮ್ ಹೋಗಿದೆ ಗೊತ್ತಾಗಲ್ಲ. ಹೊತ್ತಾಗುತ್ತೆ ಅಪ್ಪ, ನಾನ್ ಬರ್ತೀನಿ.
2: ಓಹೋಹೋ, ಗಂಡನ್ ಜ್ಞಾಪಕ ಬಂತು ಅಂತ ಕಾಣಿಸುತ್ತೆ, ಅದಕ್ಕೆ ರೆಕ್ಕೆ ಕಟ್ಕೊಂಡು ಹಾರ್ತಿದ್ದಾಳೆ. ಛೀ, ಹೋಗೆ.
0: ನೋಡಮ್ಮ, ಚಿನ್ನ ಬೆಳ್ಳಿ ಮನೆ ಡಾಕ್ಯುಮೆಂಟ್ಸು ಕಾರು ಇವೆಲ್ಲ ಒಂದ್ ಒಳ್ಳೆ ದಿವಸ ನೋಡ್ಕೊಂಡು ನಿಂಗೆ ತಂದು ಕೊಟ್ಬಿಡ್ತೀನಮ್ಮ. ನಿನಗಿಷ್ಟ ಬಂದ ಹಾಗೆ ಮಾಡ್ದು ಏನಮ್ಮ.
1: ನೋಡಿ ಡ್ಯಾಡಿ, ನಿಮ್ ಮಾತನ್ನ ಕಿವಿ ಮೇಲೆ ಹಾಕೊಳ್ದೇನೆ ಹೋಗ್ತಿದ್ದಾಳೆ.
0: ಅಪರ್ಣ, ದಟ್ ಈಸ್ ಅಪೂರ್ವ.
1: ಎಸ್, ಕಮ್ ಇನ್. ನನ್ನ ಹೆಸರು ಅಪೂರ್ವ ಅಂತ. ವಾಟ್ ಕೆನ್ ಐ ಡೂ ಫಾರ್ ಯು? ನಾನ್ ನಿಮ್ಮ ರೀಜನಲ್ ಮ್ಯಾನೇಜರ್ ಅರುಣ್ ಅವ್ರ ಹೆಂಡತಿ.
2: ಅರುಣ್ ಅಂತನಾ? ನಮ್ಮ ರೀಜನಲ್ ಮ್ಯಾನೇಜರಾ? ವಾಟ್ ಎ ಸರ್ಪ್ರೈಸ್.
1: ಹೌದು ಮೇಡಮ್, ನಿಮ್ಗಿಂತ ಮುಂಚೆ ಚೀಫ್ ಮ್ಯಾನೇಜರ್ ಆಗಿದ್ರು, ರೀಸೆಂಟ್ ಆಗಿ ಪ್ರಮೋಟ್ ಆದ್ರು.
2: ಐ ಥಿಂಕ್ ಸಮಥಿಂಗ್ ಇಸ್ ರಾಂಗ್.
1: ನೋ ನೋ, ಐ ಆಮ್ ಶ್ಯೂರ್. ನಿಮ್ ಸಲ್ಯೂಷನ್ ಇಂಡಿಯಾ ಇಂಟರ್ನ್ಯಾಷನಲ್ ಕಂಪನಿಲಿ ನಮ್ಮ ಯಜಮಾನರು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ.
2: ಐ ಆಮ್ ಸಾರಿ ಅಪೂರ್ವ, ಇದೊಂದು ಫಾರಿನ್ ಬೇಸ್ಡ್ ಕಂಪ್ನಿ.
1: ನೋಡಿ, ನಮ್ದು ಕಂಪ್ಲೀಟ್ಲಿ ವುಮನ್ ಎಂಟರ್ಪ್ರಿನ್ಯೂರ್. ಸಿನ್ಸ್ ದ ಬಿಗಿನಿಂಗ್ ಐ ಆಮ್ ದ ಓನ್ಲಿ ಚೀಫ್ ಮ್ಯಾನೇಜರ್ ಹಿಯರ್. ನಮ್ಮ ಹೈಯರ್ ಅಥಾರಿಟೀಸ್ ಎಲ್ಲ ಅಮೆರಿಕದಲ್ಲಿದ್ದಾರೆ. ಈ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ನಿಮ್ಮ ಯಜಮಾನರು ಸುಳ್ಳು ಹೇಳಿದ್ದಾರೆ ಅನ್ಸುತ್ತೆ.
3: ಅಪೂರ್ವ, ಆಕ್ಚುಲಿ ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಯಾರೋ ನಿನ್ ತಲೆ ಕೆಡಿಸ್ಬಿಟ್ಟಿದ್ದಾರೆ. ನಾನು ಲೈಫಲ್ಲಿ ಒಂದ್ ಸುಳ್ಳು ಹೇಳಿಲ್ಲ. ನಾನು ಏನ್ ಹೇಳಕ್
1: ಬರಬೇಡಿ, ದಯವಿಟ್ಟು ಏನು ಹೇಳ್ಬೇಡಿ. ಇನ್ನೊಂದು ಸುಳ್ಳಿನ ಕೋಟಿನ ಕಟ್ಟಬೇಡಿ. ನಾನು ಪ್ರೇಮದ ಮೇಲೆ ಇಟ್ಟಿರೋ ನಂಬಿಕೆನ ಕೆಡಿಸ್ಬೇಡಿ. ಅಲ್ರಿ, ಸುಳ್ಳು ಹೇಳೋದಕ್ಕೆ ಒಂದ್ ಮಿತಿನೇ ಇಲ್ವಾ? ಒಂದ ಎರಡ ಸಂಗೀತದ ಗಂಧನೇ ಇದ್ದವರು ಗಂಟು ಸಾಲ ಪಂಚಪ್ರಾಣ ಅನ್ರಿ. ಸಾಹಿತ್ಯದ ಗಾಳಿ ಸೋಕ್ದವರು ಕುವೆಂಪು ಬೇಂದ್ರೆ ಮಾಸ್ತಿ ಅಂತ ದೊಡ್ಡ ದೊಡ್ಡ ಮಾತಾಡಿದ್ರಿ. ದೇವರನ್ನ ಕನಸಿನಲ್ಲೂ ನೆನೆಸ್ದವ್ರು ತಿರುಪ್ತಿ ಬೆಟ್ಟನ ಕಾಲ್ನಡಿಗೆ ಹತ್ತದ್ರಿ.
3: ಅಪೂರ್ವ, ನಾನು ಹಾಗೆಲ್ಲ ಹೇಳಿದ್ದು
1: ನನ್ನ ಪ್ರೀತಿಯ ಗೆಲ್ಲಕ್ಕೋಸ್ಕರ. ನೀವ್ ಆಡಿದ ನಾಟಕ ಅಂತ ಮೆಚ್ಕೊಂಡೆ. ಆದ್ರೆ ಮದ್ವೆ ಆದ್ಮೇಲೆ ಕೆಲ್ಸಕ್ ಹೋಗ್ತೀನಿ ಅಂತ ಒಂದ್ ಸುಳ್ಳು, ಕಂಪನಿ ಹೆಸರು ಇನ್ನೊಂದು ಸುಳ್ಳು, ಮಾಡ್ತಿರೋ ಕೆಲ್ಸ ಅದು ಇದು ಅಂತ ಮತ್ತೊಂದು ಸುಳ್ಳು. ಇದ್ರ ಮಧ್ಯೆ ಸುಳ್ಳಲ್ಲೇ ಒಂದು ಪ್ರಮೋಷನ್, ಸುಳ್ಳಲ್ಲೇ ಒಂದು ದೊಡ್ಡ ಸಂಬಳ. ಅಲ್ರಿ, ಮದ್ವೆ ಆದ್ಮೇಲೂ ನಿಮಗ್ ಜವಾಬ್ದಾರಿನೇ ಬರ್ಲಿಲ್ವಾ? ಹೆಂಡತಿ ಮಕ್ಕಳನ್ನ ಸಾಕ್ಬೇಕು ಅಂತ ಅನ್ಸೋದೇ ಇಲ್ವಾ?
3: ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ.

0: ನಾನ್ ಯಾಕೆ ನಿಮ್ ಸಾಕ್ಬೇಕು ಹೇಳು? ನಿಮ್ಮಪ್ಪ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿರೋದು ಏನಕ್ಕೆ? ತನ್ನ ಮಗಳು, ಮೊಮ್ಮಕ್ಕಳು, ಅಳಿಯ ಚೆನ್ನಾಗಿರ್ಲಿ ಅಂತ ತಾನೆ? ಹೇಗ್ ಬೇಕಾದ್ರೂ ಇರ್ಬೋದು ಅಂತ ಕೆಲವರು ಯೋಚನೆ ಮಾಡ್ತಾರೆ, ಆದ್ರೆ ನಾನು ಹೀಗೆ ಇರಬೇಕು ಅಂತ ಒಂದು ಹೈ ಲೆವೆಲ್ ಥಿಂಕಿಂಗ್ ಇರೋ ವ್ಯಕ್ತಿ. ನಾನ್ ಯಾಕೆ ಮಿಕ್ಕ ತರ ಕೆಲಸ ಮಾಡ್ಬೇಕು? ಅದು ಈ ಕೂಲಿ ಕೆಲಸ. ಆ ಲೈಫ್ ಅಲ್ಲಿ ಏನ್ ಥ್ರಿಲ್ ಇರುತ್ತೆ, ಏನ್ ಚಾಮ್ ಇರುತ್ತೆ?
1: ಹಾಗಾದ್ರೆ ಮನುಷ್ಯ ಕೆಲಸ ಮಾಡೋದೇ ಬೇಕಿಲ್ಲ ಅಂತೀರಾ?
0: ಹಾಗ ನಾನು ಹೇಳ್ತಾ ಇಲ್ಲ, ಅದರ ಅವಶ್ಯಕತೆ ನಮಗಿಲ್ಲ ಅಂತೀನಿ. ನಾವ್ ಯಾಕೆ ದುಡಿಬೇಕು ಅಷ್ಟೊಂದು ಆಸ್ತಿ ಇರ್ಬೇಕಾದ್ರೆ? ದಿನ ಪೂರ್ತಿ ದುಡಿಯಕ್ಕೆ ನಾವೇನು ಈ ಮಿಷಿನ್ಗಳ ಅಲ್ಲ. ಇರೋದು ಒಂದೇ ಒಂದ್ ಲೈಫ್, ಅದನ್ನ ಚಾನ್ಸ್ ಇದ್ದಾಗ ಎಂಜಾಯ್ ಮಾಡ್ಬೇಕು. ಇಲ್ದೇ ಇರೋರ ವಿಷಯ ಬಿಡು, ಇರೋರು ಅದನ್ನ ಮಿಸ್ ಮಾಡೋದು ಬುದ್ಧಿವಂತಿಕೆ ಅಲ್ಲ.
1: ನಿಮ್ ಮಾತಿನ ಅರ್ಥ?
0: ನೇರವಾಗಿ ನಿಮ್ಮ ಅಪ್ಪನ ಹತ್ರ ಹೋಗು, ನಮ್ ಪಾಲು ಸೇರ್ಬೇಕಾದ ಆಸ್ತಿನ ಕೇಳ್ತಂದ್ಬಿಡು.
1: ನಿಮ್ಗೇನ್ ಕಡಿಮೆ ಆಗಿದೆ? ಓದಿದ್ದೀರಾ? ನೀವೇನು ಕುರುಡ ಅಲ್ಲ, ಕುಂಟ ಅಲ್ಲ, ಯಾಕೆ ಕೆಲಸ ಮಾಡೋಕೆ ಹಿಂಜರಿತಿದ್ದೀರಾ? ಎಷ್ಟೇ ಆಸ್ತಿ ಅನ್ಸಿದ್ರು ಗಂಡಸಿಗೊಂದು ಕೆಲಸ ಇಲ್ಲಾದ್ರೆ ಅವ್ರಿಗೆ ಸಮಾಜದಲ್ಲಿ ಮರ್ಯಾದೆನೆ ಇರಲ್ಲ. ಪ್ಲೀಸ್, ನಮ್ಮಪ್ಪನ ಆಸ್ತಿಗೆ ಆಸೆ ಪಟ್ಟು ನಮ್ ಪ್ರೀತಿಗೆ ಅವಮಾನ ಮಾಡ್ಬೇಡಿ.
0: ಡೋಂಟ್ ಬಿ ಎ ಸೆಂಟಿಮೆಂಟಲ್ ಫೂಲ್ ಅಪೂರ್ವ. ನಾವು ಪವಿತ್ರ ಪ್ರೇಮಿಗಳು, ಆದರ್ಶ ಪ್ರೇಮಿಗಳು, ರೋಮಿಯೋ ಜೂಲಿಯೆಟ್ ಆಗ್ತೀವಿ, ಲೈಲಾ ಮಜ್ನು ಆಗ್ತೀವಿ ಅಂತ ಭ್ರಮೆಗಳೆಲ್ಲ ಇಟ್ಕೋಬಾರ್ದು. ಲೈಫ್ ಅಲ್ಲಿ ಯಾವತ್ತು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು.
1: ಹಾಗಾದ್ರೆ ನಿಮ್ ಲೈಫ್ ಅಲ್ಲಿ ನನ್ ಸ್ಥಾನ?
0: ನೀನನ್ ಹೆಂಡತಿ, ನಾನ್ ನಿನ್ ಗಂಡ. ಈ ಮದುವೆ ಅನ್ನೋದು ಒಂಥರ ಒಪ್ಪಂದ, ಲೈಫ್ ಲಾಂಗ್ ಅಗ್ರಿಮೆಂಟ್ ಇದ್ದಾಗೆ. ಅದಕ್ಕಿಂತ ಒಬ್ರಿಗೊಬ್ರು ಅನಿವಾರ್ಯ ಅಂತ ಹೇಳಕ್ಕಾಗಲ್ಲ. ನೀನಿಲ್ದೆ ನಾನು ಬದುಕ್ಬಲ್ಲೆ, ನಾನಿಲ್ದೆ ನೀನು ಬದುಕ್ತೀಯ. ದಟ್ಸ್ ರಿಯಾಲಿಟಿ. ಮಿಕ್ಕ ಆದರ್ಶಗಳೆಲ್ಲ ಒಂಥರ ಹುಚ್ಚುಕುದ್ರೆ. ನೋಡ, ಮೊದಲನೇ ಸಲ ನನ್ನ ಜೀವನದಲ್ಲಿ ಸತ್ಯ ಹೇಳ್ತಿದ್ರಿ, ನಾನು ನಿನ್ನ ಲವ್ ಮಾಡಿದ್ದು, ಮದುವೆ ಆಗಿತ್ತು ಎಲ್ಲ ನಿಮ್ಮ ಅಪ್ಪನ ಆಸ್ತಿಗೋಸ್ಕರನೇ. ನೋಡು, ಮತ್ತೆ ಸೆಂಟಿಮೆಂಟ್ ಆಗ್ಬೇಡ. ಪ್ರಾಕ್ಟಿಕಲ್ ಆಗಿ ನಾನು ಹೇಳಿದ ಬಗ್ಗೆ ಯೋಚನೆ ಮಾಡಿ ನೋಡು. ನಾನು ಹೇಳಿದ್ದೆಲ್ಲ ಸರಿ ಅಂತ ನಿಂಗೆ ಗೊತ್ತಾಗುತ್ತೆ. ನೀನೇ ಹೋಗಿ ನಿಮ್ಮ ಅಪ್ಪನ ಹತ್ರ ಆಸ್ತಿ ಕೇಳ್ತೀಯ.
1: ಅರುಣ್, ನೀವ್ ಹೇಳಿದ್ದೆಲ್ಲ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ.
0: ಏನದು?
1: ನಮ್ಮಪ್ಪನ ಹತ್ರ ಆಸ್ತಿ ಕೇಳೋಣ ಅಂತಿದ್ದೀನಿ.
0: ಅಪೂರ್ವ, ನೀನ್ ಹೇಳ್ತಿರೋ ನಿಜವೇನಮ್ಮ?
1: ಹೌದಪ್ಪ, ನೀವು ನನಗಿಂತ ಏನ್ ಕೊಟ್ರು ಎಲ್ಲನೂ ಬೇಡ ಅಂತಿದ್ದೆ. ಅದಕ್ಕೆ ನಿಮಗ್ ಬೇಜಾರಾಗಿದೆ ಅಂತಾನೂ ನನಗ್ ಗೊತ್ತು. ನಿಮ್ ಮನಸ್ಸಿಗೆ ನೋಯಿಸ್ಬಾರ್ದು ಅಂತ ಈ ನಿರ್ಧಾರಕ್ಕೆ ಬಂದೆ. ಈ ವಿಷಯ ಅರುಣ್ಗೂ ಗೊತ್ತಿಲ್ಲ. ಗೊತ್ತಾದ್ರೆ ಏನ್ ಅನ್ಕೋತಾರೋ ಏನೋ. ನೀವು ಸಂತೋಷದಿಂದ ಏನ್ ಕೊಟ್ರು ನಾನ್ ತಗೊಳ್ತೀನಿ.
0: ಇವತ್ತು ನನ್ನ ಮನಸ್ಸು ಹಗುರ ಆಯ್ತಮ್ಮ. ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೀನ್ ಸ್ವಾಭಿಮಾನಿ, ಅಳಿಯಂದ್ರು ಅದೇ ತರ. ನಾನು ಅನ್ಕೊಂಡಿದ್ದು ಎಲ್ಲಿ ನಡೀದೇ ಹೋಗುತ್ತೋ ಅಂತಿದ್ದೆ. ಒಳ್ಳೆ ನಿರ್ಧಾರ ತಗೊಂಡೆಮ್ಮ, ಒಳ್ಳೆ ನಿರ್ಧಾರ ತಗೊಂಡೆ. ಮುಂದಿನ ಎಲ್ಲ ವ್ಯವಸ್ಥೆ ನಾ ಮಾಡ್ತೀನಿ. ಸ್ವಲ್ಪ ಅಪಟೇಷನ್ ಕೊಡಿ.
2: ಗುಡ್ ಮಾರ್ನಿಂಗ್ ಸರ್.
3: ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್
2: ಸರ್.
3: ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್.
4: ಮೈ ಡಿಯರ್ ಕಲೀಗ್ಸ್, ಇವತ್ತು ನಿಮಗೊಂದು ಆಶ್ಚರ್ಯ. ದಿಸ್ ಈಸ್ ಮಿಸ್ಟರ್ ಅರುಣ್. ಇವತ್ತಿಂದ ನಿಮಗೆಲ್ಲ ಹೊಸ ಮ್ಯಾನೇಜಿಂಗ್ ಡೈರೆಕ್ಟರ್. ಬನ್ನಿ ಮಿಸ್ಟರ್ ಅರುಣ್, ಇನ್ಮೇಲೆ ಈ ಫ್ಯಾಕ್ಟ್ರಿ ಎಲ್ಲ ನಿಮ್ದೆ, ಈ ಕುರ್ಚಿನೂ ನಿಮ್ದೆ. ಈ ಕುರ್ಚಿಯಲ್ಲಿ ಕೂತ್ಕೊಂಡು ಈ ಫ್ಯಾಕ್ಟ್ರಿನ ದಿನೇ ದಿನೇ ಅಭಿವೃದ್ಧಿ ಪಡಿಸ್ತಾ ಇರಿ.
0: ನೋಡ್ತಾ ಇರಿ, ನೋಡ್ತಾ ಇರಿ.
4: ವಿಶ್ ಯು ಆಲ್ ದಿ ಬೆಸ್ಟ್.
0: ಥ್ಯಾಂಕ್ ಯು.
4: ಆಕ್ಯುಪೈ ದಿ ಸೀಟ್.
0: ಯಾಗಿ ಹೇ ರೈಟ್ ಲೈಫ್ ಬೇಬಿ. ಆಹಾ,
2: ಇಷ್ಟೊತ್ತಾಯ್ತು, ಇನ್ನು ನಿದ್ದೆ ಬಂದಿಲ್ವಾ ನಿಮ್ಗೆ?
5: ಹೋಗೋಣ, ಯಾಕೋ ನಿದ್ದೆನೆ ಬರ್ತಾ ಇಲ್ಲ.
2: ಯಾಕ್ರಿ?
5: ಮನುಷ್ಯನಿಗೆ ಚಿಂತೆ ಹೆಚ್ಚಾದ್ರೂ ನಿದ್ದೆ ಬರಲ್ಲ, ಸುಖ ಹೆಚ್ಚಾದ್ರೂ ನಿದ್ದೆ ಬರಲ್ಲ ಅಲ್ವಾ?
2: ಮಿತಿ ಇಲ್ಲದೆ ಯಾವುದೇ ಅತಿ ಆದ್ರೂ ಎಲ್ಲ ಏರ್ಪೇರಾಗತ್ತೆ.
5: ಅರುಣಂಗೆ ಮದ್ವೆನೂ ಆಯ್ತು, ಅವನ ಆಸೆ ಪ್ರಕಾರ

0: ದೊಡ್ಡ ಶ್ರೀಮಂತ ಮಗಳು ಕೈ ಹಿಡಿದ.
1: ನಮ್ಮ ಅಪೂರ್ವ ಅಂತೂ ಗುಣದಲ್ಲಿ ಅಪರಂಜಿ.
0: ಏ, ನನ್ ತಮ್ಮನ್ ತಾಮ್ರ ಅಂತೀಯನೆ? ಚಿನ್ನಕ್ ತಾಮ್ರ ಸೇರಿದ್ರೆ ಗಟ್ಟಿ ಆಗೋದು.
1: ನಮ್ಮ ಅರುಣನ್ ಕನ್ಸೆಲ್ಲ ನನ್ಸಾಯ್ತು. ಅಷ್ಟು ದೊಡ್ಡ ಮನೇಲಿ ಅವನಿಗೆ ಹಾಗಿದಾನೋ, ಏನ್ ಮಾಡ್ತಿದಾನೋ?
2: ಏನ್ ಮಾಡ್ತಿದ್ದೀರಾ? ಎಲ್ರು ಸೇರ್ಕೊಂಡು ಡಿಸ್ಪ್ಯೂಟ್ ಆಡ್ತಾ ಇದ್ದೀರಾ? ಬುಕ್ ಎಷ್ಟು? 80 ರೂಪಾಯ. 80 ರೂಪಾಯಿ ಆಡೋ ಬದಲು ಹುಣ್ಸೆ ಬೀಜ ಆಡ್ಬೋದಲ್ಲ. ಯಾ ನಾಳೆ ನಾಳೆ ಇಟ್ಕೊಂಡ್ಬಿಡೋಣ. ಓ, ಬೊಂಬಾಟ್ ಪಾರ್ಟಿ ಕೊಡ್ತೀನಿ ಬನ್ರಪ್ಪ. ಎಷ್ಟ್ ಜನ ಬೇಕಾದ್ರು ಬನ್ನಿ, ನೋ ಪ್ರಾಬ್ಲಮ್. ಓಕೆ.
3: ಏನ್ರಿ ಇದು, ಮನೇಲಿ ಸೆಲ್ಯುಲರ್ ಅಲ್ಲಿ ಮಾತಾಡ್ತೀರಾ?
2: ಅಯ್ಯೋ, ಅಷ್ಟು ದೂರ ಎದ್ದೋಗಿ ಯಾರು ಫೋನ್ ಮಾಡ್ತಾರೆ? ಇದಕ್ಕೆ ನಿಮಿಷಕ್ಕೆ 16 ರೂಪಾಯಿ ತಾನೇ? ಓಕೆ.
3: ಯಾರದ್ರಿ ಫೋನು?
2: ಆನಂದ್ ಅಂತ. ಅದೇ ನನ್ ಫಸ್ಟ್ ತಿಂಗ್ಳ ಸಂಬಳಕ್ಕೆ ಸಾಲ ಕೊಟ್ಟ ಅಂತ ಹೇಳಿದ್ನಲ್ಲ ಆ ಫ್ರೆಂಡ್.
3: ಏನ್ ನಿಮ್ಗೆ ಪಾರ್ಟಿ ಕೊಡ್ತಾರಂತ?
2: ಅಯ್ಯೋ, ನಮಗ ಅವರೆಲ್ಲ ಏನ್ ಪಾರ್ಟಿ ಕೊಡೋದು? ನಮ್ ಲೆವೆಲ್ಗೆ ನಾವೇ ಎಲ್ರಿಗೂ ಗ್ರ್ಯಾಂಡ್ ಆಗಿ ಪಾರ್ಟಿ ಕೊಡ್ತಾನೆ ಇರ್ಬೇಕಪ್ಪ.
3: ನಾವು ಕೊಡ್ಬೇಕಾ? ಏನಕ್ಕೆ?
2: ನಮ್ಮಂತವ್ರೆಲ್ಲ ಪಾರ್ಟಿ ಕೊಡಕ್ ಒಂದ್ ಕಾರಣ ಬೇಕಾ? ಹೀಗೆ ಸೋಷಿಯಲೈಸಿಂಗ್, ಕಾಂಟ್ಯಾಕ್ಟ್ ಬಿಲ್ಡಿಂಗ್, ಹೈ ಲೆವೆಲ್, ಹೈ ಥಿಂಕಿಂಗ್, ಹೀಗೆ
3: ಹೀಗೆಲ್ಲ ಹಣ ವೇಸ್ಟ್ ಮಾಡೋದು ತಪ್ಪಲ್ವಾ?
2: ಲೈಫ್ ನ ಟೇಸ್ಟ್ ಗೊತ್ತಾಗ್ಬೇಕಾರೆ ಈ ವೇಸ್ಟ್ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು.
4: ಸರ್, ಹೋದ ವರ್ಷದಿಂದ ಬೋನಸ್ ಬೇರೆ ಕೊಟ್ಟಿಲ್ಲ ಸರ್. ವರ್ಕರ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಿದ್ದಾರೆ. ಬರೋ ಪ್ರಾಫಿಟ್ ಅಲ್ಲಿ 30 ಡೇಸ್ ಬೋನಸ್ ಕೊಡಿ ಸರ್ ನೀವು.
5: ಎಸ್ ಎಸ್ ಎಸ್ ಎಸ್.
4: ಬೋನಸ್ ಕೇಳ್ತಾರೆ ಅಂತ ಕೊಟ್ರೆ ಕಂಪ್ನಿ ಕ್ಲಾಸ್ ಆಗುತ್ತೆ.
6: ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತಿದ್ದೀರಾ.
2: ಎಸ್, ಐ ಮೀನ್ ನೋ ನೋ
4: ಸರ್. ಎಸ್ ಅಣ್ಣ ಜೊತೆ ಹೇಳ್ತಿರಲ್ಲ ಸರ್, ಯಾವ್ದಾರು ಒಂದ್ ಹೇಳಿ ಸರ್. ನೀವು
2: ಡೆಫಿನೆಟ್ಲಿ ನೋ ನೋ.
7: ಯಾವುದಕ್ಕೂ ಕರೆಕ್ಟ್ ಆಗಿ ಉತ್ತರ ಕೊಡಿ. ತಪ್ಪು ಡಿಸಿಷನ್ ತಗೊಂಡ್ರೆ ಕಂಪ್ನಿ ಕ್ಲೋಸ್ ಮಾಡ್ಬೇಕಾಗುತ್ತೆ.
2: ಐ ನೋ, ಬಟ್ ಒನ್ ಸೆಕೆಂಡ್, ನಮ್ಮ ಎಕ್ಸ್ಪರ್ಟ್ ನ ಕನ್ಸಲ್ಟ್ ಮಾಡ್ಬಿಡ್ತೀನಿ.
3: ಹಲೋ
2: ಹಲೋ, ಅಪೂರ್ವ?
3: ಅರುಣ್ ಹೇಳಿ, ಏನ್ ವಿಷಯ? ಡಿಸ್ಕಷನ್ ಎಲ್ಲ ಮುಗಿತಾ?
2: ಹೌದು, ಡಿಸ್ಕಷನ್ ಎಲ್ಲ ನಡೀತಾ ಇದೆ, ಮುಗಿತಾ ಬಂತು.
8: ಅಪೂರ್ವ, ಇದನ್ನ ನೀನೇ ಯಾಕೆ ಹ್ಯಾಂಡಲ್ ಮಾಡಬಾರ್ದು?
3: ಯಾಕ್ರಿ, ನಿಮ್ಮಿಂದ ಆಗಲ್ವಾ?
2: ನಾನು ಮಾಡ್ಬೋದು. ಅಚ್ಛಾ, ನಾನು ಸ್ವಲ್ಪ ನ್ಯಾಷನಲ್ ಲೆವೆಲ್ ಅಲ್ಲಿ ಏನಾದ್ರು ಯೋಚನೆ ಮಾಡೋಣ ಅಂತ.
3: ಹೌದಾ, ಹಾಗಾದ್ರೆ ನಿಮ್ಮಿಂದ ನೋಡ್ಕೊಳಕ್ ಆಗಲ್ಲ ಅಂತ ಆಯ್ತು. ಆ ಸೀಟ್ ನ ನೀವು ಕೂತ ಮೇಲೆ ಆ ಕೆಲ್ಸನೆಲ್ಲ ನೀವೇ ತಾನೇ ಮಾಡ್ಬೇಕು. ಇಲ್ಲ, ಈ ಜವಾಬ್ದಾರಿ ಎಲ್ಲ ಬೇಡ ಅನ್ಕೊಂಡ್ರೆ ನೀವು MD ಸೀಟ್ ನೇ ಬಿಟ್ಕೊಡ್ಬೇಕಾಗತ್ತೆ.
2: ಹಾಗಾದ್ರೆ ಇದನ್ ಬಿಟ್ಬಿಡ್ಬೋದು, ಇದ್ರಲ್ಲೇನಿದೆ?
3: ಸರಿ, ನಾಳೆಯಿಂದ ನಾನೇ ಆಫೀಸ್ ನೂ ಅಟೆಂಡ್ ಮಾಡ್ತೀನಿ.
2: ಥ್ಯಾಂಕ್ ಯು. ಓಕೆ, ಅಪೂರ್ವ ಇಸ್ ಕಮಿಂಗ್. ಓಕೆ ಗೈಸ್, ಗರ್ಲ್ಸ್, ಎಂಜಾಯ್. ಏ, ಎಲ್ಲೋ ಇನ್ಮೇಲೆ ಎವ್ರಿ ಸ್ಯಾಟರ್ಡೆ ಇಲ್ಲಿ ಪಾರ್ಟಿನಪ್ಪ. ಹೇಗಿದೀವ ಪಾರ್ಟಿ? ಓ ಹಾಯ್ ಫ್ರೆಂಡ್ಸ್, ಮೀಟ್ ಮೈ ವೈಫ್ ಅಪೂರ್ವ.
9: ಅಪೂರ್ವ ಅಂದ್ರೆ ಪೂರ್ವ ಅಂತ ಇರೋದು. ಯು ಮೀನ್ ವೆಸ್ಟ್ ಡ್ರೆಸ್ ಮಾತ್ರ ಈ ತರ ಇದೆ?
2: ಅವಳ ಡ್ರೆಸ್ ಮಾತ್ರ ಅಲ್ಲ, ಅವಳ ಸ್ವಭಾವ, ಗುಣ, ಆಟಿಟ್ಯೂಡ್ ಎಲ್ಲ ಟಿಪಿಕಲ್ ಈಸ್ಟ್. ಬರೀ ಈಸ್ಟ್ ಅಲ್ಲ, ರಿಮೋಟ್ ಈಸ್ಟ್ ತಿಪ್ಕೊಂಡ್ ಹಳ್ಳಿ ಲೆವೆಲ್. ಏನಪ್ಪ,
3: ತುಂಬಾ ಹೊತ್ತಾಯ್ತು, ಪಾರ್ಟಿ ಬೇಗ ಮುಗಿಸಿ.
2: ಹೇ, ಇನ್ನೂ 10:30. ನಮ್ ತರ ಹೈ ಸೊಸೈಟಿ ಜನಕ್ಕೆ ದಿನ ಶುರು ಆಗೋದೇ ರಾತ್ರಿ 10 ಗಂಟೆ ಆದ್ಮೇಲೆ. ಈಗ ತಾನೇ ಪಾರ್ಟಿ ಶುರು ಆಗಿದೆ, ಇನ್ನು ಅಟ್ಲೀಸ್ಟ್ 2-3 ಗಂಟೆ ಆಗುತ್ತೆ. ನಿಮ್ ಬೇಕಾದ್ರೆ ರೆಸ್ಟ್ ತಗೋ.
9: Who is that old man, yaar?
2: That guy. ಅಪೂರ್ವ ತಂದೆ, ನನ್ನ ಮಾವ.
9: ಓ, ಸಚ್ ಎ ಲಾಂಗ್ ಟೈಮ್ ಹಿ ಸ್ಟೇರಿಂಗ್ ಅಟ್ ಮೀ.
10: ಐ ಥಿಂಕ್ ಹಿ ಲವ್ಸ್ ಯು.
9: ಓ ರಿಯಲಿ? ದಟ್ ಓಲ್ಡ್ ಮ್ಯಾನ್ ಲವ್ಸ್ ಮೀ. ಐ ಥಿಂಕ್ ದೇ ಆರ್ ಸೋ, ಹಿ ಲುಕ್ಸ್ ಸೋ ರೊಮ್ಯಾಂಟಿಕ್.
3: ಸ್ಟಾಪ್ ಇಟ್, ಗೆಟ್ ಔಟ್ ಫ್ರಮ್ ಹಿಯರ್.
2: ಅಪೂರ್ವ, ಈಗ ಏನಾಯ್ತು ಅಂತ ರೇಗಾಡ್ತಿದ್ಯಾ?
3: ಮತ್ತೆ ನಮ್ ತಂದೆ ಮೇಲೆ ಯಾಕೆ ಕಮೆಂಟ್ ಮಾಡ್ತಿದ್ದಾರೆ?
2: ಏನ್ ಕಮೆಂಟ್ ಮಾಡಿದ್ರು? ಇಡೋ ಸೊಳ್ಳಿಯ ಜೋಕ್ ಯಾರ್?
3: ಓಹೋ, ಹಿರಿಯರ್ನ ಓಲ್ಡ್ ಮ್ಯಾನ್ ಅನ್ನೋದು ಜೋಕಾ?
2: ನಿಮ್ಮಪ್ಪನ ಓಲ್ಡ್ ಮ್ಯಾನ್ ಅನ್ನೋದ್ರಲ್ಲಿ ಏನ್ ತಪ್ಪು? ನಿಮ್ಮಪ್ಪ ಏನು ಮುದುಕ ಅಲ್ದ ಯುವಕನ? ಏನೋ ಪಾರ್ಟಿ ಮುಡಲ್ ಅವಳು ತಮಾಷೆ ಮಾಡಿದ್ರೆ ಅದನ್ನ ತಿರ್ಸ ತಗೊಳ್ಳೋದ. ಐಮ್ ಸಾರಿ ಅಬೌಟ್ ದಿಸ್ ಫ್ರೆಂಡ್ಸ್, ಜಸ್ಟ್ ಗೋ ಅಂಡ್ ಎಂಜಾಯ್. ಹಾ, ಫರ್ಗೆಟ್ ಇಟ್.

0: ಇಲ್ಲ ಪೂರ್ವ, ಎರಡು ದಿನದಿಂದ ಅರುಣ್ ಮನೆಗೆ ಬಂದಿಲ್ಲ ಅಂತ ಹೇಳ್ತಿದ್ಯಲ್ಲ, ಎಲ್ಲಿ ಹೋಗಿರ್ಬೋದು?
1: ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ಪಾವ.
0: ಏನಾದ್ರೂ ಕೆಲ್ಸದ ಮೇಲೆ ಬೇರೆಯವ್ರು ಹೋಗಿರ್ಬೋದಾ?
1: ಗೊತ್ತಿಲ್ಲ ಪಾವ, ಅವ್ರ ಫ್ರೆಂಡ್ಸ್ ಮನೆಗೆಲ್ಲ ಫೋನ್ ಮಾಡಿದೆ, ಎಲ್ಲೂ ಇಲ್ಲ. ಅರುಣ್ ಎಲ್ಲಿ ಹೋಗ್ಬಿಟ್ಟಿದ್ರಿ? ನನಗೊಂದು ಫೋನ್ ಮಾಡಬಾರ್ದಾಗಿತ್ತ? ನಿಮ್ಮನ್ನ ಎಲ್ಲ ಕಡೆ ಹುಡುಕಾಡ್ಬಿಟ್ಟೆ ಗೊತ್ತಾ?
2: ಅಯ್ಯೋ ಹುಡುಕೋಂತ ಅಗತ್ಯ ಏನಿತ್ತು? ಹಾಯ್ ಜಗ.
0: ಅಯ್ಯೋ ಏನು ಹಾಯ್ನೋ ಏನೋ. ಅಲ್ಲ ಕಣಯ್ಯ, ನೀನ್ ಕಾಣಿಸ್ಲಿಲ್ಲ ಅಂತ ಅಪೂರ್ವ ಸಿಕ್ಕಾಬಟ್ಟೆ ಗಾಬರಿ ಆಗ್ಬಿಟ್ಟಿದ್ದಾಳೆ.
2: ಗಾಬರಿ ಆಗುವಂತದ್ದೇನಿತ್ತು? ನಾನೇನ್ ಕಳೆದೋಗ್ ಚಿಕ್ಕ ಮಗುನ?
1: ಅಲ್ಲ, ಎರಡ್ ದಿವಸದಿಂದ ಎಲ್ಲಿ ಹೋಗ್ಬಿಟ್ಟಿದ್ರಿ ನೀವು?
2: ಎಲ್ಲಿ ಹೋಗ್ತೀನಿ ನಾನು? ಈ ತರ ಪ್ರಶ್ನೆ ಕೇಳೋದಲ್ಲ ಸರಿ ಇಲ್ಲ. ಒಬ್ಬರತ್ರ ಎಲ್ಲಿ ಹೋಗ್ತಾ ಇದ್ದೀರಿ, ಎಲ್ಲಿಂದ ಬರ್ತಾ ಇದ್ದೀರಿ ಅಂತ ಕೇಳೋದಲ್ಲ ನಾಗರಿಕತೆನೆ ಅಲ್ಲ.
0: ಹೋಗ್ಲಿ ಬಿಡಯ್ಯ, ಸದ್ಯ ನೀನ್ ಬಂದಿಲ್ಲ, ಹಾಗಂತ ನೀನ್ ಬಂದಿರೋ ವಿಷಯ ನನ್ನ ಮನೆಯವ್ರು ತಿಳಿಸ್ಬಿಡ್ತೀನಿ.
2: ಮೊದ್ಲು ಮೊದ್ಲು ಆ ಕೆಲಸ ಮಾಡಪ್ಪ, ಇಲ್ಲಾಂದ್ರೆ ನಿನ್ ಹೆಂಡತಿ ನನ್ ಗಂಡ ಕಾಡ್ತಿಲ್ಲ ಅಂತ ಪೊಲೀಸ್ ಸ್ಟೇಷನ್ ಹೋಗ್ಬಿಡ್ತಾಳೆ. ಅಕ್ಕ ತಂಗಿರೋ ಒಂದೇ ರಕ್ತ, ನಂಬಕ್ಕಾಗಲ್ಲ.
0: ನಾನ್ ಬರ್ತೀನಿ.
2: ಮದುವೆ ಆದಾಗ್ಲಿಂದ ಬೆಳಗಿಂದ ಸಂಜೆವರೆಗೂ ಬರೀ ನಿನ್ ಮುಖ ನೋಡ್ತಾ ಇದ್ದೀನಿ. ಬರ ಚೇಂಜ್ ಇರ್ಲಿ ಅಂತ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗಿದ್ದೆ. ಎಲ್ಲೋಗಿದೆ ಇಷ್ಟೊತ್ತು? ನಿನ್ನೇ ಕೇಳಿದ್ದು ಎಲ್ಲೋಗಿದೆ ಇಷ್ಟೊತ್ತು ಅಂತ.
1: ಯಾಕೆ?
2: ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದಿದ್ರು.
1: ಅದಕ್ಕೇನೀಗ?
2: ನನ್ ತಲೆ ತಿನ್ಬಿಟ್ರು. ನನ್ನ ತಲೆ ಬಿಡ ಏನು ಅರ್ಥ ಆಗ್ಲಿಲ್ಲ.
1: ಒಳ್ಳೇದಾಯ್ತು.
2: ಏನ್ ಒಳ್ಳೇದಾಯ್ತು?
1: ಆಸ್ತಿ ಬೇಕು ಆಸ್ತಿ ಬೇಕು ಅಂತ ನೀವ್ ತಾನೇ ಕೇಳಿದ್ದು. ಹಣ ಬೇಕು, ಬಂಗ್ಲೆ ಬೇಕು, ಸಮಾಜದಲ್ಲಿ ಸ್ಟೇಟಸ್ ಬೇಕು. ಅಲ್ಲರಿ, ಇನ್ಕಮ್ ಮಾತ್ರ ಬೇಕು. ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ಸ್ ಎಲ್ಲ ಬೇಡವಾ?
2: ನೋಡ ತಲಾಟೆ ಮಾತಾಡಬೇಡ, ಮೊದ್ಲು ನಾಳೆ ಐ ಟಿ ಆಫೀಸ್ ಹೋಗಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಬಾ.
1: ನಾನ್ ಯಾಕ್ರಿ ಹೋಗ್ಲಿ? ಆಸ್ತಿ ಇರೋದು ನಿಮ್ ಹೆಸರಲ್ಲಿ, ನೀವೇ ಸಾಲ್ವ್ ಮಾಡ್ಕೊಡಿ.
2: ಯಾವನು ಬೇಕು ನಿಮ್ ಆಸ್ತಿ? ಅಲ್ಲಿ ಫ್ಯಾಕ್ಟ್ರಿಗೆ ಹೋದ್ರೆ ಲೇಬರ್ ಪ್ರಾಬ್ಲಮ್, ಇಲ್ಲಿ ಮನೆಗೆ ಬಂದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್. ನಿಮ್ ಆಸ್ತಿನೂ ಬೇಡ, ಅದ್ರ ಪ್ರಾಬ್ಲಮ್ಸ್ ಬೇಡ, ನೀವೇ ಇಟ್ಕೊಳ್ಳಿ.
1: ಗುಡ್, ಥ್ಯಾಂಕ್ ಯು. ಹಾಗಾದ್ರೆ ನಾನೇ ನೋಡ್ಕೋತೀನಿ.
2: ಹಲೋ, ಅದೆಲ್ಲ ಇರ್ಲಿ, ಇಷ್ಟೊತ್ತೆಲ್ಲೋಗಿದ್ದೆ.
1: ಮದ್ವೆ ಆದಾಗಿಂದ ನಿಮ್ ಮುಖನೆ ನೋಡಿ ನೋಡಿ ಬೇಜಾರಾಗೋಗಿತ್ತು. ಫಾರ್ ಎ ಚೇಂಜ್ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗಿದ್ದೆ. ಗುಡ್ ನೈಟ್. ಅರುಣ್ ಎಲ್ಲಿ ಹೊರಟ್ರಿ?
2: ಅಣ್ಣನ್ ಮನೆಗೆ ಹೋಗ್ತಾ ಇದ್ದೀನಿ.
1: ಯಾಕೆ?
2: ಇಲ್ಲ, ನನಗೇನು ಸರಿ ಹೋಗ್ತಾ ಇಲ್ಲ, ಅಲ್ಲಿ ಹೋದ್ರೆ ಮನಸ್ಸು ನೆಮ್ಮದಿ ಸಿಗುತ್ತೆ ಅಂತ.
1: ನಾನು ನಿಮ್ಗೆ ಮೊದಲು ಇದನ್ನೇ ಹೇಳಿದ್ನಲ್ಲ, ನಿಮ್ಮ ಅಣ್ಣನ ಮನೇಲಿ ಸುಖವಾಗಿರಬಹುದು ಅಂತ. ನೀವು ತಾನೆ ಹಠ ಮಾಡಿ ನಮ್ಮಪ್ಪನ ಆಸ್ತಿಗೆ ಆಸೆ ಬಿದ್ದು ಇಲ್ಲಿಗೆ ಬಂದಿದ್ದು, ಇಷ್ಟೆಲ್ಲ ರಂಪ ಮಾಡಿದ್ದು.
2: ಅದೆಲ್ಲ ಮುಗಿದೋದ್ ಕತೆ.
1: ಹಾಗಂತ ಕೈ ಕೊಡುಕೊಂಡು ಹೊರಟೋಗೋದು ಸುಲಭ ಅಂತ ಅನ್ಕೊಂಡ್ರ?
2: ಅಂದ್ರೆ
1: ಯು ಜಸ್ಟ್ ಕಾಂಟ್ ಗೋ.
2: ಯಾಕೆ?
1: ನಾಗಣ್ಣ, ನಮ್ಮ ಮನೇಲಿ ನೀನೇನ್ ಕೆಲಸ ಮಾಡ್ತೀಯ?
3: ಅಡಿಗೆ ಕೆಲಸ ಮಾಡ್ತೀನಿ. ರಮ್ಮ,
1: ನಿನ್ ಸಂಬಳ ಎಷ್ಟು?
3: 1500 ರೂಪಾಯಿ.
1: ಸರಿ, ನೀನ್ ಹೋಗು.
3: ಸರಿ ರಮ್ಮ.
1: ತಿಮ್ಮಣ್ಣ.
4: ಮೇಡಮ್.
1: ನೀನೇನ್ ಕೆಲಸ ಮಾಡ್ತೀಯ?
4: ಡ್ರೈವರ್ ಕೆಲಸ.
1: ನಿನ್ ಸಂಬಳ ಎಷ್ಟು?
4: 2000 ರೂಪಾಯಿ.
1: ನೀನ್ ಹೋಗು. ಅರುಣ್, ನೀವೇನ್ ಕೆಲಸ ಮಾಡ್ತೀರಾ?
2: ವಾಟ್ ಯು ಮೀನ್? ನಾನು ನಿಮ್ ಮನೆ ಅಡಿಯವನು, ಡ್ರೈವರ್ ತರ ಕೆಲಸದವನು ಅನ್ಕೊಂಡಿದ್ಯಾ?
1: ಮತ್ತೇನು ಅಂತ ಅನ್ಕೊಳಕಾಗತ್ತೆ? ನೀವೇ ತಾನೆ ನಮ್ಮಪ್ಪನ ಆಸ್ತಿಗೋಸ್ಕರನೇ ನನ್ ಕೈ ಹಿಡಿದೆ ಅಂತ ಘಂಟಾ ಘೋಷವಾಗಿ ಹೇಳಿದ್ದು. ಸೊ ನಿಮಗ್ ಬೇಕಾದೆಲ್ಲ ಕೊಟ್ಟು ರಸೀದಿ ತಗೊಳ್ದೇನೆ ಗಂಡನ್ ಪೋಸ್ಟ್ ಕೊಟ್ಟಿದ್ದೀನಿ. ಅವರಿಗೆಲ್ಲ ತಿಂಗಳ ಸಂಬಳ, ನಿಮಗೆ ಲೈಫ್ ಲಾಂಗ್ ಸಂಬಳ ಆಸ್ತಿ ರೂಪದಲ್ಲಿ. ಅರುಣ್ ಅಪೂರ್ವನ ಗಂಡ ಅನ್ನೋದನ್ ಬಿಟ್ಟು ನಿಮಗ್ ಬೇರೆ ವೃತ್ತಿ ಇದೆಯಾ?
2: ಟೂ ಮಚ್. ನಿಮ್ ಪ್ರಕಾರ ಗಂಡ ಅನ್ನೋದು ಬರೀ ಕೆಲಸ ಆಡೋದಾದ್ರೆ ಇವತ್ತಿಂದ ನನ್ಗೆ ಆ ಕೆಲಸನೆ ಬೇಕಾಗಿಲ್ಲ. ಐ ಕ್ವಿಟ್ ಮೈ ಜಾಬ್.
1: ನಿಂತ್ಕೊಡಿ ಅರುಣ್, ನೀವು ನನಗೆ ತಾಳಿ ಕಟ್ಟಿರೋರು. ಗಂಡ ಅನ್ನೋದು ಟೆಂಪ್ರರಿ ಪೋಸ್ಟ್ ಅಲ್ಲ, ನಿಮಗಿಷ್ಟ ಬಂದಾಗ ರಿಸೈನ್ ಮಾಡೋಕೆ. ನಾವಿಬ್ರು ಕಾನೂನು ರೀತಿಯಲ್ಲಿ ಗಂಡ ಹೆಂಡತಿ.
2: ಓಕೆ, ಹಾಗಾದ್ರೆ ಅದೇ ಕಾನೂನು ರೀತಿಯಾಗಿ ನಾವಿಬ್ರು ಬೇರೆ ಆಗೋಣ.
5: ಮಿಸ್ಟರ್ ಅರುಣ್, ನಿಮ್ ಹೆಂಡತಿ ನಿಮ್ಮನ್ನ ಡೈವರ್ಸ್ ಮಾಡೋದಕ್ಕೆ ಕೊಟ್ಟಿರೋ ಕಾರಣ ಏನು ಅಂತ ಗೊತ್ತಿದೆಯಾ?
2: ಗೊತ್ತಿಲ್ಲ, ಬೇಕು ಇಲ್ಲ, ನನ್ನ ಡೈವರ್ಸ್ ಬೇಕಷ್ಟೇ.
5: ಕೋರ್ಟ್ ನಿಯಮಾವಳಿ ಪ್ರಕಾರ ಕಾರಣ ಏನು ಅಂತ ತಿಳಿಸಲೇಬೇಕು. ಮಿಸ್ಸಸ್ ಅಪೂರ್ವ, ಕಾರಣ ಏನು ಅಂತ ಹೇಳ್ತೀರಾ?
1: ಎಸ್ ಯುವರ್ ಆನರ್, ನನ್ನ ಗಂಡ ಗಂಡ್ಸಲ್ಲ, ಮೈ ಹಸ್ಬೆಂಡ್ ಇಸ್ ಇಂಪಾರ್ಟೆಂಟ್.
2: ಏನಂದ್ರೆ ನಾನ್ ಗಂಡ್ಸಲ್ವಾ? ಏಯ್, ಹೂ ಇಸ್ ಇಂಪಾರ್ಟೆಂಟ್?
5: ಪ್ಲೀಸ್ ಗೋ ಟು ದಿ ಮೀಟಿಂಗ್.
2: ಶೀ ಇಸ್ ಟಾಕಿಂಗ್ ನಾನ್ಸೆನ್ಸ್.

0: ಶ್ರೀಮತಿ ಅಪೂರ್ವ ಅವರೇ, ಈ ಮೆಡಿಕಲ್ ರಿಪೋರ್ಟ್ ಪ್ರಕಾರ ಮಿಸ್ಟರ್ ಅರುಣ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಇನ್ ಇಸ್ ಮ್ಯಾರಿಡ್ ಲೈಫ್. ಇಸ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್.
1: ಆಫ್ ಕೋರ್ಸ್, ಹೇಳಿ ಅವಳಿಗೆ.
2: ಹೌದು ಯುವರ್ ಆನರ್, ನಮ್ಮ ಯಜಮಾನರು ಒಂದಲ್ಲ ಹತ್ತು ಮಕ್ಕಳನ್ನ ನೀಡುವಂತ ಶಕ್ತಿವಂತರು. ಆದ್ರೆ ನಾನವ್ರ ದೈಹಿಕ ಸಾಮರ್ಥ್ಯದ ಬಗ್ಗೆ ಹೇಳ್ತಾ ಇಲ್ಲ.
0: ವಾಟ್ ಯು ಮೀನ್?
2: ಮಕ್ಕಳು ಹುಟ್ಟಿಸೋದೇ ಪುರುಷಾರ್ಥ ಅಲ್ಲ. ತನ್ನ ಹೆಂಡತಿಗೆ ಯಾವನು ಬಲವಾದ ಆಸರೆ ಕೊಡ್ತಾನೋ ಅವನೇ ಗಂಡಸು. ಕೆಲಸನೇ ಮಾಡದೆ ಎಲ್ಲ ವೈಭವನು ಬಯಸೋಣ ಗಂಡಸು ಅಂತೀರಾ? ಸ್ವಂತ ದುಡಿಮೆಲಿ ಬದುಕೋ ಛಲ ಹೊತ್ತವನೇ ಗಂಡಸು. ಕೈ ಹಿಡಿದವಳು ಮನಸ್ಸು ತಿಳ್ಕೊಂಡು ಅವಳ ಚಿಕ್ಕ ಪುಟ್ಟ ಆಸೆಗಳಿಗೆ ಸ್ಪಂದಿಸೋನೇ ಗಂಡಸು. ಹೆಂಡತಿ ಕಣ್ಣಲ್ಲಿ ಒಂದು ಹನಿ ನೀರು ಬೀಳಿದ ಹಾಗೆ ನಡೆಸ್ಕೊಳ್ಳೋನೆ ನಿಜವಾದ ಗಂಡಸು. ದೈಹಿಕ ಸಾಮರ್ಥ್ಯ ಮಾತ್ರ ಒಬ್ಬ ವ್ಯಕ್ತಿನ ಗಂಡಸ್ ಮಾಡಲ್ಲ, ಗಂಡಸ್ತನ ಕೊಡಲ್ಲ. ಕೈ ಹಿಡಿದು ಗಂಡ ಹೆಂಡತಿಗೆ ಸ್ನೇಹಿತನಾಗ್ಬೇಕು, ಆತ್ಮ ಬಂಧು ಆಗ್ಬೇಕು, ಜೀವದ ಉಸಿರಾಗ್ಬೇಕು, ಹೃದಯದ ಭಾಗವಾಗ್ಬೇಕು, ಮನಸ್ಸಿನ ಆಶಯವಾಗ್ಬೇಕು. ಸ್ವಂತ ದುಡಿಮೆಯಿಂದ ಹೆಂಡತಿ ಮಕ್ಕಳನ್ನ ಕುಂದು ಕೊರತೆ ಇಲ್ಲದ ಹಾಗೆ ಕೊನೆ ಉಸಿರು ಇರುವವರೆಗೂ ನೋಡ್ಕೊಳ್ಳೋನೆ ನಿಜವಾದ ಗಂಡ. ಈ ಯೋಗ್ಯತೆ ಇಲ್ಲದವನು ಗಂಡ ಮಾತ್ರ ಅಲ್ಲ, ಗಂಡಸೇ ಅಲ್ಲ. ಯುವರ್ ಆನರ್, ಇವತ್ತು ಸಮಾಜದಲ್ಲಿ ವರದಕ್ಷಿಣೆ ಅನ್ನೋ ಒಂದು ಅನಿಷ್ಟ ಪದ್ಧತಿ ಇದೆ, ಅದಕ್ಕೆ ಸಂಪ್ರದಾಯ ಅನ್ನೋ ಚೌಕಟ್ಟಿದೆ, ಧರ್ಮದ ಲೇಬಲ್ ಹಾಕಿದ್ದಾರೆ. ಅಳಿಯನ್ನು ಬೇಕು ಬೇಡ ಪೂರೈಸಿದ್ರೇನೆ ಅವನಿಗೆ ವಾಚು, ಉಂಗ್ರ, ಸೂಟು, ಸ್ಕೂಟರ್ ಕೊಡಿಸಿದ್ರೇನೆ ತನ್ನ ಮಗಳು ಗಂಡನ ಮನೆಯಲ್ಲಿ ಸುಖವಾಗಿರ್ತಾಳೆ ಅನ್ನೋ ಭ್ರಮೆ ಹೆಣ್ಣು ಹೆತ್ತವರಿಗಿದೆ. ಅರುಣ್ ನಾಗರಿಕರು ಆದ್ರೆ ನೈವಂಚಕರು, ಅರುಣ್ ವಿದ್ಯಾವಂತರು ಆದ್ರೆ ವಿವೇಕ ಶೂನ್ಯರು, ಅರುಣ್ ಬುದ್ಧಿವಂತರು ಆದ್ರೆ ಹೃದಯಹೀನರು. ಸರಳತೆ, ಸಹಜತೆ, ಉಸಿರಾಗಿದ್ದ ನನ್ನ ಆಸೆ ಹಕ್ಕಿಗೆ ಆದರ್ಶದ ರೆಕ್ಕೆಗಳಿತ್ತು. ಅರುಣ್ ತನ್ನ ಪ್ರೀತಿನ ನಾಟಕ ಅಂತ ಹೇಳಿ ರೆಕ್ಕೆ ಕಂಡ ಕತ್ತರಿಸೋ ಕಟಕರಾದ್ರು. ಅವರು ನಾನು ಜೀವನ ಸಮುದ್ರದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಈಜುತ್ತಾ ಇದ್ದೀವಿ. ಒಂದು ರೂಪಾಯಿ ಸಂಪಾದನೆ ಮಾಡೋದಿರ್ಲಿ, ಕೆಲಸ ಮಾಡೋದಕ್ಕೂ ಇಷ್ಟಪಡ್ತಿರೋ ಈ ಸ್ವಾರ್ಥಿ ಗಂಡ ನನ್ನ ಪಾಲಿಗಿದ್ರು ಒಂದೇ, ಇಲ್ಲದೆ ಇದ್ರು ಒಂದೇ. ನ್ಯಾಯಕ್ಕೆ ಹೆಣ್ಣು ಗಂಡು ಒಂದೇ, ಹೆಣ್ಣುಗೊಂದು ನ್ಯಾಯ, ಗಂಡುಗೊಂದು ನ್ಯಾಯ ಅಂತ ಇಲ್ವಲ್ಲ. ಹಾಗಿದ್ರೆ ಈ ನನ್ನ ಗಂಡ ನನ್ನ ಜೊತೆ ಮಲಗೋದನ್ನು ಬಿಟ್ರೆ ನನ್ನ ಗಂಡನೇ ಅಲ್ಲ, ಸಹಚಾರಿ ಅಲ್ಲ, ಸಂಗಾತಿ ಅಲ್ಲ. ಹೀ ಈಸ್ ಇಂಪಾರ್ಟೆಂಟ್.

0: ಹಲೋ, ಯಾರು ಮ್ಯಾನೇಜರ?
1: ಎಸ್, ಗುಡ್ ಮಾರ್ನಿಂಗ್.
0: ಡೆಲ್ಲಿ ಫ್ಯಾಕ್ಸ್ ಕಳ್ಸದ? ಸರಿ, ಅಹಮದಾಬಾದ್ ಇಂದ ಮೆಟೀರಿಯಲ್ಸ್ ಎಲ್ಲ ಬಂತ? ಹಾಗೆ ಪರ್ಸನಲ್ ಮ್ಯಾನೇಜರ್ಗೆ ನನ್ನ ಆಫೀಸಲ್ಲಿ ಮೀಟ್ ಮಾಡಕ್ ಹೇಳಿ. ಓಕೆ. ಆಮೇಲೆ ಬಾಂಬೆ ಪೇಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ಬಿಡಿ. ಓ, ನಾನು ಸ್ಕೂಲ್ ಮುಗಿಸ್ಕೊಂಡು 12 ಗಂಟೆಗೆ ಬರ್ತೀನಿ. ಇಂಪಾರ್ಟೆಂಟ್ ಮೀಟಿಂಗ್ ಎಲ್ಲ ಆಮೇಲೆ ಇಟ್ಕೊಡಿ. ಓಕೆ. ಓಕೆ.
2: ಹಾಯ್, ಕಂಗ್ರಾಚುಲೇಷನ್ ಮೈ ಡಿಯರ್ ಚೈಲ್ಡ್.
3: ಕಂಗ್ರಾಟ್ಸ್ ಮೈ ಸ್ವೀಟ್ ಸಿಸ್ಟರ್.
2: ನೀನು ಈ ವರ್ಷದ ಉತ್ತಮ ಶಿಕ್ಷಕಿ ಅಂತ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆಯಾಗಿದ್ಯಾ.
0: ಅಪ್ಪ, ಅಕ್ಕ, ನೀವಿಬ್ರು ನನ್ನ ಜೊತೆ ಡೆಲ್ಲಿಗೆ ಬನ್ನಿ.
4: ನೀ ಹೇಳಕ್ ಮುಂಚೆನೆ ನಾನ್ ರೆಡಿ ಆಗಿದ್ದೀನಿ. ಆದ್ರೆ ಜಗದೀಶ್ ಬೇರೆ ಊರಲ್ಲಿಲ್ಲ, 18 ತಾರೀಕ್ ಮೇಲ್ ಬರ್ತಾರೆ. ಇಲ್ಯಾರು ನೋಡ್ಕೋತಾರೆ?
0: ಛೇ, ಇಂಥ ಟೈಮಲ್ಲೇ ಭಾವ ಬೇರೆ ಊರಲ್ಲಿಲ್ಲ.

0: ಅದೆಲ್ಲ ಯಾಕೆ?
1: ನೀವ್ ಯಾವಾಗ ಬಿಡವಾಗಿರ್ತೀರೋ ಅವಾಗ ಸುಮಾರು ಮಾಡಿ.
2: ವೆಲ್ಕಮ್ ಮೇಡಮ್, ಐ ಆಮ್ ಫ್ರಮ್ ಡೆಲ್ಲಿ ದೂರದರ್ಶನ್.
0: ಹಲೋ,
2: ಐ ವಾಂಟ್ ಟು ಹ್ಯಾವ್ ಅನ್ ಇಂಟರ್ವ್ಯೂ ವಿತ್ ಯು. ಐ ವಾಸ್ ಫ್ರಮ್ ಕರ್ನಾಟಕ. ದಿಸ್ ಇಸ್ ಮೈ ವಿಸಿಟಿಂಗ್ ಕಾರ್ಡ್, ಯು ಕ್ಯಾನ್ ಕಾಲ್ ಮೀ. ವೆನ್ ಶಾಲ್ ಐ ಮೀಟ್ ಯು ಮೇಡಮ್?
0: ಬೈ 12 ಓ ಕ್ಲಾಕ್.
2: ಸೊ ಓಕೆ ಓಕೆ, ಐ ವಿಲ್ ಕಮ್ ಅಲಾಂಗ್ ವಿತ್ ಮೈ ಕ್ರೂ. ಓಕೆ
0: ಓಕೆ
2: ಓಕೆ ಮೇಡಮ್.
3: ನಿಮ್ ಸಾಧನೆ ಬಗ್ಗೆ, ನಿಮ್ ವ್ಯಕ್ತಿತ್ವ ಬಗ್ಗೆ ಬಹಳ ಕೇಳಿವ್ರಿ.
4: ಹೇಗಿದ್ಯಾ? ಏನು ಊರಲ್ಲಿ? ಯಾವಾಗ ಬಂದೆ?
0: ಬೆಳಿಗ್ಗೆ ಅವಾರ್ಡ್ ಫಂಕ್ಷನ್ಗೆ.
4: ಓ ಐ ಸಿ, ಹೌ ನೈಸ್.
0: ಅಪ್ಪನೂ ಬಂದಿದ್ದಾರೆ.
4: ಅಚ್ಚಾ, ಹೇಗೂ ಇಷ್ಟು ದೂರ ಬಂದಿದ್ದೀರ?

0: ಟಿವಿ ಇಂಟರ್ವ್ಯೂ ಮಾಡಿದೆ.
1: ಹೌದಾ?
0: ದಿನದಲ್ಲಿ 18 ಗಂಟೆ ಕೆಲಸ ಮಾಡ್ತೀರಂತೆ. ಒಂದು ನಿಮಿಷ ವೇಸ್ಟ್ ಮಾಡಲ್ವಂತೆ.
1: ನಿನ್ನ ಆಸೆ ಅದೇ ಇತ್ತಲ್ವಾ? ಐ ಮಸ್ಟ್ ವರ್ಕ್ ಹಾರ್ಡ್.
0: ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು.
1: ನಿನ್ನಿಂದ ದೂರ ಆದ್ಮೇಲೆ ನನ್ನ ಲೈಫ್ ನಲ್ಲಿ ಎಲ್ಲ ಬದಲಾಗೋಯ್ತು.
0: ಹೌದು, ನಿಮ್ ಟೋಪಿನೂ ಕಾಣಿಸ್ತಾ ಇಲ್ಲ.

0: ನನಗೆ ಸಂತೋಷ ಆಗ್ತಿದೆ ಗೊತ್ತಾ? ಈ ತರ ಮನಸ್ಫೂರ್ತಿ ಅನ್ನಕ್ಕೂ ಬಹಳ ದಿನ ಆಗೋಗಿತ್ತು.
1: ಡ್ಯಾಡಿ, ಹಾಯ್ ಡ್ಯಾಡಿ.
2: ಹಲೋ ಡಾಲಿ. ಇವಳು ನನ್ನ ಮಗಳು ಯಶಸ್ವಿನಿ. ಸೇ ಹಲೋ.
1: ಹಲೋ
2: ಅಪೂರ್ವ.
0: ನಿಮ್ಮ ಮಗಳು ತುಂಬಾ ಮುದ್ದಾಗಿದ್ದಾಳೆ.
2: ಎಲ್ರೂ ಅವಳ ಅಮ್ಮನ ತರನೇ ಅಂತ ಹೇಳ್ತಾರೆ.
0: ಅವರಮ್ಮ?
2: ಓ, ನೀನ ಹೆಂಡತಿನ ಮೀಟ್ ಮಾಡಿಲ್ಲಲ್ಲ, ಬಾ ಇಂಟ್ರೊಡ್ಯೂಸ್ ಮಾಡ್ತೀನಿ.

0: ನೀನೇ ಅಲ್ವಾ ನನ್ನ ಸ್ಫೂರ್ತಿ ಅಪೂರ್ವ? ಈ ನನ್ನ ಯಶಸ್ಸು, ಈ ಕೀರ್ತಿ, ಈ ಶ್ರೀಮಂತಿಕೆ ಎಲ್ಲದಕ್ಕೂ ಸ್ಫೂರ್ತಿ ನೀನೇ. ಒಂದು ಯಶಸ್ವಿ ಗಂಡಿನ ಹಿಂದೆ ಯಾವಾಗ್ಲೂ ಒಂದು ಹೆಣ್ಣಿರ್ತಾಳೆ ಅನ್ನೋ ಮಾತನ್ನ ನೀನು ನಿಜ ಮಾಡ್ಬಿಟ್ಟೆ.
1: ಕೋರ್ಟಲ್ಲಿ ತುಂಬಾ ಹಾರ್ಶ್ ಆಗಿ ಮಾತಾಡ್ಬಿಟ್ಟೆ.
0: ನೋ ಅಪೂರ್ವ, ನೀನ್ ಆ ಶಾಕ್ ಟ್ರೀಟ್ಮೆಂಟ್ ಕೊಡದೆ ಹೋಗಿದ್ದಿದ್ರೆ ನಾನು ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು, ಏನಾದ್ರೂ ಪ್ರೂವ್ ಮಾಡಬೇಕು ಅನ್ನೋ ಹಠಾನೇ ನನಗೆ ಕೊಡ್ತಾ ಇರಲಿಲ್ಲ. ಬರೀ ಬೇರೆಯವರ ನೆರಳಲ್ಲೇ ಸುಲಭವಾಗಿ ಬದುಕಬಹುದು ಕೊಡಿದ್ದ ನನಗೆ ಒಂದು ಹೊಸ ದಾರಿ ತೋರಿಸ್ತಾಳೆ ನೀನು. ಐ ಆಮ್ ಎವರ್ ಗ್ರೇಟ್ಫುಲ್ ಟು ಯು ಫಾರ್ ದಟ್.
1: ಆದರೂ ನಾನು ಎಷ್ಟು ನಂಬಿಕೊಂಡಿದ್ದೀನಿ ಗೊತ್ತಾ?
2: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ ಆಂಡ್ ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ದ ನ್ಯೂಸ್ ಅಟ್ 9.

0: ಒಂಬತ್ತು ಎಫ್ಎಂ
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸುಮ್ಮನೆ ಕೂತ್ಕೊಂಡು ಕಣ್ಮುಚ್ಚಿಕೊಂಡು ಈ ತಂಪಾದ ಹೊತ್ತಲ್ಲಿ ಹಳೆಯ ಹಿಂದಿ ಹಾಡುಗಳನ್ನು ಕೇಳ್ತಾ ಹೋದರೆ ಮನಸ್ಸು ಎಲ್ಲೋ ಯಾವುದೋ ನೆನಪಿನ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅಲ್ವಾ? ಸೊ ಆ ನೆನಪಿನ ಲೋಕವನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಬ್ಯಾಕ್ ಟು ಬ್ಯಾಕ್ ಹಿಂದಿ ಹಾಡುಗಳು ನಿಮ್ಮೆಲ್ಲರಿಗೋಸ್ಕರ ಪ್ರಸಾರ ಆಗ್ತಾ ಇದೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ, ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ನಿರ್ಮಲಾ ಅವರು ಎಲ್ಲ ಹಾಡುಗಳು ಸೂಪರ್ ಆಗಿತ್ತು ಮೇಡಮ್ ಅಂತ ಹೇಳ್ತಿದ್ರೆ, ಇಂದಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಎಲ್ಲ ಹಾಡು ಇಷ್ಟ ಆಯಿತು ಅಂತಿರೋದು ಚನ್ನಮ್ಮನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳ ಅವರು. ಹಾಡುಗಳನ್ನು ಕೇಳ್ತಾ ಇದ್ದೀವಿ, ಇಷ್ಟ ಆಯಿತು ಅಂತಿರೋದು ಮಮತಾ ಮೇಘ ಧ್ರುವ ಅಗ್ನಿ ಕೇಶವಪುರ ಹುಬ್ಬಳ್ಳಿಯಿಂದ. ಸೊಗಸಾದ ಗೀತೆಗಳು ಮೇಡಮ್ ಅಂತ ಕೂಡ ಸಂದೇಶ ಕಳಿಸಿದ್ದಾರೆ. ಕೊನೆಯ ಗೀತೆ ಮೂಡಿಬರಿಸಿದೆ, ಕೇಳಿ.

0: ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಡಿಜಿಟಲ್ ಮಾಧ್ಯಮ ಹಾಗೂ ಸ್ಮಾರ್ಟ್ಫೋನ್ಗಳ ಪ್ರಭಾವ ಹೆಚ್ಚುತ್ತಿರುವ ಈ ಆಧುನಿಕ ಯುಗದಲ್ಲೂ ಯುವ ಪೀಳಿಗೆಯು ಕನ್ನಡ ಸಾಹಿತ್ಯವನ್ನು ಓದುವ ಹವ್ಯಾಸವನ್ನು ಮೈಗೂಡಿಸಿಕೊಳ್ಳಬೇಕು ಮತ್ತು ರಾಜ್ಯದ ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನು ಮುಂದುವರೆಸಿಕೊಂಡು ಹೋಗಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೈಸೂರಿನಲ್ಲಿ ಕರೆ ನೀಡಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು 2026 ರಾಷ್ಟೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ಸ್ನಾತಕೋತ್ತರ ನೀಟ್ ಪಿಜಿಯನ್ನು ಸುಗಮ, ಸುರಕ್ಷಿತ, ಪಾರದರ್ಶಕ ಹಾಗೂ ತಂತ್ರಜ್ಞಾನ ಆಧಾರಿತವಾಗಿ ನಡೆಸಲು ಕೈಗೊಂಡಿರುವ ಸಿದ್ದತೆಗಳನ್ನು ಇಂದು ಪರಿಶೀಲಿಸಿದರು. ಪರೀಕ್ಷೆ ಇದೇ ತಿಂಗಳ 30ರಂದು ನಡೆಯಲಿದೆ. ಎಲ್ಲೆಂದರಲ್ಲಿ ಕಸ ಸುರಿಯುವ ವಾಹನಗಳನ್ನು ಮುಲಾಜಿಲ್ಲದೆ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಬೆಂಗಳೂರಿನಲ್ಲಿ ಚಾಲನೆ ನೀಡಿ ಅವರು ಮಾತನಾಡಿದರು. ಅರುಣಾಚಲ ಪ್ರದೇಶ ಸರ್ಕಾರವು ಸರ್ಕಾರಿ ನೌಕರರ ಪಿಂಚಣಿ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಹಾಗೂ ನಿವೃತ್ತಿ ಸೌಲಭ್ಯಗಳನ್ನು ಸಕಾಲದಲ್ಲಿ ತಲುಪಿಸಲು ಇ ಭವಿಷ್ಯ ಪಿಂಚಣಿ ಮಂಜೂರಾತಿ ಮತ್ತು ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿಯುತ್ತಿದೆ. ಉಜಿರೆ ಬೆಳ್ತಂಗಡಿ ಮಾರ್ಗ ಜಲಾವೃತವಾಗಿದೆ. ಕರಾವಳಿ ಜಿಲ್ಲೆಗಳು, ದಕ್ಷಿಣ ಒಳನಾಡಿನ ಜಿಲ್ಲೆಗಳು ಸೇರಿದಂತೆ ರಾಜ್ಯದ ವಿವಿಧೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ ಗಾಳಿಯಿಂದಾಗಿ ಮಡಿಕೇರಿಯಲ್ಲಿ ಜನಜೀವನ ವ್ಯತ್ಯಯವಾಗಿದೆ. ಇಂದು ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನಾಚರಣೆ. ಈ ಮಾರಕ ಕಾಯಿಲೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಪ್ರೀತಿಯ ಕಾರ್ಯಕ್ರಮ ಪ್ರೇಮ ನಿನಾದಕ್ಕೆ. ಇವತ್ತು ಶನಿವಾರ ರಾತ್ರಿ, ಸೊ ನಾಳೆ ಭಾನುವಾರ. ಆಲ್ಮೋಸ್ಟ್ ಭಾನುವಾರ ಅಂದರೆ ಎಲ್ಲರ ಮನಸ್ಸಲ್ಲೂ ಫಸ್ಟ್ ಬರೋ ಥಾಟ್ ಅಂದರೆ ಅಬ್ಬ ಭಾನುವಾರ ರಿಲ್ಯಾಕ್ಸ್ ಮಾಡಬೇಕು, ಆರಾಮಾಗಿ ಎದ್ದೇಳಬೇಕು, ನೆಮ್ಮದಿಯಾಗಿ ದಿನ ಕಳಿಬೇಕು ಅಂತ ಒಂದು ಯೋಚನೆ ಇರುತ್ತೆ. ಆಯಿತಾ, ಸೊ ಗಂಡ ಹೆಂಡತಿಗೆ ಅಥವಾ ಹೆಂಡತಿ ಗಂಡಂಗೆ ಶನಿವಾರ ರಾತ್ರಿ ಮಲ್ಗೋಕ್ಕಿಂತ ಮುಂಚೆನೇ ಹೇಳಿಬಿಟ್ಟಿರ್ತಾರೆ, ನೋಡಿ ನಾಳೆ ಬೆಳಿಗ್ಗೆ ಬೇಗ ಎಬ್ಸ್ಬೇಡಿ, ಅಲರಾಮ್ ಇಟ್ಕೋಬೇಡಿ, ನಾನು ಆರಾಮಾಗಿ ಹೇಳ್ತೀನಿ. ಎಷ್ಟೋ ಜನರು ಮನೆಯಲ್ಲಿ ತಿಂಡಿನೇ ಮಾಡಲ್ಲ, ಹೊರಗಡೆ ಹೋಗಿ ತಿಂಡಿ ತಿನ್ಕೊಬರ್ತಾರೆ, ಅಥವಾ ಏನೋ ತಿಂಡಿ ಲೇಟಾಗಿ ಮಾಡ್ತೀವಿ. ಇವತ್ತು ಏನಂದ್ರೂ ಮನೆ ಯಜಮಾನ್ತಿ ಏನಂದ್ರೂ ಗಂಡ ಓಕೆ ಅನ್ನಬೇಕು, ಯಾಕಂದರೆ ಅದು ಅವತ್ತು ಅವ್ರ ದಿನ ಅಲ್ವಾ ಭಾನುವಾರ ಅಂದರೆ. ಸೊ ನಿಮ್ಮ ಮನೇಲಿ ಹೇಗಿರುತ್ತೆ ಶನಿವಾರ ರಾತ್ರಿನೇ, ಯಾರು ಯಾರಿಗೆ ಏನೇನೆಲ್ಲ ಹೇಳಿರ್ತೀರಾ? ಸೊ ನಾಳೆ ಲೇಟಾಗಿ ಹೇಳ್ತೀವಿ ಅಂತ ಹೇಳಿರ್ತೀರಾ? ಅಲರಾಮ್ ಇಟ್ಕೋಬೇಡಿ ಅಂತ ವಾರ್ನ್ ಮಾಡಿರ್ತೀರಾ? ಹೇಗಿರುತ್ತೆ ಶನಿವಾರ ರಾತ್ರಿಯ ನಿಮ್ಮ ಮನೆಯಲ್ಲಿ ಕನ್ವರ್ಸೇಷನ್, ಮಾತುಕತೆ, ಸಂಭಾಷಣೆ ಏನೇನಿರುತ್ತೆ, ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಪ್ರೇಮ ನಿನಾದದಲ್ಲಿ ಮಾತಾಡೋಣ. ನೀವೇನಂತೀರಾ, ನೀವೇನಂತೀರಾ ಅನ್ನೋದನ್ನು ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029, 9483091029 ಅಂತ ಹೇಳ್ತಾ ನಿಮ್ಮ ಮನಸ್ಸಿನ ಮಾತನ್ನು ಕೇಳೋದಕ್ಕೆ ಓದೋದಕ್ಕೆ ನಾನಂತೂ ಕಾಯ್ತಾ ಇರ್ತೀನಿ, ನಿಮ್ಮ ಆರ್ ಜೆ ಸ್ವಾತಿ. ಸದ್ಯಕ್ಕೆ ಒಂದು ಬ್ಯೂಟಿಫುಲ್ ಆದ ಹಾಡು ಮೂಡಿ ಬರ್ತದೆ ಮಂಜುಳಾ ಅವರ ಧ್ವನಿಯಲ್ಲಿ.

ನಮ್ಮ ಜಾಸ್ತಿ ಜನ ಕೇಳೋರು ಏನು ಹೇಳ್ತಿದ್ದಾರೆ ಗೊತ್ತಾ ಮೇಡಮ್, ಆಫೀಸ್ಗೆ ಹೋಗೋರಿಗೆ ಕೆಲ್ಸಕ್ಕೆ ಹೋಗೋರಿಗೆ ಆದರೆ ಭಾನುವಾರ ರಜಾ ದಿನ, ಆದರೆ ಮನೇಲಿ ಕೆಲಸ ಮಾಡೋ ಗೃಹಿಣಿಯರಿಗೂ ಭಾನುವಾರ ಹೇಗೆ ಮೇಡಮ್ ರಜಾ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಆದರೆ ಮನೆ ಹೋಮ್ ಮಿನಿಸ್ಟರ್ ಅವರೇ ತಾನೇ ಅವರು ಸ್ಯಾಟರ್ಡೆ ನೈಟೇ ಗಂಡಂದ್ರಿಗೆ ಹೇಳಿರ್ತಾರೆ, ನೋಡಿ ನನಗೆ ಸಿಗೋದು ವಾರದಲ್ಲಿ ಒಂದೇ ದಿನ ರೆಸ್ಟ್ ಅಂತ, ಹಾಗಾಗಿ ನಾನು ಕೆಲಸ ಮಾಡ್ತೀನಿ, ತಿಂಡಿ ಮಾಡಿಕೊಡ್ತೀನಿ, ಬಟ್ ಲೇಟಾಗಿ ಮಾಡಿಕೊಡ್ತೀನಿ, ಹಾಗಾಗಿ ನೀವು ನನ್ನನ್ನು ಬೇಗ ಎದ್ದು ತಿಂಡಿ ಮಾಡು ಅಂತ ಹೇಳೋಂಗಿಲ್ಲ, ಬೇಗ ಎದ್ದು ಕಾಫಿ ಮಾಡು ಅಂತ ಹೇಳೋಂಗಿಲ್ಲ ಅಂತ ಸುಮಾರು ಜನರ ಮನೆಯಲ್ಲಿ ಶನಿವಾರ ರಾತ್ರಿನೇ ಹೇಳಿರ್ತಾರೆ. ಇನ್ನೂ ಎಷ್ಟೋ ಜನರ ಮನೆಯಲ್ಲಿ ಅಕಸ್ಮಾತ್ ನೀವೇನಾದರೂ ಭಾನುವಾರ ಬೆಳಿಗ್ಗೆ ನೀವೇ ಬೇಗ ಇದ್ದು ಹೆಂಡತಿಗೆ ಒಂದು ಕಪ್ ಕಾಫಿ ಮಾಡಿಕೊಟ್ಬಿಡಿ, ಆ ದಿನ ಅಂತೂ ನಿಮಗೆ ಫುಲ್ ಜಾಕ್ಪ್ಯಾಟ್, ಅವ್ರು ನೀವು ಹೇಳಿ ತಿಂಡಿನೆಲ್ಲ ಮಾಡಿಕೊಡ್ತಾರೆ, ಅಷ್ಟು ಖುಷಿ ಪಡ್ತಾರೆ. ಯಾಕಂದರೆ ಹೆಣ್ಮಕ್ಳು ಏನು ಗೊತ್ತಾ, ಸಣ್ಣ ಸಣ್ಣ ಖುಷಿಯನ್ನು ಸಣ್ಣ ಸಣ್ಣ ವಿಷಯವನ್ನು ಅವರು ತುಂಬ ಎಂಜಾಯ್ ಮಾಡ್ತಾರೆ, ತುಂಬ ಇಷ್ಟಪಡ್ತಾರೆ. ಅವ್ರಿಗೇನು ದೊಡ್ಡ ದೊಡ್ಡ ಆಸೆನೇ ಇರಲ್ಲ, ಏನೋ ಗಂಡ ಪ್ರೀತಿಯಿಂದ ಒಂದು ಕಪ್ ಕಾಫಿ ಮಾಡಿಕೊಟ್ರೆ ಅವ್ರಿಗೆ ಅದೇ ದೊಡ್ಡ ಖುಷಿ. ಸೊ ನಿಮ್ಮನೇಲೂ ಆ ಥರ ಇದೆಯಾ, ಏನಾಗ್ತಾ ಇರತ್ತಾ ಎಲ್ಲ ಬರ್ದು ಕಳಿಸಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಯಾರ್ಯಾರು ಏನೇನು ಕಳಿಸಿದ್ದೀರಾ ನೋಡೋದಾದರೆ, ಗೋಕಾಕ್ ತಾಲೂಕಿನ ಬೈರನಹಟ್ಟಿ ಗ್ರಾಮದಿಂದ ದೇವರಾಜ್ ಕಿಲಾರಿ, ನಿವೃತ್ತ ಸೈನಿಕರು ಧನುಷ್ ಎಲ್ಲರೂ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಭಾನುವಾರ ಅಂದರೆ ಕೇಳೋಕ್ಕೆ ಹೋಗಬೇಡಿ, ನಮ್ಮ ಸಂಕಟದಲ್ಲಿ ತರುವಂತಹ ಈ ದಿನ ನಾವು

ವ್ಯಾಪಾರಸ್ಥರು ಬೆಳಿಗ್ಗೆ 8 ಸಾಯಂಕಾಲ 9 ತನಕ ನೋ ರೆಸ್ಟ್ ಅಂತ ಹೇಳ್ತಿದ್ದಾರೆ. ಅವತ್ತು ಸಂತೆ ಅಂತೆ ಅವರು ಊರಲ್ಲಿ. ಯಾರಿದು ಶ್ವೇತಾ ಸ್ವಾತಿ ಮೇಡಮ್ ಅಥಣಿಯಿಂದ ಚಂದ್ರಕಾಂತ್, ಅನಿತಾ ಚಂದ್ರಕಾಂತ್. ಸೊ ಹೌದು, ಎಷ್ಟೋ ಜನಕ್ಕೆ ಭಾನುವಾರ ರೆಸ್ಟ್ ಅಂತ ನಾವು ಹೇಳ್ತೀವಿ, ಆದರೆ ಕೆಲವೊಂದು ಕೆಲಸಗಳಿಗೆ, ಈಗ ನಿಮ್ಮೂರಲ್ಲಿ ಸಂತೆ ಇರುತ್ತೆ, ಸೊ ನೀವು ಸಂತೆ ವ್ಯಾಪಾರ ಮಾಡೋದಾದರೆ ಭಾನುವಾರ ನಿಮಗೆ ತುಂಬ ಬಿಸ್ನೆಸ್ ಆಗುವಂಥ ದಿನ. ಸೊ ಈ ಥರ ಕೂಡ ಇರತ್ತೆ. ಇನ್ನು ನಿರ್ಮಲಾ ಅವರು, ನಿಜ ಮೇಡಮ್, ನಾನು ಕೆಲಸಕ್ಕೆ ಹೋಗುವಾಗ ಸಂಡೇ ಆದರೆ ತುಂಬ ಖುಷಿ ಪಡ್ತಿದ್ದೆ, ಈಗ ಮನೆಯಲ್ಲೇ ಇರೋದ್ರಿಂದ ಎಲ್ಲ ದಿನವೂ ಒಂದೇ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಚಿದಾನಂದ ಅವರು, ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ನಾನು ಬೆಳಿಗ್ಗೆ ಬೇಗ ಎದ್ದು ನಮ್ಮ ನಮ್ಮ ಕೆಲಸಗಳನ್ನು ಮಾಡ್ಕೊಂಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಕುಮಾರಸ್ವಾಮಿಯವರು, ಮೈಸೂರಿಂದ ಒಳ್ಳೆ ವಿಷಯ ತಗೊಂಡಿದ್ದೀರಾ, ನಿಜ ನಾವಾದರೂ ಕೂಡ ಶನಿವಾರ ಲೇಟಾಗಿ ಮಲಗಿರ್ತೀವಿ, ಭಾನುವಾರ ಸರಿಯಾಗಿ ಅಲ್ರಾಮ್ ಹೊಡೆದ್ರೂ ಕೂಡ ಅದನ್ನು ಆಫ್ ಮಾಡಿ ಮತ್ತೆ ಇನ್ನೊಂದು 2 ಮಲಗ್ತೀವಿ. ಸೊ ಭಾನುವಾರ ನೆಮ್ಮದಿಯಿಂದ ತಾಳ್ಮೆಯಿಂದ ಒಂದಿಷ್ಟು ತಿಂಡಿಯನ್ನು ತಿಂತೀವಿ, ಸ್ಪೆಷಲ್ ತಿಂಡಿ ಇರ್ಬೋದು ಅಥವಾ ಹೊರಗಡೆ ತಿನ್ನೋದಾಗಿರ್ಬೋದು, ಬೇರೆ ದಿವಸದ ಥರ ಅರ್ಜೆಂಟ್ ಇರಲ್ಲ, ಕೆಲಸದ ಒತ್ತಡ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಕಳಿಸ್ತಾ ಇದ್ದಾರೆ ಸಂದೇಶ. ನೀವು ಕೂಡ ನಿಮ್ಮ ಭಾನುವಾರ ಶನಿವಾರ ರಾತ್ರಿ ನಿಮ್ಮ ಮನೆಯವ್ರ ಹತ್ರ ಹೇಗಿರುತ್ತೆ ನಿಮ್ಮ ಸಂಭಾಷಣೆ ಎಲ್ಲದನ್ನು ಬರೆದು ಕಳಿಸಿ ಅಂತ ಹೇಳ್ತಾ, ಮತ್ತೊಂದು ಬ್ಯೂಟಿಫುಲ್ ಗೀತೆ ಅಮೃತ ವರ್ಷಿಣಿ ಚಿತ್ರದಿಂದ ನಿಮ್ಮೆಲ್ಲರಿಗೋಸ್ಕರ.

ಎಷ್ಟೋ ಸಲಿ ಏನು ಗೊತ್ತಾ, ನಿಜವಾಗ್ಲೂ ಮನುಷ್ಯ ಹೇಗೆ ಅಂದರೆ ನಾಳೆ ಸಂಡೇ ಅನ್ನುವಂಥ ಯೋಚನೆ ಆ ಮನಸ್ಸಿಗೆ ಖುಷಿ ಕೊಡುತ್ತೆ. ಅದೇ ನಾಳೆ ಭಾನುವಾರ ಬಂದಮೇಲೆ ಮತ್ತೆ ಸೋಮವಾರ ಚಿಂತೆ, ಅಯ್ಯೋ ನಾಳೆ ಮತ್ತೆ ಸೋಮವಾರ ಅಲ್ವಾ, ನಾಳೆ ಮತ್ತೆ ಕೆಲಸಕ್ಕೆ ಹೋಗಬೇಕು, ನಾಳೆ ಮತ್ತೆ ಬೇಗ ಹೇಳಬೇಕು. ಸ್ಕೂಲ್ಗೆ ಹೋಗೋ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಕಾಲೇಜ್ಗೆ ಹೋಗೋ ಚಿಂತೆ ಆದರೆ, ಮನೆ ಗೃಹಿಣಿಯರಿಗೆ ತಿಂಡಿ ಏನು ಮಾಡೋದು, ಲಂಚ್ ಬಾಕ್ಸ್ಗೆ ಏನು ಮಾಡೋದು, ಊಟಕ್ಕೆ ಏನು ಮಾಡೋದು ಅನ್ನೋದ್ರ ಚಿಂತೆ, ಗಂಡಸರಿಗೆ ಆಫೀಸ್ ಕೆಲಸ ಅದು ಇದು ಅನ್ನೋದ್ರ ಬಗ್ಗೆ ಟೆನ್ಷನ್. ಅಂದರೆ ನಾವು ಬರೀ ನಾಳೆದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ, ಇಲ್ವಾ ನಿನ್ನೆದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ನಿನ್ನೆ ಫ್ರೈಡೇ ಅಂದ ತಕ್ಷಣ ಎಷ್ಟೋ ಜನಕ್ಕೆ ಹಾಂ ನಾಡಿದ್ದು ಸ್ಯಾಟರ್ಡೇ ಸಂಡೇ ರಜಾ ಬಂತಪ್ಪ, ವೀಕೆಂಡ್ ಬಂತಪ್ಪ ಅನ್ನೋ ಒಂದು ಖುಷಿ. ಶನಿವಾರ ಬರುತ್ತೆ, ಶನಿವಾರ ಬಂದಮೇಲೆ ಒಂದು ಸ್ವಲ್ಪ ಸಮಾಧಾನ, ಓ ಇನ್ನೂ ಒಂದು ದಿವಸ ಇದೆ ರೆಸ್ಟ್ ಮಾಡೋದಕ್ಕೆ ಅಂತ. ನಾಳೆ ಭಾನುವಾರ ಬಂದಮೇಲಂತೂ ಬೆಳಿಗ್ಗೆ ಅಷ್ಟೇ ಆ ಖುಷಿ, ಆಮೇಲೆ ಓ ಸೋಮವಾರದ ಬಗ್ಗೆ ಚಿಂತೆ ಶುರುವಾಗತ್ತೆ. ಯಾಕಂದರೆ ನಾವು ಪ್ರತಿದಿನ ನಾಳೆ ಅಥವಾ ನಿನ್ನೆದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಈ ಕ್ಷಣವನ್ನು ಇವತ್ತನ್ನು ಯಾವಾಗ ಎಂಜಾಯ್ ಮಾಡ್ತೀರಾ ಅಲ್ವಾ? ಒಂದ್ಸಲಿ ಕೂತು ಯೋಚನೆ ಮಾಡಿ, ನಾಳೆ ಬಂದೇ ಬರುತ್ತೆ, ನಿನ್ನೆ ಆಗಿ ಹೋಗ್ಬಿಟ್ಟಿದೆ, ಸೊ ಇವತ್ತು ಮಾತ್ರ ನಿಮ್ಮದು, ಈ ಕ್ಷಣ ನಿಮ್ಮದು, ಈ ಕ್ಷಣವನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಯಾರ್ಯಾರು ಏನೇನು ಕಳಿಸಿದ್ದಾರೆ ಅನ್ನೋದಾದರೆ ಸೂಪರ್ ಹಾಡು ಅಂತಿರೋದು ಶ್ರೀನಾಥ್ ಮಾಗಡಿ ರೋಡಿಂದ, ಆನಂದ್ ಕುಲಕರ್ಣಿ ಸುಲೆಪೇಟೆಯಿಂದ, ರವಿವಾರ ಬಂತು ಅಂದರೆ ನಮ್ಮೆಲ್ಲರೂ ಇಷ್ಟದಂತೆ ಇಚ್ಛೆಯಂತೆ ನಡೆದುಕೊಳ್ಳೋದು, ಸೊ ಯಾವುದೇ ಸಮಯದ ಒಂದು ಪರಿಧಿ ಇಲ್ಲ, ಆರಾಮಾಗಿರ್ತೀವಿ ಅಂತ ಹೇಳ್ತಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣದಾನಿ ಅವರು, ರವಿವಾರ ಬಂತಂದರೆ ಮನೆ ಮಂದಿಯೆಲ್ಲ ರಿಲ್ಯಾಕ್ಸ್ ಮೂಡಲ್ಲಿರ್ತೀವಿ, ಸೊ ನಮ್ಮದು ಚಿಕ್ಕ ಕುಟುಂಬ ಹಾಗಾಗಿ ಎಲ್ಲರೂ ಅವ್ರವ್ರ ಕೆಲಸವನ್ನು ಆರಾಮಾಗಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ವಿಜಯ್ ಕುಮಾರ್ ಮೂಳೆ ಶಿರಾಳಕೊಪ್ಪದಿಂದ, ನಮ್ಮನೆಯಲ್ಲಿ ನಾನೇ ದಿನ ಟೀ ಮಾಡಿಕೊಡೋದು ಮೇಡಮ್, ಕೆಲವು ಟೈಮ್ ತಿಂಡಿ ಕೂಡ ಮಾಡ್ತೀನಿ, ಆಹಾ ಇಂತಹ ಪುಣ್ಯವಂತರು. ಲಕ್ಷ್ಮಿಯವರು ಕುಶಾಲ್ ನಗರದಿಂದ, ನಮ್ಮಂತಹ ಗೃಹಿಣಿಯರಿಗೆ ಭಾನುವಾರನೇ ಹೆಚ್ಚು ಕೆಲಸ, ನಮಗೆ ರಜಾನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ, ಪ್ರೇಮನಿಂದ ವಿಷಯ ಚೆನ್ನಾಗಿದೆ, ಹೊರಗಡೆ ಹೋಗಿ ದುಡಿಯೋರಿಗೆ ಭಾನುವಾರ ರಜೆ ಇರುತ್ತೆ, ಮನೆಯಲ್ಲಿರೋರಿಗೆ ಎಲ್ಲ ದಿನ ಒಂದೇ ಅಂತ ನನ್ನ ಅನಿಸಿಕೆ, ಆದರೂ ಕೂಡ ಭಾನುವಾರ ಸ್ವಲ್ಪ ಲೇಟಾಗಿ ಹೇಳ್ಬೋದು ಅಂತ ಹೇಳ್ತಿದ್ದಾರೆ. ನಾವು ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀವಿ, ಭಾನುವಾರ ರಜೆ ಇರದ ಕಾರಣ ಎಲ್ಲರ ಥರ ಎಂಜಾಯ್ ಮಾಡೋದಕ್ಕೆ ಸಿಗೋದಿಲ್ಲ ಅನ್ನೋದೇ ಬೇಜಾರು ಅಂತಿರೋದು ಪ್ರಸಾದ್ ಅವರು ಬಾಕಳೆಯಿಂದ. ಭಾನುವಾರ ರಜೆ ಇಲ್ಲ ಮೇಡಮ್, ನಮ್ಮ ಅಂಗಡಿ ಓಪನ್ ಇರುತ್ತೆ ಅಂತಿರೋದು ವಿರೂಪಾಕ್ಷಪ್ಪ ಕಾವ್ಯ ಗೌರಿ, ರೇಣುಕಾ ರುದ್ರಪ್ಪ ಮಡಿವಾಳ ಇಂದರ್ಗಿ ಕೊಪ್ಪಳದಿಂದ. ಮೇಡಮ್, ವಿವಿಧ ರೀತಿಯ ರೇಡಿಯೋ ಚಾನೆಲ್ ಮುಂಜಾನೆಯಿಂದ ರಾತ್ರಿವರೆಗೂ ಕೇಳ್ತಾ ಇದ್ರೆ ಯಾವುದೇ ಥರದ ಬೇಜಾರಾಗಲ್ಲ, ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ತಿರೋದು ರವಿಚಂದ್ರನ್ ಅವರು ಮಡಿಕೇರಿಯಿಂದ. ನಾವು ಶನಿವಾರ ರಾತ್ರಿನೇ ಹೇಳ್ತೀವಿ, ಸಂಡೇ ನಮ್ಮನ್ನು ಬೇಗ ಎಬ್ಸ್ಬೇಡಿ, ನಾವು ಸ್ವಲ್ಪ ಲೇಟಾಗಿ ಹೇಳ್ತೀವಿ, ನಮ್ಮನೆಯವರು ರಿಟೈರ್ಡ್ ಆಗಿದ್ದಾರೆ, ನಮ್ಮದೇನು ಅವಸರ ಇಲ್ಲ, ಆದರೂ ತಿಂಡಿ ಮಾಡಬೇಕು ಅನ್ನೋದು ಬೇಜಾರಾದರೂ ಪರವಾಗಿಲ್ಲ, ಹೆಣ್ಮಕ್ಳಿಗೆ ಅದಿನ ಇರೋ ಕೆಲಸನೇ ಅಲ್ವಾ ಅಂತ ಹೇಳ್ತಿರೋದು ಮಮತಾ ಮೇಘ ಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಖಂಡಿತವಾಗಿಯೂ ಎಲ್ಲರ ಸಂದೇಶ ಓದ್ತೀನಿ. ಸದ್ಯಕ್ಕೆ ಈ ಗೀತೆಯನ್ನು ಕೇಳಿ.

ಸವದತ್ತಿಯಿಂದ ಪ್ರಸನ್ನ ಆಶಾ ಪ್ರಾಜೆಕ್ಟ್ ಪ್ರತೀಕ್ಷಾ ಅವರು ಇವತ್ತಿನ ಹಾಡುಗಳು ತುಂಬ ಚೆನ್ನಾಗಿತ್ತು ಮೇಡಮ್ ಅಂತ ಹೇಳ್ತಿದ್ದಾರೆ. ಹಾಗೆಯೇ ವಾಣಿಶ್ರೀ ಅವರು ಧಾರವಾಡದಿಂದ, ಸಂಜೆಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಕನ್ನಡ ಹಿಂದಿ ಪ್ರೇಮ ನಿನಾದದಲ್ಲಿ ಪ್ರಸಾರ ಆಗ್ತಿರೋ ಹಾಡು ಎಲ್ಲ ಚೆನ್ನಾಗಿದೆ, ಇಷ್ಟ ಆಯಿತು ಅಂತ ಹೇಳ್ತಿದ್ರೆ. ಭವಿಷ್ ಅವರು ಬೆಂಗಳೂರಿನಿಂದ, ನಮ್ಮಂತಹ ಪಿ ಯು ವಿದ್ಯಾರ್ಥಿಗಳಿಗೆ ಭಾನುವಾರ ರೆಸ್ಟ್ ಮಾಡೋದಕ್ಕೆ ಹಾಗೆ ಓದೋದಕ್ಕೆ ಸಿಗುವ ಏಕೈಕ ದಿನ ಅಂತ ಹೇಳ್ತಿದ್ದಾರೆ. ಶಾಂತಾ ಅವರು ಬ್ಯಾಂಕ್ ಕಾಲೋನಿಯಿಂದ, ನನಗೂ ಸಂಡೇ ರಜಾ ಇಲ್ಲ, ಯಾಕೆ ಸಂಡೇ ಬರುತ್ತೋ ಅನಿಸುತ್ತೆ ಮೇಡಮ್ ಅಂತ ಬೇರೆ ಹೇಳ್ತಿದ್ದಾರೆ. ನಮ್ಮನೇಲಿ ಭಾನುವಾರ ಬಂತು ಅಂದರೆ ಆರಾಮಾಗಿ ಎದ್ದು ಆರಾಮಾಗಿ ಇರ್ತೀವಿ ಅಂತಿರೋದು ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳ ಅವರು. ಶನಿವಾರದ ಸಂಜೆ ಇರುವ ಉತ್ಸಾಹ ಭಾನುವಾರ ಸಂಜೆ ಇರೋದಿಲ್ಲ. ನಮಗೆ ಒಂದೇ ದಿನ ಸಿಗೋದು, ಬೆಳಿಗ್ಗೆ ಎದ್ದು ತಿಂಡಿ ತಿಂದು ಊಟ ಮಾಡೋವರೆಗೂ ಒಂದಿನ ಕಳೆದು ಹೋಗಿಬಿಡುತ್ತೆ. ಸಂಜೆ ಅದೇ ನಿರುತ್ಸಾಹ, ಏನೋ ಕಳೆದುಕೊಂಡ ಹಾಗೆ ಅನುಭವ ಅಂತ ಅನಿಸುತ್ತೆ ಅಂತಿರೋದು ಶಶಿಕಲಾ ತಾವರೆಕೆರೆಯಿಂದ. ವಿವಿಧ ಭಾರತೀಯ ಆಕಾಶವಾಣಿ ಎರಡು ಕಣ್ಗಳು, ಸೊ ಕೇಳಿಕೊಂಡು ಶನಿವಾರ ಭಾನುವಾರ ಎಂಜಾಯ್ ಮಾಡ್ತೀವಿ ಅಂತಿರೋದು ಕೀರ್ತನ ಗೀತಾ ಶ್ರೀನಾಥ್ ಕೆ ಪಿ ಅಗ್ರಹಾರದಿಂದ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಹೇಳ್ತಾ ಇದ್ದಾರೆ, ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮನಮುಟ್ಟೋ ರೀತಿಯಲ್ಲಿ ನಡೆಸ್ಕೊಡ್ತಿರೋ ನಿಮಗೆ ಧನ್ಯವಾದ. ಇದರ ವಿಷಯವನ್ನು ತುಂಬ ಚೆನ್ನಾಗಿದೆ. ಜೀವನದಲ್ಲಿ ಒಳ್ಳೆ ದಿನ ಕೆಟ್ಟ ದಿನ ಅಂತ ಬೇರ್ಪಡಿಸೋದಕ್ಕಿಂತ ಪ್ರತಿ ದಿನವನ್ನು ದೇವರು ಕೊಡುಗೆಯಾಗಿ ಸ್ವೀಕರಿಸಿ ಸಂತೋಷದಿಂದ ಬದುಕೋದು ಮುಖ್ಯ ಅಂತ ನಾನು ನಂಬ್ತೀನಿ. ನಮಗೆ ಈ ವಾರ ಆ ವಾರ ಅನ್ನೋ ವ್ಯತ್ಯಾಸ ಇಲ್ಲ, ಪ್ರತಿಯೊಂದು ದಿನವೂ ಹೊಸ ಅವಕಾಶ, ಹೊಸ ಅನುಭವ, ಹೊಸ ಆಶಯ ನೀಡೋ ಶುಭ ದಿನವೇ. ಮನಸ್ಸು ಸಕಾರಾತ್ಮಕವಾಗಿದ್ದರೆ ಪ್ರತಿದಿನ ಸುಂದರವಾಗಿರುತ್ತೆ. ನಿಮ್ಮ ಮಧುರ ನಿರೂಪಣೆ, ಆಯ್ಕೆ ಮಾಡೋ ಹಾಡುಗಳು, ಮನಸ್ಸಿಗೆ ಹತ್ತಿರವಾಗುವ ಮಾತುಗಳು ಕಾರ್ಯಕ್ರಮದ ಮೆರುಗನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಹೌದಲ್ವಾ? ಸೊ ನಾವು ಮಾತ್ರ ನಮ್ಮ ಮನಸ್ಸಿಗೆ ಇದು ಶನಿವಾರ, ನಾಳೆ ಭಾನುವಾರ, ಸೋಮವಾರ, ಮಂಗಳವಾರ, ಹೀಗೆ ವಾರದಲ್ಲೂ ಕೂಡ ಬೇರೆ ಬೇರೆ ಥರ ಮೂಡ್ನ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಬೆಳಿಗ್ಗೆ ಎದ್ದ ತಕ್ಷಣವೇ ಓ ಇವತ್ತು ಸಂಡೇ, ಸೊ ಇವತ್ತು ನಾನು ಫ್ರೀ ಆಗಿರಬೇಕು ಅಂದ್ಕೊಂಡೇ ಎದ್ದಿರ್ತೀವಿ.

ಮಂಡೆ ಬಂದ ತಕ್ಷಣ ಓ ಇವತ್ತು ಸೋಮವಾರ ಬಂತಪ್ಪ ಅಂತ ಹೇಳುವಾಗ್ಲೇ ನಮ್ಮ ಒಂದು ಮನಸ್ಸಿನ ಅಲರಾಮ್ ಕ್ಲಾಕ್ನ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ. ಸೊ ಯಾಕಾಗಿ ಮಾಡಬೇಕು, ಈ ದಿನ ನಿಮ್ಮದು ಕಣ್ರಿ, ಈ ಕ್ಷಣ ನಿಮ್ಮದು, ಎಂಜಾಯ್ ಮಾಡಿ. ಅದು ಯಾವುದೇ ವಾರ ಆಗಿರಲಿ, ನೀವು ಎಲ್ಲೇ ಇರಲಿ, ಹೇಗೆ ಇರಲಿ, ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಿದೆ ಕೇಳಿ.

ಆಲ್ರೆಡಿ ಗಿರೀಶ್ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಮೇಡಮ್, ನಾನಂತೂ ಸ್ಯಾಟರ್ಡೆ ಸಂಡೇ ತುಂಬ ಎಂಜಾಯ್ ಮಾಡ್ತೀನಿ, ನನಗೆ ನೀವು ಹಾಕೋ ಲಾಲಿ ಹಾಡಂದರೆ ತುಂಬ ಇಷ್ಟ, ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಘುವೀರ್ ಅವರು ಸಂದೇಶ ಕಳಿಸಿದ್ದಾರೆ, ಹಾಗೆಯೇ ಅಂಬುಜಾ ಮಳಕೇಡ್ಕರ್

ಸಾಕಷ್ಟು ಜನ ಸಂದೇಶ ಕಳಿಸಿದೀರ, ಎಲ್ಲರಿಗೂ ಧನ್ಯವಾದ. ಸೊ ನಾಳೆ ಭಾನುವಾರ ಇವತ್ತು ಆರಾಮಾಗಿ ಮಲ್ಕೊಳ್ಳಿ. ಬೆಚ್ಚಗೆ ಹೊತ್ತಿಗೆ ಹೊತ್ಕೊಂಡು ಚಳಿ ಇದೆ, ಮಳೆ ಇದೆ. ಸೊ ಸಿಹಿ ನಿದ್ದೆ ಸವಿಗನ್ಸ್ಗಳು ನಿಮ್ದಾಗಲಿ. ಖುಷಿಯಾಗಿರಿ, ನಗ್ತಾ ನಗ್ತಾ ಇರಿ. ಈ ಕ್ಷಣವನ್ನು, ಈ ದಿನವನ್ನು ಎಂಜಾಯ್ ಮಾಡಿ. ನಾಳೆ ಏನಾಗುತ್ತೆ ಅಂತ ಯಾರಿಗೆ ಗೊತ್ತು? ಆದರೂ ಪರವಾಗಿಲ್ಲ, ನಾಳೆ ಭಾನುವಾರ ಅಲ್ರಾಮ್ ಇಟ್ಕೊಳ್ಳದೆ ಆರಾಮಾಗಿ ಎದ್ದು ನಿಮ್ಮ ಕೆಲಸಗಳನ್ನು ಮಾಡಿ. ಚೆನ್ನಾಗಿರಿ, ಖುಷಿಯಾಗಿರಿ. ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗಲಿ, ನಿಮ್ಮ ಕನಸುಗಳೆಲ್ಲ ಈಡೇರಲಿ ಅಂತ ಆಶಿಸ್ತಾ, ಕೊನೆಯದಾಗಿ ಲಾಲಿ ಹಾಡು ಮೂಡಿ ಬರ್ತಾ ಇದೆ. ಇಷ್ಟು ಹೊತ್ತು ಮಾತಿಗೆ, ಹಾಡಿಗೆ, ನಿಮ್ಮ ಮನದ ಭಾವನೆಗೆ ನಿಮ್ಮ ಜೊತೆ ಯಾಕೆತ್ತಿದ್ದು ನಿಮ್ಮ ಆಚೆ ಸ್ವಾತಿ.

0: ಸಮಯ 11:00. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ವಿಕಸಿತ ಭಾರತಕ್ಕಾಗಿ ನಶಾ ಮುಕ್ತ ಯುವ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಇದು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ದೇಶಾದ್ಯಂತ ನಡೆಯಲಿರುವ 100 ವಾರಗಳ ಬೃಹತ್ ಅಭಿಯಾನವಾಗಿದೆ. ಭಾರತೀಯ ನೌಕಾಪಡೆಗಾಗಿ ತಯಾರಾಗುತ್ತಿರುವ 5 ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಯೋಜನೆಯ 5ನೇ ಹಾಗೂ ಅಂತಿಮ ನೌಕೆಯಾದ DSC-A24 ನೌಕೆಯನ್ನು ಇಂದು ಕೋಲ್ಕತ್ತಾದ ತೀತಾಗಢ್ನಲ್ಲಿ ಯಶಸ್ವಿಯಾಗಿ ಲೋಕಾರ್ಪಣೆಗೊಳಿಸಲಾಯಿತು. ಈ ವರ್ಷದ ನೈಋತ್ಯ ಮುಂಗಾರು ಅವಧಿಯಲ್ಲಿ ಪ್ರವಾಹದಿಂದ ಬಾಧಿತವಾಗಿರುವ ರಾಜ್ಯಗಳಿಗೆ ನೆರವು ನೀಡುವ ಉದ್ದೇಶದಿಂದ ರಾಜ್ಯ ವಿಪತ್ತು ಪ್ರತಿಕ್ರಿಯಾ ನಿಧಿಯ ಕೇಂದ್ರ ಪಾಲಿನಿಂದ 217.85 ಕೋಟಿ ರೂಪಾಯಿಗಳನ್ನು ಮುಂಗಡವಾಗಿ ಬಿಡುಗಡೆ ಮಾಡಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅನುಮೋದನೆ ನೀಡಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ದೇಶದಾದ್ಯಂತ ಆಸ್ಪತ್ರೆಗಳು ಮತ್ತು ವೈದ್ಯಕೀಯ

ಸಂಸ್ಥೆಗಳಲ್ಲಿ ಪ್ರಾಜೆಕ್ಟ್ ಸಾರಥಿ ಯೋಜನೆಯನ್ನು ವಿಸ್ತರಿಸುವ ಸಾಧ್ಯತೆ ಕುರಿತು ಇಂದು ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಪಾಲ್ಗೊಂಡಿದ್ದರು. ಪ್ರಾದೇಶಿಕ ಸಹಕಾರ ಹಾಗೂ ಒಕ್ಕೂಟ ವ್ಯವಸ್ಥೆಯ ಮೂಲಕ ಮಕ್ಕಳ ಹಕ್ಕುಗಳ ರಕ್ಷಣೆಯನ್ನು ಇನ್ನಷ್ಟು ಬಲಪಡಿಸುವ ದೃಢ ಸಂಕಲ್ಪದೊಂದಿಗೆ ಈಶಾನ್ಯ ರಾಜ್ಯಗಳ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಗಳ ಎರಡು ದಿನಗಳ ಪ್ರಾದೇಶಿಕ ಸಮಾವೇಶವು ಅರುಣಾಚಲ ಪ್ರದೇಶದ ತವಾಂಗ್ನ ಕಲಾಪೋನಲ್ಲಿ ಇಂದು ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಹೊರವಲಯದ ಶ್ರೀರಾಮದೇವರ ಗುಡ್ಡದ ಬಳಿ ಅಂದಾಜು 2-3 ವರ್ಷದ ಗಂಡು ಚಿರತೆಯ ಮೃತದೇಹ ಪತ್ತೆಯಾಗಿದೆ. ಕಾದಾಟದಲ್ಲಿ ತೀವ್ರವಾಗಿ ಗಾಯಗೊಂಡು ಚೇತರಿಸಿಕೊಳ್ಳಲಾಗದೆ ಮೃತಪಟ್ಟಿರುವುದು ಮೇಲ್ನೋಟಕ್ಕೆ ದೃಢವಾಗಿದೆ ಎಂದು ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಯುವಕರು ಮತ್ತು ವಿದ್ಯಾರ್ಥಿಗಳು ದುಶ್ಚಟಗಳಿಂದ ದೂರವಿದ್ದು ವ್ಯಸನಮುಕ್ತ ಸಮಾಜ ಹಾಗೂ ನಶಾಮುಕ್ತ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ವಿಧಾನಪರಿಷತ್ ಸದಸ್ಯ ಎಸ್ವಿ ಸಂಕನೂರ ಕರೆ ನೀಡಿದ್ದಾರೆ. ಗದಗಿನಲ್ಲಿ ವ್ಯಸನಮುಕ್ತ ದಿನಾಚರಣೆ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ 5:55 ಸರಿಯಾಗಿ ಮತ್ತೆ ಪ್ರಸಾರ ಕಾರ್ಯಕ್ರಮ ಆರಂಭವಾಗುತ್ತದೆ. ಅಲ್ಲಿಯವರೆಗೂ ಶುಭರಾತ್ರಿ. ಜೈ ಹಿಂದ್.